ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 27ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಪಾಡ್ಯ, ಅಂದರೆ 2026ನೇ ಇಸವಿ ಮೇ ತಿಂಗಳ 17ನೇ ತಾರೀಕು ಭಾನುವಾರ. ಈಗ ವೇಳೆ 5:58:48. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ಚಿಂತನಕಾರರು ಪೂವಪ್ಪ ಕಣಿಯೂರು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45 ಹಾಗೂ ಸಂಜೆ 4:45 ಚಿತ್ರಗೀತೆಗಳು. ಈ ಬೆಳಿಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:25 ನಮ್ಮ ಆರೋಗ್ಯ, ವಿಶ್ವ ರಕ್ತದೊತ್ತಡ ಜಾಗೃತಿ ದಿನದ ಸಂದರ್ಭದಲ್ಲಿ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ವಿ ಕೇಶವಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಕುಲ್ದೀಪ್ ಎನ್. 10:00 ಕೇಳಿಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾ ಚೇತನ್ ಐಎ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ, 12:05 ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಟಿ ನರಸೀಪುರ ತಾಲೂಕು ಕೈಯಂಬಳ್ಳಿಯ ಇಂದಿರಮ್ಮ ಮತ್ತು ಸಂಗಡಿಗರಿಂದ ಮನೆಯಮ್ಮನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಆರ್ವಿ ಅನುಪಮಾ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರತಿಧ್ವನಿ, 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಅಕ್ರೂರನ ಕೃಷ್ಣದರ್ಶನ, ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ. ಭಾಗವತರು ಅನಂತ ಹೆಗಡೆ ದಂತಗಳಿಗೆ, ಮದ್ದಲೆ ವಾದಕರು ಅನಂತ ಪದ್ಮನಾಭ ಫಾಟಕ್. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ನಂತರ ಕೃಷಿಲೋಕ, ಬಳಿಕ ಕೃಷಿ ದರ್ಪಣ. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:15 ಫಸ್ಟ್ ಫಿಲಂ, ಪ್ರಸ್ತುತಿ ಎಸ್ ಶ್ರೀಮಾನ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ರಾಷ್ಟ್ರೀಯ ನಾಟಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Prime Minister Narendra Modi will reach Gothenburg today on a two-day visit to Sweden, marking a historic milestone in the deepening alliance between New Delhi and Stockholm. Mr. Modi will hold bilateral talks with his Swedish counterpart Ulf Kristersson to review the entire gamut of bilateral relations and explore new avenues of cooperation to enhance bilateral trade as well as collaboration in green transition, AI, emerging technologies, startup startups, resilient supply chains, defense, space, climate action, and people-to-people ties. The two prime ministers will also address the European Roundtable for Industry, a leading pan-European business leaders forum, along with President of the European Commission, Ursula von der Leyen. This engagement represents the third leg of the prime minister's broader European tour. Earlier, Prime Minister Modi undertook a series of engagements on his visit to the Netherlands yesterday, ranging from community interactions to a meeting with the Dutch royal family. Addressing a community program in The Hague, the Prime Minister said the world is facing a series of unprecedented challenges, including the COVID-19 pandemic, ongoing conflicts, and an emerging energy crisis. He cautioned that failure to address these challenges swiftly could reverse global development gains and push large sections of the population into poverty. Prime Minister Narendra Modi also underlined India's growing global role, describing the country as a land of opportunities in the 21st century that is driven by both technology and human values.
2: 21st sadi ka Bharat avsaron ki bhoomi hai. Bharat technology driven bhi hai aur humanity driven bhi hai. Bharat jitna ancient hai utna hi modern ban raha hai. Aur viksit Bharat ki journey mein bhagidari ka bhi hai. मैं नेदरलैंड्स में भारतीय समुदाय के सभी साथियों से कहूंगा आप भारत में ज्यादा से ज्यादा सहयोग बढ़ाएं इससे भारत का सामर्थ्य भी बढ़ेगा और आपके इन्वेस्टमेंट पर रिटर्न भी ज्यादा मिलेगा.
1: The Joint Parliamentary Committee on One Nation, One Election Bill held extensive consultations in Bengaluru with political parties, legal fraternity and civil society yesterday. Briefing media persons, the chairman of the committee, P.P. Chaudhary, informed that the objections and recommendations are being collected by the JPC during their visits to different states. On challenges posed by the proposal, he said that synchronizing elections will need to prematurely dissolve a few state assemblies and resolve issues arising out of anti-defection laws, no confidence motion and president rule. The Archaeological Survey of India, ASI, has granted the Hindus an unrestricted access to the monument at Bhojshala complex in Dhar district of Madhya Pradesh for worship and other purposes. The ASI's decision came a day after the Madhya Pradesh High Court ruled that Bhojshala in Dhar was a temple of goddess Saraswati. Within days of levying high custom duties on precious metals, government has imposed import curbs on silver. The Directorate General of Foreign Trade in a notification said the import policy for silver, including silver plated with gold and platinum, are revised from free to restricted with immediate effect. Delhi government has taken a significant decision to reduce the value-added tax on aviation turbine fuel in the national capital from 25% to 7%. Delhi Chief Minister Rekha Gupta said that the decision has been taken in line with the Prime Minister Narendra Modi's emphasis on strengthening connectivity and economic activity with the objective of providing relief to the aviation sector, promoting tourism and logistics activities. In badminton, Indian duo Satvik Sairaj Ranki Reddy and Chirag Shetty will face the Indonesian pair of Leo Roli Cornando and Daniel Martin in the men's doubles final of the Thailand Open in Bangkok today. And that is the end of this news bulletin.
0: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:10. ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಜಗನ್ನಾಥದಾಸರ ರಚನೆ ದಯಮಾಡೆ ವಾಗ್ದೇವಿ ದಯಮಾಡೆ.

ಈಗ ಕೇಳೋಣ ಪುರಂದರದಾಸರ ರಚನೆ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ. ಹಾಡಿದ್ದಾರೆ ಬಾಂಬೆ ಜೆಸ್ ಜಯಶ್ರೀ.

ಗೀತಾರಾಧನ ಕಾರ್ಯಕ್ರಮದಲ್ಲಿ ಮತ್ತೊಂದು ಜನಪದದಾಸರ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ರಾಜಗೋಪಾಲ್ ಭಾಗವತ್, ಅಂಬಾತನೆಯ ಹೇರಂಬಾ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:25 ನಮ್ಮ ಆರೋಗ್ಯ ವಿಶ್ವ ರಕ್ತದೊತ್ತಡ ಜಾಗೃತಿ ದಿನದ ಸಂದರ್ಭದಲ್ಲಿ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ವಿ ಕೇಶವಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಕುಲ್ದೀಪ್ ಎನ್. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕೇಳಲಿದ್ದೀರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದೋ ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನುವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ, ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದರೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನು ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ, ಈ ಗಾದೆ ಹೆಡ್ಡುತನದ ಕುರಿತೆ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ, ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮೊಂದಿಗೆ ಅವು ಅನುಸಂಧಾನಗೊಂಡಿವೆ.
0: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು. ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಕೇಳಿ ಗಿಳಿಗಳೇ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು. 10:30ಕ್ಕೆ ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಸಮಯ 6:35.
1: ಆಕಾಶವಾಣಿ ಮೈಸೂರು.
2: ಸಿನಿಮಾ ಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ರೇಖಾ ಕಾಖಂಡಕಿ ಅವರ ಕಾದಂಬರಿ ಆಧರಿಸಿ ಕೆವಿ ಜಯರಾಮ್ ಅವರು ಚಿತ್ರಕಥೆ ರಚಿಸಿ ನಿರ್ಮಿಸಿ ನಿರ್ದೇಶಿಸಿದ ಅರುಣರಾಗ ಚಿತ್ರಕ್ಕಾಗಿ ಗೀತಾ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದರು. ಅನಂತನಾಗ್ ನಾಯಕನಾಗಿರುವ ಈ ಚಿತ್ರದ ಹಾಡುಗಳನ್ನು ದೊಡ್ಡರಂಗೇಗೌಡ ಅವರು ರಚಿಸಿದ್ದರೆ ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಡಾಕ್ಟರ್ ಜಾನಕಿ ತುರ್ತು ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗರ್ಭಿಣಿ ಹೆಣ್ಣು ಮತ್ತು ಮಗುವನ್ನು ಕಾಪಾಡಿದರೂ ಕೂಡ ಆಕೆಯನ್ನ ಅಮಾನತ್ತು ಮಾಡಲಾಗುತ್ತದೆ. ಅದಾಗ ತಾನೇ ವಿದೇಶದಿಂದ ಹಿಂತಿರುಗಿದ ತಜ್ಞ ವೈದ್ಯ ಡಾಕ್ಟರ್ ಸುಮೇಶ್ ಕಾನೂನು ಪ್ರಕಾರ ಡಾಕ್ಟರ್ ಜಾನಕಿ ತಪ್ಪು ಮಾಡಿದ್ದರೂ ಕೂಡ ಜೀವಗಳನ್ನು ಕಾಪಾಡಿರುವುದರಿಂದ ಎಚ್ಚರಿಕೆ ನೀಡಿ ಆಕೆಯನ್ನ ಒಪ್ಪಿಕೊಳ್ಳುವ ಸಲಹೆ ನೀಡುತ್ತಾನೆ. ತನ್ನನ್ನು ಉಳಿಸಿದ ವೈದ್ಯನಿಗೆ ಧನ್ಯವಾದ ಹೇಳಲು ಬಂದ ಜಾನಕಿಗೆ ಡಾಕ್ಟರ್ ಸುಮೇಶ್ನನ್ನು ಕಂಡು ಅಚ್ಚರಿ ಆಘಾತ. ಆ ಗಳಿಗೆಗೆ ಆಕೆ ನೆನಪಿಗೆ ಜಾರುತ್ತಾಳೆ. ಡಾಕ್ಟರ್ ಸುಮೇಶ್ ಜಾಹ್ನವಿಯ ಸೋದರತ್ತೆಯ ಮಗ. ಅವರಿಬ್ಬರು ಮದುವೆಯಾಗಲಿದ್ದಾರೆ ಎಂದು ಹಿರಿಯರು ನಂಬಿದ್ದಾರೆ. ಈ ಮಧ್ಯೆ ವಿದೇಶದಲ್ಲಿ ಓದಿಕೊಂಡು ಹೆಚ್ಚಿನ ಹಣ ಸಂಪಾದಿಸುವ ಗೆಳೆಯ ನಾರಾಯಣನ ಸಲಹೆ ಡಾಕ್ಟರ್ ಸುಮೇಶ್ಗೆ ಇಷ್ಟವಾಗುತ್ತದೆ. ಈ ಮಧ್ಯೆ ಒಮ್ಮೆ ಸುಮೇಶ್ ಮತ್ತು ಜಾಹ್ನವಿಯ ನಡುವೆ ದೈಹಿಕ ಸಂಪರ್ಕ ಕೂಡ ನಡೆದು ಹೋಗುತ್ತದೆ. ಮದುವೆ ಮಾಡಿಕೊಂಡು ಅಮೆರಿಕೆಗೆ ಹೋಗು ಎಂಬ ಸಲಹೆ ಸುಮೇಶನಿಗೆ ಇಷ್ಟವಾಗುವುದಿಲ್ಲ. ಸುಮೇಶ್ನನ್ನ ಈ ಇಕ್ಕಟ್ಟಿನಿಂದ ಪಾರು ಮಾಡಲು ಅವನ ಗೆಳೆಯ ನಾರಾಯಣ ಸುಮೇಶ್ನನ್ನ ಮದುವೆಯಿಂದ ಬಿಡುಗಡೆ ಮಾಡೆಂದು ಹಣದ ಆಮಿಷ ಒಡ್ಡುತ್ತಾನೆ.
4: ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಮುಖ ತೋರಿಸೋಕಾಗದೆ ನಿಮ್ಮನ್ನ ಕಳಿಸಿದಾನೆ.
5: ಟೇಕ್ ಇಟ್ ಈಸಿ,
4: ಐ ಸೇ ಗೆಟ್ ಔಟ್
3: ಎನ್ನುತ್ತಾಳೆ ಜಾಹ್ನವಿ. ಸುಮೇಶ್ ಮತ್ತು ಜಾಹ್ನವಿಯ ಮದುವೆ ನಡೆದರೂ ಕೂಡ
5: ನೀನ್ ನನ್ನ ಹೆಂಡತಿ ಆಗಲ್ಲ, ನಾನು ನಿನ್ನ ಗಂಡ ಅಲ್ಲ. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ವಿದ್ಯೆ ಬುದ್ಧಿ ಗಂಡಿನ ಓದಿಗೆ ಸರಿಸಮಾನವಾಗಿ ಯೋಚಿಸುವ ಯೋಗ್ಯತೆ ಇರಬೇಕು. ಅಡಿಗೆ ಮನೆಗೆ ಯೋಗ್ಯನಾದವನ್ನು ತಕ್ಕೊಂಡು ನಾನು ಇನ್ನೇನು ಅನುಭವಿಸಬೇಕು
3: ಎನ್ನುವ ಸುಮೇಶ ಕಡೆಗೂ ಜಾಹ್ನವಿಯನ್ನ ಇಲ್ಲೇ ಬಿಟ್ಟು ವಿದೇಶಕ್ಕೆ ಹಾರಿಬಿಡುತ್ತಾನೆ. ಸುಮೇಶ್ನ ಗೆಳೆಯನೊಬ್ಬನ ಮೂಲಕ ಅಮೆರಿಕದಲ್ಲಿ ಸುಮೇಶ ಲೂಸಿ ಎಂಬ ಹುಡುಗಿಯೊಂದಿಗೆ ಮದುವೆಯಾಗಿದ್ದಾನೆ ಎಂದು ತಿಳಿಯುತ್ತದೆ. ಸುದ್ದಿ ಕೇಳಿ ಸುಮೇಶನ ತಾಯಿ ಹೃದಯಾಘಾತಕ್ಕೆ ಈಡಾಗುತ್ತಾಳೆ. ಆದರೆ ಸುಮೇಶನ ಹಂಗಿಸುವ ಮಾತುಗಳನ್ನು ನೆನೆದ ಜಾಹ್ನವಿ ಛಲದಿಂದ ತಾನೂ ವೈದ್ಯ ಶಿಕ್ಷಣ ಪಡೆಯಲು ನಿರ್ಧರಿಸುತ್ತಾಳೆ. ಈಗ ಜಾಹ್ನವಿ ಡಾಕ್ಟರ್ ಜಾನಕಿಯಾಗಿದ್ದಾಳೆ.
5: ಜಾನ್ವಿ, ನಾನು ನಿನ್ನ ಜೊತೆ ಬಹಳ ಕಟುವಾಗಿ ವರ್ತಿಸಿದ್ದೀನಿ. ನಿಜ, ನಿನ್ನ ನಿರ್ಮಲವಾದ ಪ್ರೀತಿಗೆ ಅವಮಾನ ಮಾಡಿದ್ದೀನಿ. ನಿಜ, ನಾನು ಘೋರ ಅಪರಾಧ ಮಾಡಿದ್ದೀನಿ. ಆದ್ರ ತಪ್ಪಿಗೆ ನಾನು ಅದೆಷ್ಟು ಯಾತನೆ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು
3: ಎಂದು ಡಾಕ್ಟರ್ ಸುಮೇಶ್ ಹೇಳಿಕೊಂಡರೂ ಕೂಡ ನಾನು ಈಗ ಬದಲಾಗಿದ್ದೇನೆ ಪ್ರೊಫೆಸರ್, ನಾವು ಗಂಡ ಹೆಂಡತಿ ಎಂಬುದನ್ನ ಯಾರಲ್ಲೂ ಬಯಲು ಮಾಡಬೇಡಿ ಎನ್ನುತ್ತಾಳೆ ಡಾಕ್ಟರ್ ಜಾನಕಿ. 3 ಬಂಗಾರದ ಪದಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದ ಡಾಕ್ಟರ್ ಜಾನಕಿಗೆ ಕಾಲೇಜು ಸನ್ಮಾನ ಮಾಡಿದಾಗ ಎಂದು ಪುರುಷ ಕುಲವನ್ನ ಪ್ರಶ್ನಿಸುತ್ತಾಳೆ ಆಕೆ. ಡಾಕ್ಟರ್ ಜಾನಕಿಯನ್ನ ತನ್ನಲ್ಲೇ ಕೆಲಸ ನೀಡಿ ಕಾಲೇಜು ಉಳಿಸಿಕೊಂಡರೂ ಕೂಡ ನಿಮ್ಮೆದುರೇ ಇದ್ದರೆ ನನ್ನ ಮನಸ್ಸು ಬದಲಾಗುವುದು ಎಂಬ ಭ್ರಮೆ ಬೇಡ ಎನ್ನುತ್ತಾಳೆ ಡಾಕ್ಟರ್ ಸುಮೇಶನಿಗೆ ಆಕೆ. ಆದರೆ ಇತರರ ತಪ್ಪಿನಿಂದ ಇಕ್ಕಟ್ಟಿಗೆ ಸಿಲುಕುವ ಜಾನಕಿಯನ್ನ ಕಾಪಾಡುವ ಡಾಕ್ಟರ್ ಸುಮೇಶ್ ಆಕೆಯ ಒಳ್ಳೆಯ ಗುಣಗಳನ್ನ ರೋಗಿಗಳ ಎದುರಿಗೆ ಹೊಗಳಿದರೂ ಕೂಡ ಕರಗದ ಆಕೆಯನ್ನ ಕಂಡು

0: ಎಂದು ಹಾಡುತ್ತಾನೆ. ಆದರೆ ಸಹವೈದ್ಯನೊಬ್ಬ ಜಾನಕಿಯೊಂದಿಗೆ ದುರ್ವರ್ತನೆ ತೋರಿದಾಗ ಸುಮೇಶ್ ತನಗೆ ತಾಳಿ ಕಟ್ಟಿದ ಗಂಡ ಎಂಬುದನ್ನು ಒಪ್ಪಿಕೊಳ್ಳುತ್ತಾಳೆ ಡಾಕ್ಟರ್ ಜಾನಕಿ. ಜಾಹ್ನವಿಯ ತಂದೆಯ ಮಿದುಳಿನಲ್ಲಿರುವ ಗಂಟನ್ನು ಆಪರೇಷನ್ ಮಾಡಿ ಕಾಪಾಡಿದ ಡಾಕ್ಟರ್ ಸುಮೇಶನಿಗೆ ಫೀಸ್ ಕೊಡಲು ಹೋದ ಡಾಕ್ಟರ್ ಜಾನಕಿಗೆ,
1: ನಾನು ಮಾಡಿದ ಆಪರೇಷನ್ಗೆ ಫೀಸ್ ಕೊಡುವಷ್ಟು ಸೊಕ್ಕು ಬಂತ ನಿನಗೆ
0: ಎಂದು ಆತ ಕೇಳಿದಾಗ,
2: ಹೆತ್ತವರನ್ನ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವಳನ್ನ ಕಡೆಗಾಣಿಸಿ ಪರದೇಶಕ್ಕೆ ಹೋಗಿ ಮತ್ತೊಬ್ಬಳನ್ನ ಮದುವೆ ಮಾಡಿಕೊಂಡಿದ್ದು ಹಣಕ್ಕಾಗಿ ಅಲ್ವೇನು
0: ಎಂದು ಕೇಳುತ್ತಾಳೆ ಜಾಹ್ನವಿ. ಆಗ ಅಮೆರಿಕದಲ್ಲಿ ನಾಗರಿಕತೆ ಕೊಡಿಸುವ ನೆಪದಲ್ಲಿ ಅಲ್ಲಿನ ಹೆಣ್ಣುಗಳೊಂದಿಗೆ ಮದುವೆ ಮಾಡಿಸುವ ಜಾಲದಲ್ಲಿ ತಾನು ಸಿಲುಕಿ ಮೋಸ ಹೋದದ್ದು, ಅವರಿಂದ ದೂರವಾಗಿ ಶಿಕ್ಷಣ ಮುಗಿಸಿ ಭಾರತಕ್ಕೆ ಮರಳಿದ್ದನ್ನ ಮಾವನ ಬಳಿ ಹೇಳಿಕೊಳ್ಳುವ ಡಾಕ್ಟರ್ ಸುಮೇಶ್ ಜಾಹ್ನವಿ ಸುಖವಾಗಿರಲಿ ಎಂದು ಡೈವೋರ್ಸ್ ಪತ್ರಕ್ಕೆ ಸಹಿ ಮಾಡಿಕೊಡುತ್ತಾನೆ.
1: ತಪ್ಪು ಇಬ್ಬರಿಂದೂ ನಡೆದಿದೆ, ಆದ್ರೆ ಅವನು ತನ್ನ ತಪ್ಪನ್ನು ಒಪ್ಕೊಂಡು ದೊಡ್ಡವನಾಗೋದ? ನೀನ್ ಮಾತ್ರ ಒಪ್ಕೊಳ್ಳದೆ ಇನ್ನು ಹಾಗೇ ಇದೀಯ ಅಲ್ವೇ ಜಾಹ್ನವಿ? ನೀನ್ ಗಂಡ ಬಿಟ್ಟವಳಾಗಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ಕೊಂಡಿರ್ಬಲ್ಯ
0: ಎಂದು ತಂದೆ ಕೇಳಿದಾಗ ಜಾಹ್ನವಿಯ ಮನಸ್ಸು ಬದಲಾಗಿ ದುಃಖದಲ್ಲಿ ಹಾಡುತ್ತಿದ್ದ ಸುಮೇಶನನ್ನ ಆಕೆ ಬೆನ್ನು ಹತ್ತಿ,
3: ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ,
0: ಬೀಳಲಿರುವ ಮರದಿಂದ ಆತನನ್ನು ಕಾಪಾಡಿ ಇಬ್ಬರು ಮತ್ತೆ ಒಂದಾದರೂ ಎಂಬಲ್ಲಿಗೆ ಚಿತ್ರ ಸಮಾಪ್ತಿ.
4: ಸಿನಿಮಾ ಯಾನ,
5: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
4: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
5: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
6: ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಸಮಯ 6:41.
4: ಆಕಾಶವಾಣಿ
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
8: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
9: ಈ ದಿನ ತಿಳಿದುಕೊಳ್ಳುವ ಪದ ಪುಳಕಾಭಿಷೇಕ. ಇಲ್ಲಿಯ ಪುಳಕ ಎನ್ನುವುದಕ್ಕೂ ರೋಮಾಂಚನಕ್ಕೂ ಸಂಬಂಧವಿಲ್ಲ. ಇದು ಮೂಲತಃ ಪುಳುಕಾಪು ಸಹಿತವಾದ ಅಭಿಷೇಕ, ಅರ್ಥಾತ್ ಸ್ನಾನ. ಪುಳುಕಾಪು ಎಂದರೆ ಪುನುಗು ಎಣ್ಣೆ. ಪುನುಗು ಬೆಕ್ಕಿನ ಕೊಬ್ಬಿನಿಂದ ತೆಗೆದ ತೈಲವನ್ನು ಹಚ್ಚಿ ಮಾಡುವ ಸ್ನಾನಕ್ಕೆ ಪುಳಕಾಭಿಷೇಕ ಎಂದು ಹೆಸರು. ತಿರುಪತಿ ದೇವರಿಗೆ ಪ್ರತಿ ಶುಕ್ರವಾರವೂ ಪುನುಗಿನೆಣ್ಣೆಯನ್ನು ಪಾದಕ್ಕೆ ಹಚ್ಚಿ ಅಭಿಷೇಕ ಮಾಡಲಾಗುತ್ತದೆ. ನಾವು ಮನೆಯಲ್ಲಿ ಭರ್ಜರಿಯಾಗಿ ಮಾಡುವ ತೈಲಾಭ್ಯಂಜನ ಸ್ನಾನಕ್ಕೂ ಪುಳಕಾಭಿಷೇಕ ಎನ್ನಲಾಗುತ್ತದೆ. ಇದು ಮೊದಲ ಅರ್ಥದ ವಿಸ್ತರಣೆ. ಎರಡನೆಯದಾಗಿ ಕರತಲಾಮಲಕ ಎಂಬ ಪದ. ಕರತಲ ಎಂದರೆ ಅಂಗೈ, ಆಮಲಕ ಎಂದರೆ ನೆಲ್ಲಿಕಾಯಿ. ದೂರದ ಬೆಟ್ಟವೇರಿ ಮರವನ್ನು ಹತ್ತಿ ನೆಲ್ಲಿಕಾಯಿಯನ್ನು ಕೊಯ್ದು ತರುವ ಪ್ರಯಾಸವಿಲ್ಲದೆ ನೇರವಾಗಿ ನೆಲ್ಲಿಕಾಯಿ ನಮ್ಮ ಅಂಗೈಗೆ ಬರುವ ಹಾಗಿದ್ದರೆ ಎಷ್ಟು ಸುಲಭ. ಇಂತಹ ಸುಲಭಾತಿ ಸುಲಭ ಕಾರ್ಯಕ್ಕೆ ಕರತಲಾಮಲಕ ಎಂದು ಹೆಸರು. ಪರಿಶ್ರಮವಿಲ್ಲದೆ ಪ್ರದರ್ಶಿಸುವ ಕಲೆ, ಪೂರ್ವ ತಯಾರಿ ಇಲ್ಲದೆ ನೀಡುವ ಉತ್ತರ, ಕ್ಷಣಾರ್ಧದಲ್ಲಿ ಸಾಧಿಸುವ ಮಹತ್ಕಾರ್ಯಗಳಿಗೆ ಕರತಲಾಮಲಕ ಎಂದು ಕರೆಯಲಾಗುತ್ತದೆ. ಅವನಿಗೋ ಸಂಗೀತ ಹಾಡುವುದು ಕರತಲಾಮಲಕ, ಇವನಿಗೋ ನದಿಯಲ್ಲಿ ಈಜುವುದು ಕರತಲಾಮಲಕ ಎಂಬ ವಾಕ್ಯಗಳಲ್ಲಿ ಆ ವಿದ್ಯೆಯಲ್ಲಿ ಅವನು ನಿಷ್ಣಾತ ಎಂಬುದು ವ್ಯಕ್ತವಾಗುತ್ತದೆ.
4: ತಪ್ಪು ಒಪ್ಪು.
9: ಸಾಮಾನ್ಯವಾಗಿ ಸಭೆಯಲ್ಲಿ ಕುಳಿತವರನ್ನು ಸಭಿಕರು ಎಂದು ಕರೆಯಲಾಗುತ್ತದೆ. ಆದರೆ ಸಭಿಕ ಎಂಬ ಪದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಜೂಜಿನ ಮನೆಯವನು ಎಂಬ ಕೆಟ್ಟ ಅರ್ಥವಿದೆ. ಹೀಗಾಗಿ ನಾವು ಭಾಷಣ ಮಾಡುವಾಗ ಸಭಿಕರೇ ಎಂದು ಸಂಬೋಧಿಸಿ ಸಭೆಯಲ್ಲಿರುವ ಜನರನ್ನೆಲ್ಲ ಜೂಜುಕೋರರು ಎಂದು ಕರೆಯುವ ಬದಲು ಸಭಾಸದರೇ, ಸಭ್ಯರೇ ಎಂದು ಗೌರವದಿಂದ ಕರೆಯುವುದು ಅರ್ಥಪೂರ್ಣ.
4: ಸುಮಧುರ. ಪುರಂದರದಾಸರ ದೇವರ ನಾಮ ಗುಮ್ಮನ ಕರೆಯದಿರೇ.

0: ಪುರಂದರದಾಸರ ಕೀರ್ತನೆಗಳಲ್ಲಿರುವ ದೃಶ್ಯ ನಿರ್ಮಾಣ ಶಕ್ತಿ ದೊಡ್ಡದು. ದಾಸ ಸಾಹಿತ್ಯದ ಪಂಚಭಾವಗಳಲ್ಲಿ ಒಂದಾದ ವಾತ್ಸಲ್ಯ ಭಾವ ಈ ಕೀರ್ತನೆಯಲ್ಲಿ ಅನನ್ಯವಾಗಿ ಮೂಡಿಬಂದಿದೆ. ಬಾಲಕೃಷ್ಣ ಮತ್ತು ಯಶೋದೆಯರ ನಡುವಿನ ಸಂವಾದವೊಂದು ತೆರೆದುಕೊಳ್ಳುವ ಸೊಗಸು ಇಲ್ಲಿದೆ. ಕೃಷ್ಣಲೀಲೆಯ ತುಂಟಾಟದಿಂದ ನೊಂದ ಗೋಪಿಕಾಂಗನೆಯರು ಬಂದು ತಾಯಿ ಯಶೋದೆಗೆ ದೂರಿಕೊಂಡ ಹಿನ್ನೆಲೆಯನ್ನು ನಾವು ಮನಸ್ಸಿಗೆ ತಂದುಕೊಂಡಾಗ ಇದರ ನಾಟಕೀಯತೆ ಅರಿವಾಗುತ್ತದೆ. ಮಗು ಬಾಲಕೃಷ್ಣನನ್ನು ಹೆದರಿಸಿ ಸುಮ್ಮನಾಗಿಸಲು ಯಶೋದೆ ಗುಮ್ಮನನ್ನು ಕರೆಯುವ ನಾಟಕವಾಡುತ್ತಾಳೆ. ಆಗ ಆ ಗುಮ್ಮನ ಭಯದಿಂದ ಬಾಲಕೃಷ್ಣ ತಾಯಿಯಲ್ಲಿ ನಿವೇದಿಸಿಕೊಳ್ಳುವ ರೀತಿಯಲ್ಲಿ ಇಲ್ಲಿಯ ಸಾಹಿತ್ಯವಿದೆ. ಅಮ್ಮ, ಗುಮ್ಮನನ್ನು ಕರೆಯಬೇಡ, ಸುಮ್ಮನೆ ಇರುತ್ತೇನೆ, ಮೊಲೆವಾಲನ್ನೂ ಬೇಡುವುದಿಲ್ಲ, ನೀನು ಕೊಟ್ಟ ತುತ್ತನ್ನವನ್ನು ಉಣ್ಣುತ್ತೇನೆ, ಅಳುವುದೂ ಇಲ್ಲ ಎಂಬ ಆ ಮಗುವಿನ ಮಾತನ್ನು ಕೇಳಿದಾಗ ನಮಗೆ ನಗು ಬರುತ್ತದೆ. ಹೆಣ್ಣುಗಳು ಇರುವಲ್ಲಿಗೆ ಹೋಗಿ ಅವರ ಕಣ್ಣು ಮುಚ್ಚುವ ತುಂಟಾಟ ಮಾಡುವುದಿಲ್ಲ ಎಂಬಲ್ಲಿ ಈ ಹಿಂದೆ ಅಂತಹ ಅನ್ಯಾಯ ಮಾಡಿದ್ದೇನೆಂಬುದನ್ನು ಅವನೇ ಒಪ್ಪಿಕೊಂಡಂತಾಗುತ್ತದೆ. ಮಕ್ಕಳನ್ನು ಹೊಡೆಯುವುದಿಲ್ಲ, ಅಣ್ಣ ಬಲರಾಮನನ್ನು ಬೈಯುವುದಿಲ್ಲ, ಬೆಣ್ಣೆ ಮೊಸರು ಬೇಡುವುದಿಲ್ಲ, ಅಂಗಳದ ಮಣ್ಣು ತಿನ್ನುವುದಿಲ್ಲ ಮುಂತಾದ ಮಾತುಗಳು ಕೃಷ್ಣನ ತಂಟೆ ತಕರಾರುಗಳನ್ನು ಪಟ್ಟಿ ಮಾಡಿದಂತಿದೆ. ಮಣ್ಣು ತಿಂದ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ ಈ ಹಿಂದಿನ ಪವಾಡವೂ ಇಲ್ಲಿ ಸೂಚ್ಯವಾಗಿ ಅನಾವರಣಗೊಂಡಿದೆ. ಬಾವಿಗೆ ಹೋಗುವುದಿಲ್ಲ, ಹಾವಿನ ಜೊತೆ ಆಡುವುದಿಲ್ಲ ಎಂಬುದು ಕಾಳಿಂದಿ ಮಡುವಿನಲ್ಲಿ ಕಾಳಿಂಗ ಸರ್ಪದ ಹೆಡೆ ತುಳಿದು ನಾಟ್ಯವಾಡಿದ ಲೀಲೆಯನ್ನು ನೆನಪಿಸುತ್ತದೆ. ಹಸು ಕರುಗಳ ಜೊತೆಗೆ ಆಟವಾಡದೆ ಮನೆಯ ಮೂಲೆಯಲ್ಲಿ ದೇವರಂತೆ ಕುಳಿತುಕೊಳ್ಳುತ್ತೇನೆ ಎಂಬ ಮಾತಂತೂ ಮನೋಜ್ಞವಾದರು. ಕೃಷ್ಣಸ್ತು ಭಗವಾನ್ ಸ್ವಯಂ ಎಂಬುದನ್ನೇ ಅನ್ಯೋಕ್ತಿಯಿಂದ ಹೇಳಿದ ಕವಿ ಪ್ರತಿಭೆ ಇದು. ಇಂತಹ ಮಗುವಿನ ಮುದ್ದು ಮಾತನ್ನು ಕೇಳಿದಾಗ ಯಾವ ತಾಯಿಗೆ ತಾನೇ ನಗೆ ಬರುವುದಿಲ್ಲ? ಗೋಪಿದೇವಿ ಆ ಮಗುವಿನ ಮಾತು ಕೇಳಿ ಮುಗುಳ್ನಕ್ಕೂ ಲೋಕದ ಸ್ವಾಮಿಯನ್ನು ಆಲಿಂಗಿಸಿಕೊಂಡಳಂತೆ. ಇದು ನಿಜವಾದ ವಾತ್ಸಲ್ಯ ಭಾವ. ಮಗುವನ್ನು ದೇವರೆಂದು ಭಾವಿಸುವ ತಾಯಂದಿರು ನಮಗೆ ಗೊತ್ತು. ಆದರೆ ಇಲ್ಲಿ ದೇವರನ್ನೇ ಮಗುವೆಂದು ಭಾವಿಸುವ ತಾಯಿ ಇದ್ದಾಳೆ. ಅದು ಪ್ರಾಪಂಚಿಕ ಮೋಹವಲ್ಲ, ಜಗತ್ತಿನ ಒಡೆಯನನ್ನು ಅಪ್ಪಿ ಮುದ್ದಾಡುವ ಲೋಕೋತ್ತರ ಮೋಹ. ಈ ಭಕ್ತಿ ಭಾವ ನಮ್ಮಲ್ಲಿ ಮನೆ ಮಾಡಿದಾಗ ಭಗವಂತ ಮೆಚ್ಚುತ್ತಾನೆ ಎಂಬುದು ದಾಸರ ನಂಬಿಕೆ. ಈ ಕೀರ್ತನೆಯಲ್ಲಿ ಆವಿನ ಮೊಲೆಯೂಡೆ ಎಂಬ ಸಾಲು ಗಮನಾರ್ಹವಾದುದು. ಏನಿದು ಆವು? ಇದಕ್ಕೆ ಹಸು ಎಂಬ ಅರ್ಥ. ಆಕಳು ಬಹುವಚನವಾದರೆ ಆವು ಏಕವಚನ. ದಾಸ ಸಾಹಿತ್ಯ ಇಂತಹ ಅಪೂರ್ವ ಕನ್ನಡ ಪದಗಳ ತವನಿಧಿ ಎಂಬುದನ್ನು ನಾವು ಮರೆಯುವಂತಿಲ್ಲ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಜಿ ಪುಷ್ಪಲತಾ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ಈಗ ರೈತರಿಗೆ ಸಲಹೆ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಅಂತಾರಾಷ್ಟ್ರೀಯ ಜೇನಿನ ದಿವಸ. ಜೇನು ಹುಳುಗಳು ಅಂದಾಕ್ಷಣ ಕೆಲವರಿಗೆ ಅವು ಚುಚ್ಚುತ್ತವೆ ಅನ್ನುವಂತಹ ಅಂಶ ನೆನಪಿಗೆ ಬರುತ್ತೆ. ಕೆಲವರಿಗೆ ಜೇನುತುಪ್ಪ ನೆನಪಿಗೆ ಬರಬಹುದು. ಕೆಲವರಿಗೆ ಜೇನು ಹುಳುಗಳ ಕುಟುಂಬ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ಬರಬಹುದು. ಕೆಲವರು ರಾಣಿ ಹುಳುಗಳ ಜೀವನ ಚಕ್ರದ ಬಗ್ಗೆ ಅಸೂಯೆ ಪಟ್ಕೋಬಹುದು. ಕೆಲವರು ಜೇನು ಹುಟ್ಟಿನಲ್ಲಿರುವಂತಹ ಗಂಡು ಹುಳುಗಳ ಐಷಾರಾಮಿ ಜೀವನ ಚೆನ್ನಾಗಿದೆ ಅಂತ ಅನ್ಕೋಬಹುದು. ಕೆಲವರು ಜೇನು ಗೂಡಿನಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರ ಹುಳುಗಳ ಬಗ್ಗೆ ಮುರುಕ ಪಟ್ಕೋಬಹುದು. ಏನೇ ಆದರೂ ಕುಟುಂಬದಲ್ಲಿ ಬದುಕುವಂತಹ ಸಂಘ ಜೀವಿ ಜೇನು ಹುಳುಗಳು. ನೋಡಿ, ಜೇನು ಹುಳುಗಳ ಬಗ್ಗೆ ಸಂಶೋಧನೆ ಮಾಡಿರುವಂತಹ ವಿಜ್ಞಾನಿಯೊಬ್ಬರು ಜೇನು ಹುಳ ಒಂದು ಅದ್ಭುತವಾದ ಮ್ಯಾಥಮೆಟಿಷಿಯನ್ ಅಂತ ಹೇಳ್ತಾರೆ. ಅಂದರೆ ಒಳ್ಳೆ ಗಣಿತಜ್ಞ ಜೇನು ಹುಳ ಅಂತ. ಯಾಕೆ ಈ ವಿಚಾರ ಅವರು ಹೇಳಿದ್ದಾರೆ ಅಂತಂದರೆ, ನೀವು ಜೇನು ಗೂಡನ್ನು ಯಾವಾಗಲಾದರೂ ಗಮನಿಸಿದ್ದೀರಾ? ಅಂದರೆ ಬೀ ಹೈವ್ ಅಂತೀವಲ್ಲ, ಜೇನು ಮೇಣದಲ್ಲಿ ಕಟ್ಟುತ್ತೆ. ಆ ಜೇನು ಮೇಣದಲ್ಲಿ ಕಟ್ಟಿರುವಂತಹ ಜೇನು ಗೂಡಿನಲ್ಲಿ ಭಾರವಾದಂತಹ ಜೇನು ತುಪ್ಪವನ್ನು ಅದು ಸಂಗ್ರಹಿಸುತ್ತೆ. ಈ ಬೀ ಹೈವ್ ಇದೆಯಲ್ಲ, ಅಂದರೆ ಜೇನು ಗೂಡೇನಿದೆಯಲ್ಲ, ಇದು ಯಾವ ಆಕಾರದಲ್ಲಿರುತ್ತೆ? ಇದು ಷಡ್ಭುಜ. ಅಂದರೆ ಜಿಯೋಮೆಟ್ರಿ ಓದಿರ್ತಿರಲ್ಲ ನೀವು, ಅದರ ಪ್ರಕಾರ 6 ಭುಜಗಳನ್ನು ಹೊಂದಿರುವಂತಹ ಮನೆಗಳನ್ನು ಈ ಜೇನು ಹುಟ್ಟು ಹೊಂದಿರುತ್ತೆ. ಯಾಕೆ ಜೇನು 6 ಭುಜಗಳನ್ನು ಹೊಂದಿರುವಂತಹ ಷಡ್ಭುಜ ಆಕಾರದಲ್ಲೇ ಮನೆಗಳನ್ನು ನಿರ್ಮಾಣ ಮಾಡಿ ಅದರೊಳಗಡೆ ಜೇನುತುಪ್ಪವನ್ನು ಸಂಗ್ರಹಿಸುತ್ತೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದು ತ್ರಿಭುಜಾಕೃತಿಯಲ್ಲಿರ್ಬೋದಿತ್ತು, ಚೌಕಾಕೃತಿಯಲ್ಲಿರ್ಬೋದಿತ್ತು, ಅಥವಾ ಪೆಂಟಗನ್ ಅಂತಿರಲ್ಲ 5 ಭುಜಗಳನ್ನು ಹೊಂದಿರೋ ಆಕೃತಿಯಲ್ಲಿ ಇರಬಹುದಿತ್ತು, ಅಥವಾ ಇನ್ನೂ ಜಾಸ್ತಿ ಭುಜಗಳು ಇರಬಹುದಿತ್ತಲ್ವಾ? ಯಾಕೆ ಅದು ಷಡ್ಭುಜನೇ ಇದೆ? ಅದಕ್ಕೂ ಒಂದು ಕಾರಣ ಇದೆ. ಈಗ ಯಾವುದೇ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಇದೆಯಲ್ಲ, ಅದರೊಳಗಡೆ ಒಂದನ್ನೊಂದು ಪಕ್ಕಕ್ಕೆ ನೀವು ಜೋಡಿಸ್ತಾ ಹೋದರೆ ಬೇರೆ ಇನ್ಯಾವುದೂ ಕೂಡ ಹೊಂದಿಕೆ ಆಗಲ್ಲ. ತ್ರಿಭುಜ ಮಧ್ಯದಲ್ಲಿ ಖಾಲಿ ಜಾಗ ಇಲ್ಲದಂಗೆ ಜೋಡಿಸ್ಬೋದು, ಚೌಕ ಎಸ್ ಜೋಡಿಸ್ಬೋದು, ಹಾಗೆ ಷಡ್ಭುಜವನ್ನು ಜೋಡಿಸ್ಬೋದು. ಬೇರೆ ಯಾವುದೇ ಆಕೃತಿಗಳನ್ನು ಮಧ್ಯದಲ್ಲಿ ಖಾಲಿ ಜಾಗ ಇಲ್ಲದಂತೆ ಜೋಡಿಸೋಕ್ಕಾಗೋದಿಲ್ಲ. ಇದು ಮೊದಲನೇದು. ಅಂದರೆ ಅದು ತ್ರಿಭುಜದಲ್ಲಿರ್ಬೋದಿತ್ತು, ಚೌಕದ ಆಕಾರದಲ್ಲಿರ್ಬೋದಿತ್ತು, ಷಡ್ಭುಜಾಕಾರದಲ್ಲಿರ್ಬೋದಿತ್ತು. ಆದರೆ ತ್ರಿಭುಜದ ಒಂದು ಏರಿಯಾ ನೋಡ್ಕೊಳ್ಳಿ, ಚೌಕದ ಒಂದು ಏರಿಯಾ ನೋಡ್ಕೊಳ್ಳಿ, ಹಾಗೆ ಷಡ್ಭುಜದ ಒಂದು ಏರಿಯಾ ನೋಡಿ. ಯಾವುದರಲ್ಲಿ ಅತಿ ಹೆಚ್ಚು ಜೇನನ್ನು ಸಂಗ್ರಹಿಸ್ಬೋದು? ಅತಿ ಹೆಚ್ಚು ಜೇನನ್ನು ಸಂಗ್ರಹಿಸೋಕ್ಕೆ ಸಾಧ್ಯ ಇರೋದು ಷಡ್ಭುಜದಲ್ಲಿ ಮಾತ್ರ. ಹಾಗಾಗಿ ಭಾಳ ಹಿಂದೆನೇ ಜೇನು ಹುಳ ಅದೇನು ಜಿಯೋಮೆಟ್ರಿ ಓದಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅದು ತೀರ್ಮಾನ ಮಾಡಿಕೊಂಡು ಅದರ ಗೂಡನ್ನು ಷಡ್ಭುಜಾಕಾರದಲ್ಲಿ ನಿರ್ಮಾಣ ಮಾಡಿಕೊಳ್ಳುತ್ತೆ. ಮತ್ತು ಎರಡು ಆ ಷಡ್ಭುಜ ಆಕೃತಿಗಳ ಮಧ್ಯದಲ್ಲಿರುವಂತಹ ಒಂದು ಪರದೆನ ಗಮನಿಸಿ, ಅದು ತುಂಬ ತೆಳುವಾಗಿರುತ್ತೆ. ಅದರ ಒಳಗಡೆ ಜೇನುತುಪ್ಪದ ಸಾಂದ್ರತೆ ಎಷ್ಟಿರುತ್ತೆ ಅಂತಂದರೆ, ಒಂದು ಸಾರಿ ನೀವು ಆ ತುಪ್ಪವನ್ನು ಹೊರಗಡೆ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಭಾರವಾದಂತಹ ಜೇನುತುಪ್ಪ ಅಷ್ಟು ತೆಳುವಾದಂತಹ ಆಕಾರದಲ್ಲಿ ಹೇಗಿದೆ, ಆ ತೆಳುವಾದ ಗೋಡೆ ಇದನ್ನು ಹೇಗೆ ರಕ್ಷಣೆ ಮಾಡಿದೆ ಅಂದರೆ ಅದಕ್ಕೂ ಕೂಡ ಉತ್ತರ ಇದೆ. ಏನಂದರೆ ಈ ಏನು ಷಡ್ಭುಜ ಆಕಾರದ ಮನೆಯನ್ನೇನದು ಕಟ್ಟುತ್ತೆ, ಅದು ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡು ಎಷ್ಟೇ ಭಾರವಾದಂತಹ ಜೇನುತುಪ್ಪವನ್ನು ಕೂಡ ಅದರಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತಂತೆ. ಇನ್ನು ಜೇನುಹುಳುಗಳ ಬಗ್ಗೆ ಬೇರೆ ಎಲ್ಲ ವಿಚಾರಗಳು ನಿಮಗೆ ಗೊತ್ತು. ಜೇನುಹುಳ ಕೆಲಸ ಮಾಡಲಿಲ್ಲ ಅಂತಂದರೆ ಮನುಜ ಸಂಕುಲನೇ ನಿರ್ನಾಮ ಆಗಬಹುದು ಅಂತ ತಜ್ಞರು ಹೇಳ್ತಾರೆ. ಏನೇ ಆದರೂ ಜೇನುಹುಳುಗಳನ್ನು ನೋಡಿ ನಾವು ಕಲಿಬೇಕಾದ್ದು ಬಹಳಷ್ಟಿದೆ ಅಂತ ನಿಮಗನ್ಸೋದಿಲ್ವಾ?
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ದಿವ್ಯಾನಂದ ಝಾಃ. पञ्चदेशानां यात्रायाः द्वितीये दिने ह्यः प्रधानमन्त्री नरेन्द्र मोदी नीदरलैण्ड्स देशस्य प्रधानमन्त्रिणा सह अनेकेषु कार्यक्रमेषु सहभागम् अकरोत्। अत्र सामुदायिक सम्पर्कः, डच राजपरिवारेण सह मेलनं च अन्यतमे आस्ताम्। हेगनगरे भारतीय समुदायं सम्बोधयन् श्रीमोदी प्रवर्तमानं दशकम् आपद्दशकत्वेन वर्णितवान्, यद्धि बहुविधैः संकटैः ग्रस्तमस्ति। प्रधानमन्त्री अवदत् यत् भारत नीदरलैण्ड्स देशो वैश्विक समाह्वानानि सम्मुखीकर्तुं विश्वस्तायाः पारदर्शिन्याः च भविष्यापूर्ति व्यवस्थायाः निर्माणार्थं सम्भूय कार्यरतौ स्तः। सः अवदत् यत् विश्वं सर्वादौ कोविड 19 महामारीं तदनन्तरं च युद्धं सम्मुखीकृतवत्। साम्प्रतम् एतत् ऊर्जा संकट समं विकट समाह्वानं सम्मुखीकरोति। सः सावहितम् अकरोत् यत् एतेषां समाह्वानानां द्रुतगत्या यदि निराकरणं न भवति चेत् वैश्विक विकासलाभः प्रपादितः भविष्यति, जनसंख्यायाः विशालः भागः च निर्धनताग्रस्तः भविष्यति। आर्थिकस्थितिव्यवस्थायाः सुदृढीकरणाय वैश्विकान् प्रयासान् प्रकाशयन् प्रधानमन्त्री अवदत् यत् भारत नीदरलैण्ड्स देशो संयुक्तरूपेण सुदृढापूर्ति श्रृंखलायाः निर्माणाय कटिबद्धौ स्तः। ध्यानास्पदमस्ति यत् एषा यात्रा द्विपक्षीय सम्बद्धेभ्यः अधिका महत्वपूर्णा वर्तत। नीदरलैण्ड्स देशस्य यात्रायाः अनन्तरं प्रधानमन्त्री अद्य स्वयात्रायाः तृतीय चरणे स्वीडन देशस्य यात्रां करिष्यति। सः अद्य गोथेनबर्ग नगरं सम्प्राप्नोति। स्वीडन देशस्य एकदिवसीया यात्रा नवदिल्ली स्टॉकहोमयोः वर्धमान पारस्परिक सम्बन्धेषु ऐतिहासिकः पदक्रमः अस्ति। श्रीमोदी स्वीडन समकक्षेण उल्फ क्रिस्टर्सनेन सह द्विपक्षीय सम्बन्धपरकं सम्भाषणं करिष्यति। सीबीएसई इत्यनेन केन्द्रीय माध्यमिक शिक्षा परिषदा नवमकक्षायाः छात्रेभ्यः भाषात्रयस्य अध्ययनं जुलाई मासस्य प्रथमदिवसात् अनिवार्यं कृतम्। परिषदा विज्ञप्तौ उक्तं यत् 20-अधिक-2000-तमाब्दीयायाः राष्ट्रिय शिक्षानीतेः 23-अधिक-2000-तमाब्दीयस्य राष्ट्रिय विद्यालय शिक्षा पाठ्यक्रमस्य अनुसारि एतासु 33 भाषासु न्यूनातिन्यूनं भाषाद्वयं भारतीय मूलकं भवेत्। भारतीयर्तु विभागेन अद्य अण्डमान निकोबार द्वीप समूहाय पश्चिम बंगाले हिमालयस्य अधोवर्ति क्षेत्रेभ्यः सिक्किमाय च अतिवृष्टिपरा नारंगवारणकी संचेतना प्रसारिता। केरलं माहे लक्षद्वीप दक्षिणाभ्यन्तरीण कर्णाटक तमिलनाडु पुदुच्चेरी कराईकलेषु उत्तरपूर्वीय क्षेत्रस्य कतिपय भागेषु च समाना एव स्थितिः भविष्यति इत्यपि विभागेन सूचितम्। प्रियाः श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः अद्य मध्याह्ने 12:30 भविष्यति। भवन्तः सर्वे यथाकालं श्रोतुं प्रभवन्ति। अन्ते क्रीडावार्तासु, बैंकॉक नगरे थाईलैंड ओपन बैडमिंटन क्रीडा मालिकायाः पुरुष युगल वर्गीय निर्णायक द्वन्द्वे अद्य भारतस्य सात्विक साईराज रंकी रेड्डी चिराग शेट्टी च इंडोनेशिया देशस्य लियो रॉली कार्नांडो डेनियल मार्थिनाभ्याम स्पर्धिष्येते। इंडियन प्रीमियर लीग क्रिकेट स्पर्धा मालिकायां गतरात्रौ कोलकातायाः ईडन गार्डन्स क्रीडांगणे आयोजिते द्वन्द्वे कोलकाता नाइट राइडर्स दलेन गुजरात टाइटन्स दलं 39 धावनांकैः पराजितम्। आदोपणं विजित्य गुजरात टाइटन्स दलं क्षेत्ररक्षणं कर्तुं निर्णीतवत्। अद्यतने द्वन्द्वद्वये प्रथमं धर्मशालायां, अपराह्णे 3:30 पंजाब किंग्स दलं रॉयल चैलेंजर्स बेंगलुरु दलेन स्पर्धिष्यति। ततः सायं 7:30 दिल्ल्यां दिल्ली कैपिटल्स दलं राजस्थान रॉयल्स दलं सम्मुखीकरिष्यति।
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
6: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಗಮನಿಸಿ, ಈ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಈ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:02. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
8: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರ.
9: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
11: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
12: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: अथर मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರು ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹೈ ಔರ್ ಸಾರೇ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೋ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹೀ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೇ ವೋ ಕಾಂಗ್ರೆಸ್ ಕೆ ಸಾಂಸದ್ ಥೇ ರಾಜ್ಯಸಭಾ ಕೆ, ಉನ್ಹೋನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನೆ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಿನಮಸ್ ಥೀ, ಸಾರೇ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶಿ ಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶಿ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶಿ ಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶಿ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
6: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20ಕ್ಕೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18ರಿಂದ 25ರವರೆಗೆ ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಈಗ ವೇಳೆ 7:16.
8: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
9: ಕಣ್ಣರಿಯದೊಡೇಂ ಕರುಳರಿಯದೆ. ಬಂಡೀಪುರದಲ್ಲಿ ಕಾಡು ನಾಯಿಗಳ ಜಾಣ ನರೆಸಿ ಅಲೆಯುತ್ತಿರುವಾಗ ಒಂದು ದಿನ ಡಾಕ್ಟರ್ ಇಳೆಂಗೋವನ್ ಕರೆ ಮಾಡಿದರು. ತಮಿಳುನಾಡಿನ ಮುದುಮಲೈ ಅರಣ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಆರಂಭವಾಗಿರುವುದಾಗಿ, ತಮಿಳುನಾಡಿನ ಖಾಸಗಿ ಒಡೆತನದಲ್ಲಿರುವ ಎಲ್ಲ ಸಾಕಾನೆಗಳನ್ನು ಅವುಗಳ ಮಾವುತರನ್ನು ಒಂದೆಡೆ ಸೇರಿಸಿ ತರಬೇತಿ ಮತ್ತು ಪುನಶ್ಚೇತನ ಶಿಬಿರ ನಡೆಸುತ್ತಿರುವುದಾಗಿ ಒಮ್ಮೆ ಭೇಟಿ ಕೊಡುವಂತೆ ಆಹ್ವಾನಿಸಿದರು. ಡಾಕ್ಟರ್ ಇಳೆಂಗೋವನ್ ವನ್ಯಜೀವಿ ವೈದ್ಯ. ಭಾರತದ ಮಟ್ಟಿಗೆ ಅಷ್ಟೇನು ಪ್ರಗತಿ ಕಾಣದ ವನ್ಯಜೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಅಪರೂಪದ ಜನ. ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಕಾಡು ಪ್ರಾಣಿಗಳ ಶರೀರ ವಿಜ್ಞಾನವನ್ನು ಅರಿಯುವ ಆಸಕ್ತಿಯಿಂದ ಕಾಡಿನಲ್ಲೇ ನೆಲೆಸಿದವರು. ಆ ಕಾಡಿನಲ್ಲಿ ದೀರ್ಘಕಾಲ ನೆಲೆಸಿ ಕಾಡಾನೆಗಳ ಬದುಕನ್ನು ಅಲ್ಪ ಸ್ವಲ್ಪ ತಿಳಿದಿದ್ದರಿಂದ ನಮಗೆ ಆ ಸಾಕಾನೆಗಳ ಶಿಬಿರಕ್ಕೆ ಹೋಗಬೇಕೆನಿಸಲಿಲ್ಲ. ಕಾರಣವಿಷ್ಟೇ, ಕಾಡಾನೆಗಳ ಬದುಕನ್ನು ಹತ್ತಿರದಿಂದ ಗಮನಿಸಿದ ಬಳಿಕ ಸಾಕಾನೆಗಳು, ಅದರಲ್ಲೂ ಹೆಣ್ಣಾನೆಗಳು ದುರಂತ ನಾಯಕಿಯರಂತೆ ಕಾಣತೊಡಗುತ್ತವೆ. ಆನೆ ಆನೆಯಾಗುವ ಮುನ್ನ ತಾನು ಆನೆ ಎಂಬುದನ್ನು ಅರಿಯಬೇಕು. ಅಮ್ಮನ ಕಾಲಡಿಯಲ್ಲಿ ತೆವಳುತ್ತಾ ಕಾಡನ್ನು ಸುತ್ತಬೇಕು. ಕಿವಿಯನ್ನು ತೆರೆದಿಟ್ಟು ಕಾಡಿನ ಭಾಷೆಯನ್ನು ಆಲಿಸಬೇಕು. ಅಮ್ಮನ ಸೂಚನೆ ಎಚ್ಚರಿಕೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ತನ್ನ 10 ಅಕ್ಕ ತಂಗಿ ಚಿಕ್ಕಮ್ಮಂದಿರ ಸ್ಪರ್ಶ ವಾಸನೆಗಳನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಅಜ್ಜಿಯಿಂದ ಆನೆ ಸಮಾಜದ ನಡೆ ನುಡಿಗಳನ್ನು ಕಲಿಯಬೇಕು. ತನ್ನ ಪರಿಸರದ ಅಕ್ಷಾಂಶ ರೇಖಾಂಶಗಳನ್ನೆಲ್ಲ ಮನನ ಮಾಡಿಕೊಳ್ಳುತ್ತಾ ತನ್ನ ಮಣ್ಣಿನ ವಾಸನೆಯನ್ನು ಗ್ರಹಿಸಬೇಕು. ಮಿತ್ರರಾರು, ಶತ್ರುಗಳಾರು, ಯಾವುದು ವಿಷ, ಯಾವುದು ಆಹಾರ ಎಂದೆಲ್ಲ ಅರಿತುಕೊಳ್ಳಬೇಕು. ಬೆಳೆದ ಬಳಿಕ ಬಿದಿರಿನ ಮೆಳೆಗಳನ್ನು ಬುಡಮೇಲು ಮಾಡಿ ನಿಂತ ಮರಗಳನ್ನು ಉರುಳಿಸಿ ಕೆರೆಗಳಲ್ಲಿ ಇಳಿದು ನದಿಗಳಲ್ಲಿ ಮುಳುಗಿ ಕಾಡಿನಲ್ಲಿ ಅಂಡಲಿಯಬೇಕು. ಆಗಷ್ಟೇ ಅದು ಆನೆಯಾಗುತ್ತದೆ. ಆದರೆ ಸಾಕಾನೆಗಳಾದಾಗ ಅವುಗಳಿಗೆ ಈ ಯಾವ ಶಿಕ್ಷಣ ಅನುಭವಗಳು ಇರುವುದಿಲ್ಲ. ದೇಗುಲಗಳಲ್ಲಿ, ಮಠಗಳಲ್ಲಿ, ಮೃಗಾಲಯಗಳಲ್ಲಿ ಏಕಾಂಗಿಯಾಗಿ ತಬ್ಬಲಿಯಾಗಿ ಬದುಕುತ್ತವೆ. ತಮ್ಮ ಭಾಷೆ ಬಲ್ಲದವರೊಂದಿಗೆ ಜೀವನ ಪರ್ಯಂತ ಸಂವಾದ ಮಾಡಲೇಬೇಕಾದ ಸಂಕಷ್ಟ ಅವುಗಳದು. ಇವಲ್ಲದೆ ಟನ್ಗಟ್ಟಲೆ ತೂಗುವ ದೈತ್ಯಾಕಾರದ ಆನೆಗಳ ಎಷ್ಟೋ ಮಾತುಗಳು ಮನುಷ್ಯನ ಕಿವಿಗೆ ಕೇಳುವುದೇ ಇಲ್ಲ. ಆದರೆ ಕಾಡಿನಲ್ಲಿ ಅವು ಅದೇ ಸೂಕ್ಷ್ಮ ತರಂಗದ ಭಾಷೆ ಬಳಸಿ 2 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಆನೆಯೊಂದಿಗೆ ನಿರಾಯಾಸವಾಗಿ ಸಂಭಾಷಿಸಬಲ್ಲವು. ಹಾಗಾಗಿ ಎಷ್ಟೋ ಸಾಕಾನೆಗಳು ಭಾಷೆ ತಿಳಿದಿದ್ದರೂ ಮೂಕರಾಗಿ ಉಳಿಯುತ್ತವೆ. ಸುಡು ಬೇಸಿಗೆಯಲ್ಲಿ ದೇಗುಲಗಳ ಕಾದ ಚಪ್ಪಡಿಯಲ್ಲಿ ನಿಂತು ಮರಗಳ ನೆರಳಿಲ್ಲದ ಡಾಂಬಾರು ರಸ್ತೆಗಳಲ್ಲಿ ನಡೆಯುತ್ತಾ ಮಂತ್ರಿಗಳ ಗಣ್ಯರ ಕೊರಳಿಗೆ ಹಾರ ತುರಾಯಿಗಳನ್ನು ಹಾಕುತ್ತಾ ಬದುಕು ನೂಕಬೇಕು. ಸಂಸ್ಕೃತಿ, ನಂಬಿಕೆ, ಧಾರ್ಮಿಕ ನಡವಳಿಕೆಗಳ ಹೆಸರಿನಲ್ಲಿ ನಡೆಯುವ ಮನುಷ್ಯನ 108 ಡಾಂಬಿಕ ಆಚಾರಗಳನ್ನು ನೆರವೇರಿಸುತ್ತಾ ಖಾಸಗಿ ಬದುಕನ್ನು ತ್ಯಾಗ ಮಾಡಬೇಕು. ಸಂಕೀರ್ಣ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕನ್ನು ರೂಪಿಸಿಕೊಳ್ಳುವ ಹೆಣ್ಣಾನೆಗಳ ಏಕಾಂತದ ದುಃಖ ದುಮ್ಮಾನಗಳು ನಮಗೆಂದು ಅರ್ಥವಾಗುವುದಿಲ್ಲ. ಅವು ತಮ್ಮ ಹುಟ್ಟುಗುಣಗಳನ್ನೆಲ್ಲ ಬದಿಗಿಟ್ಟು ಮಾವುತನ ಆಜ್ಞೆಗಳಿಗೆ ಪೂರಕವಾಗಿ ಹೆಜ್ಜೆ ಹಾಕುತ್ತಾ ಸಾಗಬೇಕಾದ ಬದುಕು ಕರುಣಾಜನಕವಾಗಿರುತ್ತದೆ. ಹಾಗಾಗಿ ಕಾಡಿನ ಹೆಣ್ಣಾನೆಗಳನ್ನು ಹಿಡಿದು ಪಳಗಿಸಿ ತಮ್ಮ ಹೆಬ್ಬುಬ್ಬೆಗೆ ಬಳಸುವ ಈ ಪರಿಕಲ್ಪನೆಯ ಅಮಾನವೀಯ ಸಂಸ್ಕೃತಿ ನಮಗೆ ಎಂದಿಗೂ ಇಷ್ಟವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಾನೆಗಳ ಶಿಬಿರಕ್ಕೆ ಹೋಗಲಿಚ್ಛಿಸಿರಲಿಲ್ಲ. ಆದರೆ ಮತ್ತೆ ಇಳೆಂಗೋವನ್ ಕರೆ ಮಾಡಿದಾಗ ಸೌಜನ್ಯಕ್ಕಾಗಿ ಮುದುಮಲೆಯನ್ನತ್ತ ಹೊರಟೆವು. ಕಾಡಿನ ನಡುಭಾಗದಲ್ಲಿ ಹರಿದಿದ್ದ ಮೋಹಕ ಮೋಯಾರ್ ನದಿಯ ದಂಡಿಯಲ್ಲಿ ಈ ಶಿಬಿರ ಸಜ್ಜಾಗಿತ್ತು. ಆಕಸ್ಮಿಕವಾಗಿ ಕಾಡಾನೆಗಳು ನುಸುಳಿ ದಾಂಧಲೆ ಸೃಷ್ಟಿಸಬಹುದೆಂಬ ಮುನ್ನೆಚ್ಚರಿಕೆಯಿಂದ 15 ಎಕರೆಯಷ್ಟಿದ್ದ ಶಿಬಿರಕ್ಕೆ ಸೌರ ಬೇಲಿಯನ್ನು ಅಳವಡಿಸಿದ್ದರು. ಶಿಬಿರದ ಮುಖ್ಯ ದ್ವಾರಕ್ಕೆ ಡಾಕ್ಟರ್ ಜೆಜೆ ಜಯಲಲಿತಾ ಸಾಕಾನೆಗಳ ಪುನಶ್ಚೇತನ ಶಿಬಿರ ಎಂಬ ದೊಡ್ಡ ಫಲಕವಿತ್ತು. ತಮಿಳುನಾಡಿನಲ್ಲಿ ಕ್ಯಾಂಟೀನ್, ನೀರು, ಫ್ಯಾನ್, ಮಿಕ್ಸಿ, ಟಿವಿ, ಸಿಮೆಂಟ್ಗಳೆಲ್ಲ ಅಮ್ಮನ ಹೆಸರಿನಲ್ಲಿರುವಾಗ ಫಲಕದಲ್ಲಿ ಹೆಸರು ಅಚ್ಚರಿ ಮೂಡಿಸಲಿಲ್ಲ. ಶಿಬಿರದ ಒಂದು ಬದಿಯಲ್ಲಿ ಬಣ್ಣ ಬಣ್ಣದ ಪೆಂಟಾಲ್ಗಳ ಮಳಿಗೆಗಳಿದ್ದವು. ಮಳಿಗೆಗಳಲ್ಲಿ ಆನೆಗಳ ಔಷಧದ ಅಂಗಡಿ, ವೈದ್ಯರ ತಪಾಸಣೆ ಕೇಂದ್ರ, ಆನೆಗಳ ತೂಕವನ್ನು ಅಳೆಯುವ ಯಂತ್ರ, ಮಾವುತರ ಕ್ಯಾಂಟ್

ಬಗೆಯ ನಾಮಗಳು ಪಠ್ಯಗಳು ಸಂಕೇತಗಳಾಗಿ ನಮ್ಮುದಾಗಿದ್ದವು. ಆನೆಗಳು ಪ್ರತಿನಿಧಿಸುವ ದೇಗುಲಗಳ ಜಾತಿ, ಧರ್ಮ, ಪಂಥಗಳನ್ನು ಅವು ಪ್ರತಿನಿಧಿಸುತ್ತಿದ್ದವು. ಆದರೆ ಆ ಆನೆಗಳೆಲ್ಲ ಆನೆಗಳಂತೆಯೇ ವರ್ತಿಸುತ್ತಿದ್ದವು. ನಾಗರಿಕ ಸಮಾಜದ ಕಟ್ಟುಪಾಡುಗಳನ್ನು ಮೀರಿದ ಜೀವಿಗಳಿಗೆ ಸಮುದಾಯ, ಧರ್ಮ, ಪಂಥ, ಪಂಗಡ, ಒಳಪಂಗಡಗಳನ್ನು ಆರೋಪಿಸುತ್ತಿದ್ದು ನಮಗೆ ಸರಿ ಕಾಣಲಿಲ್ಲ. ಶಿಬಿರದ ಮೇಲಿನ ಅಧಿಕಾರಿಗಳೊಬ್ಬರು ಟೂರಿಸ್ಟ್ ಗೈಡ್ನಂತೆ ಎಲ್ಲವನ್ನೂ ವಿವರಿಸತೊಡಗಿದರು. ಆನೆಗಳಿಂದ ಆನೆಗಳಿಗೆ ಸಾಗುತ್ತಾ ಅವುಗಳ ಮೂಲ ದೇಗುಲಗಳನ್ನು ತಿಳಿಸುತ್ತಾ ಬಂಡೆಯಂತೆ ಗುಂಡಾಗಿದ್ದ ಒಂದು ಆನೆಯ ಬಳಿ ನಿಂತರು. ಮುಖ್ಯಮಂತ್ರಿಯವರ ಸ್ವಂತ ಪರಿಕಲ್ಪನೆಯಾಗಿ ಅರಳಿದ ಈ ಶಿಬಿರಕ್ಕೆ ಇದೇ ಆನೆ ಕಾರಣವಾಯಿತಂತೆ. ದೇಗುಲವೊಂದಕ್ಕೆ ಭೇಟಿ ಇದ್ದಾಗ ಹೆಜ್ಜೆ ಇರಿಸಿ ಪೂಜೆ ಪುನಸ್ಕಾರಗಳನ್ನು ಈಡೇರಿಸಲು ಪ್ರಯಾಸಪಡುತ್ತಿದ್ದ ಈ ಆನೆಯನ್ನು ಕಂಡು ಅವರು ಮರುಗಿದರಂತೆ. ಅದರ ಸಮಸ್ಯೆಯನ್ನರಿತಾಗ ಈ ಶಿಬಿರದ ಪರಿಕಲ್ಪನೆ ಮೂಡಿತೆಂದು ತಿಳಿಸಿದರು. ಅದರ ವಯಸ್ಸಿಗೆ 2 ಟನ್ ತೂಗಬೇಕಿದ್ದ ಆನೆ 4.5 ಟನ್ ಮೀರಿತ್ತು. ಯಾವುದೇ ದೈಹಿಕ ಪರಿಶ್ರಮವಿಲ್ಲದೆ ಭಕ್ತರು ನೀಡುತ್ತಿದ್ದ ಹಣ್ಣು ಹಂಪಲುಗಳನ್ನು ತಿನ್ನುವುದನ್ನಷ್ಟೇ ಕಸುಬು ಮಾಡಿಕೊಂಡಿದ್ದರಿಂದ ಅದರ ತೂಕ ಅಳತೆಗೆ ಮೀರಿ ಹೆಚ್ಚಿ ಆನೆಯ ಆಕಾರವನ್ನು ಕಳೆದುಕೊಂಡಿತ್ತು. ಜಯಲಲಿತಾ ಅವರಿಗೆ ಆ ಶಿಬಿರವನ್ನು ಆರಂಭಿಸುವ ಪೂರ್ವಾಲೋಚನೆಗೆ ಆ ಆನೆಯ ತೂಕ ಪ್ರೇರೇಪಿಸಿದ್ದು ಅಚ್ಚರಿ ಎನಿಸಲಿಲ್ಲ. ಸರದಿಯಲ್ಲಿ 10 ಆನೆಗಳು ಮಾಯರ್ ನದಿಯಲ್ಲಿ ಮುಳುಗುತ್ತಿದ್ದವು. ನೀರು ಉಕ್ಕುವುದು ಬೋರ್ವೆಲ್ಗಳಿಂದ ಮಾತ್ರ ಎಂದು ತಿಳಿದಿದ್ದ ಆ ಆನೆಗಳಿಗೆ ಹರಿಯುವ ನದಿಯನ್ನು ಮೊದಲ ಬಾರಿಗೆ ಕಂಡು ರೋಮಾಂಚನವಾಗಿರಬಹುದು. ಅವುಗಳಿಗೆ ಸ್ನಾನ ಮುಗಿದ ಆನಂತರ ಹೊಳೆಯಿಂದ ಹೊರಗೆ ಬರಲು ಮನಸ್ಸೇ ಇರುತ್ತಿರಲಿಲ್ಲ. ಹಾಗಾಗಿ ಅವು ಮಾವುತನ ಆಜ್ಞೆಗಳನ್ನು ಕೆಲವೊಮ್ಮೆ ತಿರಸ್ಕರಿಸುವ ಧೈರ್ಯ ಕೂಡ ಮಾಡುತ್ತಿದ್ದವು. ಆಗ ಡಾಕ್ಟರ್ ಇಳೆಂಗೋವನ್ ಶಿಬಿರಕ್ಕೆ ಬಂದರು. ಸರಪಳಿಗಳಿಂದ ಬೀಗಿದ್ದ ಆನೆಗಳನ್ನು ತೋರುತ್ತಾ ಅವುಗಳು ಎದುರಿಸುತ್ತಿರುವ ದೈಹಿಕ ಸಮಸ್ಯೆಗಳನ್ನು ವಿವರಿಸಿದರು. ಹೆಚ್ಚಿನ ಆನೆಗಳೆಲ್ಲವೂ ವ್ಯಾಯಾಮದ ಕೊರತೆಯನ್ನು ಎದುರಿಸುತ್ತಿದ್ದವು. ಹಾಗೆ ಸಾಗುತ್ತಿದ್ದಾಗ ಒಂದು ಆನೆಯ ಮಗುಲಲ್ಲಿ ಪುಟ್ಟ ಎತ್ತೊಂದು ಮೆಲುಕು ಹಾಕುತ್ತಾ ಮಲಗಿತ್ತು. ಇದೇನು ಆನೆಗಳ ನಡುವೆ ಈ ಎತ್ತು ಎಂದು ಪ್ರಶ್ನೆ ಕೇಳುವ ಮುನ್ನವೇ ಅವರು ನಗುತ್ತಾ ಮಾವುತನನ್ನು ಕರೆದರು. ಆ ಎತ್ತು ಮತ್ತು ಆನೆ ಒಂದೇ ದೇವಸ್ಥಾನಕ್ಕೆ ಸೇರಿದ್ದೆಂದು, ಹಲವಾರು ವರ್ಷಗಳಿಂದ ಒಂಟಿಯಾಗಿದ್ದ ಎತ್ತು ಮತ್ತು ಆನೆ ಆಪ್ತ ಸ್ನೇಹಿತರಾದರೆಂದು, ಎತ್ತು ಬಾರದೆ ಆನೆ ಎಲ್ಲಿಯೂ ಬರಲೊಪ್ಪುವುದಿಲ್ಲವೆಂದು, ಅದರಿಂದಾಗಿ ಎತ್ತನು ಕೂಡ ಜೊತೆಯಲ್ಲಿ ಕರೆತರಬೇಕಾಯಿತೆಂದು ಆತ ತಿಳಿಸಿದ. ಎಂತಹ ದುರಂತ! ಅರ್ಥವಾಗದ ಪರಸ್ಪರ ಬೇರೆ ಬೇರೆ ಭಾಷೆಗಳನ್ನಾಡುವ ಎರಡೂ ಜೀವಿಗಳ ಸ್ನೇಹ, ಒಬ್ಬಂಟಿತನವನ್ನು ಮರೆಯುವ ಅಸಹಾಯಕತೆಯ ಆ ಸ್ನೇಹ, ಆ ಸ್ನೇಹದ ಹಿನ್ನೆಲೆ ಮನಕಲಕಿತು. ಮುಂದೆ 2 ಪ್ಲಾಸ್ಟಿಕ್ ದಂತಗಳನ್ನು ಒಂದು ಹೆಣ್ಣಾನೆಯ ಸೊಂಡಲಿನ ಬಳಿ ಹಿಡಿದು ಮಾವುತನೊಬ್ಬ ಅಲ್ಲಿಗೆ ಬಂದವರೊಡನೆ ಫೋಟೋಗೆ ಪೋಸ್ ನೀಡುತ್ತಿದ್ದ. ಆಗಷ್ಟೇ ತಮಿಳುನಾಡಿನ ದೇವಸ್ಥಾನದ ಆನೆಗಳೆಲ್ಲ ಹೆಣ್ಣಾನೆಗಳೆಂಬುದು ನಮ್ಮ ಅರಿವಿಗೆ ಬಂತು. 4-6 ಆನೆಗಳನ್ನು ದಾಟಿದ ಬಳಿಕ ಇಳೆಂಗೋವನ್ ಆನೆಯೊಂದರ ಮುಂದೆ ನಿಂತರು. ಪಶುವೈದ್ಯರ ವಾಸನೆಗೆ ನಡುಗುತ್ತಾ ಮಡಚಿ ಮುದ್ದೆಯಾಗುವ ಆನೆಗಳ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಅದು ತಲೆ ಆಡಿಸುತ್ತಾ ತಳಮಳಿಸುತ್ತಾ ನಿಂತಿತ್ತು. ಆಗ ಇಳೆಂಗೋವನ್ ಮಾಹುತನನ್ನು ಕರೆದು ಬಿಗಿದಿದ್ದ ಸರಪಳಿಯನ್ನು ಬಿಚ್ಚುವಂತೆ ಹೇಳಿದರು. ಸರಪಳಿ ಸಡಿಲಗೊಳ್ಳುವ ಸೂಚನೆ ದೊರೆತಾಗಲೇ ಅದು ಚಡಪಡಿಸತೊಡಗಿತು. ಅನಂತರ ನಂಬಲಾಗದ ಸನ್ನಿವೇಶ, ಜಾತ್ರೆಯಲ್ಲಿ ಹರಡಿದಂತಿದ್ದ 60 ಆನೆಗಳ ನಡುವೆ ಅದು ನುಸುಳುತ್ತಾ ಗೀಳಿಡುತ್ತಾ ಓಡಲಾರಂಭಿಸಿತು. ಉಳಿದ ಆನೆಗಳು ಸೊಂಡಿಲನ್ನು ಚಾಚಿ ಬೆದರಿದಂತೆ ಕಂಡ ಆನೆಯನ್ನು ಸಂತೈಸಲು ಪ್ರಯತ್ನಿಸಿದಂತೆ ಕಂಡವು. ಎಲ್ಲವನ್ನೂ ನಿರ್ಲಕ್ಷಿಸಿ ಓಡಿದ ಆ ಆನೆ ಮರಗಳಿಗೆ ಕಟ್ಟಿದ್ದ 16 ಆನೆಗಳನ್ನು ಸುತ್ತಿ ಬಳಸಿ ಮತ್ತೊಂದು ತುದಿಯಲ್ಲಿದ್ದ ಒಂದು ನಿರ್ದಿಷ್ಟ ಆನೆಯತ್ತ ಬಂದು ನಿಂತಿತು. ಆ ಕ್ಷಣ ಅತೀವ ಉದ್ವೇಗಕ್ಕೊಳಗಾದ ಅವು ಉದ್ದನೆಯ ಸೊಂಡಿಲುಗಳನ್ನು ಚಾಚಿ ಪರಸ್ಪರ ಅಪ್ಪಿಕೊಂಡವು. ಕಿವಿಗಳನ್ನು ಪಟಪಟನೆ ಬಡಿಯುತ್ತಾ ಗಟ್ಟಿಯಾಗಿ ಸದ್ದು ಮಾಡಿದವು. ತಲೆಗಳನ್ನು ಭುಜಗಳನ್ನು ಪರಸ್ಪರ ಉಜ್ಜಿಕೊಳ್ಳುತ್ತಾ ಕೆಳಸ್ತರದಲ್ಲಿ ಗುಡುಗಿದಂತೆ ಸದ್ದು ಮಾಡಿ ಕಿವಿಗಳನ್ನು ಕಣ್ಣುಗಳನ್ನು ಸ್ಪರ್ಶಿಸಿಕೊಂಡು ಅವು ಯಾವುದೋ ಮಾಸಿದ ನೆನಪುಗಳನ್ನು ನೆನೆಸಿಕೊಂಡವು ಅಥವಾ 2 ವರ್ಷಗಳ ಏಕಾಂತತನದ ನೋವನ್ನು ಹಂಚಿಕೊಂಡವು ನಮಗೆ ತಿಳಿಯಲಿಲ್ಲ. ಆ ಸದ್ದುಗಳು ಶಿಬಿರವನ್ನು ದಾಟಿ ಕಾಡನ್ನು ಸೇರಿತು. ಅನಂತರ ಸೊಂಡಿಲಿನಲ್ಲಿ ಒಂದನೊಂದು ಬಳಸಿ ಏನನ್ನೂ ಮಾತನಾಡಿಕೊಳ್ಳತೊಡಗಿದವು. ಸೊಂಡಿಲಿನ ತುದಿಗಳೆರಡು ಯಾವುದೋ ಕೇಳದ ನಾದಕ್ಕೆ ಆಡುತ್ತಿದ್ದಂತೆ ಒಟ್ಟಿಗೆ ತೂಗತೊಡಗಿದವು. ಅವುಗಳ ಕಣ್ಣುಗಳಲ್ಲೇನೋ ಹೊಳಪಿತ್ತು, ನೋವಿತ್ತು. ಆ ದೃಶ್ಯ ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ನಮ್ಮನ್ನು ತಲ್ಲಣಗೊಳಿಸಿತು. ನಾವಷ್ಟೇ ಅಲ್ಲ, ಕ್ಯಾಂಪಿನಲ್ಲಿದ್ದ ಆನೆಗಳೆಲ್ಲ ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸಿ ಕಿವಿಗಳನ್ನು ಅರಳಿಸಿ ಅತ್ತ ಮುಖ ಮಾಡಿ ನಿಂತವು. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಆಗಮಿಸಿದ ಮಾವುತ ಬರಲೊಪ್ಪದ ಆನೆಯನ್ನು ಬೆದರಿಸಿ ಸ್ನಾನದ ಸಮಯವೆಂದು ನದಿಯತ್ತ ಎಳೆದೊಯ್ದ. ಕುತೂಹಲ ತಡೆಯಲಾರದೆ

0: ಮರುದಿನ ಅದೇ ಪ್ರಯೋಗ ಮುಂದುವರೆಸಿದವು. ಮತ್ತೆ ಅದೇ ನಡವಳಿಕೆಯ ಪುನರಾವರ್ತನೆ. ಎರಡು ಆನೆಗಳ ಪೂರ್ವಪರ ತಿಳಿಯಲು ಇಳೆಂಗೋವನ್ ಆ ಇಬ್ಬರು ಮಾವುತರಿಗೆ ಹತ್ತಾರು ಪ್ರಶ್ನೆಗಳನ್ನು ಕೇಳುತ್ತಾ ಸಾಗಿದರು. ತಾನು ಮಾವುತನಾಗಿ ಕೆಲಸಕ್ಕೆ ಸೇರುವ ಮುನ್ನವೇ ಈ ಆನೆ ದೇಗುಲದಲ್ಲಿತ್ತೆಂದು ಒಬ್ಬ ತಿಳಿಸಿದರೆ, ತನ್ನ ತಂದೆ 6 ವರ್ಷಗಳ ಹಿಂದೆ ತೀರಿಕೊಂಡ ಬಳಿಕ ತಾನು ಮಾವುತನಾದೆನೆಂದು ಮತ್ತೊಬ್ಬ ತಿಳಿಸಿದ. ರಹಸ್ಯವನ್ನು ಭೇದಿಸಲು ಪೂರಕವಾದ ಮಾಹಿತಿಗಳು ದೊರೆಯಲಿಲ್ಲ. ಇಲ್ಲಿ ನಮ್ಮ ಕುತೂಹಲಕ್ಕೆ ಕಾರಣವಾದದ್ದು ಸಹಜ ಪರಿಸರದಲ್ಲಿ ಆನೆಗಳ ಸಂಘ ಜೀವನದ ಸಂಕೀರ್ಣ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆಯ ಆನೆಗಳಲ್ಲಿ ರಕ್ತ ಸಂಬಂಧದ 10 ಕುಟುಂಬಗಳು ಸೇರಿ ಒಂದು ವಂಶ ರೂಪುಗೊಂಡಿರುತ್ತದೆ. ಹಾಗಾಗಿ ಕುಟುಂಬಗಳು ಪರಸ್ಪರ ಭೇಟಿಯಾದಾಗ ಕ್ಷೇಮ ಕುಶಲಗಳನ್ನು ಹಂಚಿಕೊಂಡು ಮತ್ತೆ ಬೇರೆಯಾಗಿ ಸಾಗುತ್ತದೆ. ವಂಶ ಸಂಬಂಧಿಗಳ ಹೊರತಾಗಿ ಬೇರೆ ಆನೆಗಳು ಎದುರಾದಾಗ ಆತಂಕಗೊಂಡು ದೂರ ನಿಲ್ಲುತ್ತವೆ. ಅವುಗಳ ನಡುವೆ ಸೌಹಾರ್ದ ಸಂಬಂಧಗಳಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಎರಡೂ ಆನೆಗಳ ವಿಚಿತ್ರ ಸ್ವಭಾವ ನಿಗೂಢವಾಗಿಯೇ ಉಳಿಯಿತು. ಶಿಬಿರ ಮುಗಿದು ಆನೆಗಳು ಲಾರಿ ಏರಿ ತಮ್ಮ ತಮ್ಮ ದೇಗುಲಗಳಿಗೆ ತೆರಳಿದವು. 2 ತಿಂಗಳ ಬಳಿಕ ಇಳೆಂಗೋವನ್ ಆ ದೇಗುಲಗಳಿಗೆ ಹೋಗಿ ಆನೆಗಳ ವಿವರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಿದರು. ಯಾವ ಮಾಹಿತಿಗಳು ಲಭ್ಯವಾಗಲಿಲ್ಲ. ಮುಜರಾಯಿ ಇಲಾಖೆಯ ಫೈಲ್ಗಳನ್ನು ಶೋಧಿಸಿದರು. ಅವುಗಳ ನಿರ್ವಹಣಾ ವೆಚ್ಚದ ಹೊರತಾಗಿ ಮತ್ಯಾವ ವಿವರಗಳು ದೊರಕಲಿಲ್ಲ. ಬಳಿಕ ತಮಿಳುನಾಡಿನ ಅರಣ್ಯ ಇಲಾಖೆಯ ಸಾಕಾನೆಗಳ ದಾಖಲೆಗಳನ್ನು ಪರಿಶೀಲಿಸಲು ಆರಂಭಿಸಿದರು. 1-2 ತಿಂಗಳ ಅವಿರತ ಪ್ರಯತ್ನದ ಬಳಿಕ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾದರು. ಆ ಎರಡೂ ಆನೆಗಳು ಬೆಳೆದಿದ್ದು ಮುದುಮಲೆಯ ತೆಪ್ಪಕಾಡು ಆನೆ ಶಿಬಿರದಲ್ಲಿ. 6-8 ವರ್ಷಗಳಿದ್ದಾಗ ದೇವಸ್ಥಾನಗಳ ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರ ಅವುಗಳನ್ನು ಕೊಡುಗೆಯಾಗಿ ನೀಡಿತು. ಸಹೋದರಿಯರಂತೆ ಮಾಯರ ನದಿಯಲ್ಲಿ ಕಾಡು ಕುರುಬರ ಮಕ್ಕಳೊಂದಿಗೆ ಆಟವಾಡಿಕೊಂಡಿದ್ದ ಅವು 400 ಕಿಲೋಮೀಟರ್ ದೂರದ ಶಿವಗಂಗಾ ಮತ್ತು ರಾಮನಾಡ್ ಜಿಲ್ಲೆಗಳನ್ನು ತಲುಪಿದವು. ದೇವಾಲಯದಲ್ಲಿ ತಿರುಪೂರ್ ಶಿವಗಾಮಿಯಾಗಿ, ಕುಂಡರಗುಡಿ ಲಕ್ಷ್ಮಿಯಾಗಿ ಮರುನಾಮಕರಣಗೊಂಡವು. ಆನಂತರದ 27 ವರ್ಷಗಳ ಕಾಲ ಆ ಎರಡು ಹೆಣ್ಣಾನೆಗಳು ಪರಸ್ಪರ ಭೇಟಿಯಾಗಲೇ ಇಲ್ಲ. ಇದಾದ 2 ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಜಯಲಲಿತಾ ಸೋತಿದ್ದರು. ಕರುಣಾನಿಧಿ ಅಧಿಕಾರಕ್ಕೆ ಬಂದರು. ಹಿಂದಿನ ಸರ್ಕಾರದ ಕಾರ್ಯಸೂಚಿಗಳೆಲ್ಲ ಬದಲಾದವು. ಸಾಕಾನೆಗಳ ಶಿಬಿರವು ರದ್ದಾಯಿತು. ಶಿವಗಾಮಿ ಮತ್ತು ಲಕ್ಷ್ಮಿ ಮತ್ತೆ ಭೇಟಿಯಾಗಲೇ ಇಲ್ಲವೇನು? ಮರೆತು ಹೋಗಿದ್ದ ಈ ಘಟನೆ ನೆನಪಿಗೆ ಬಂದದ್ದು 1966 ಹೈನುಗಾರಿಕೆ ಉದ್ಯಮಕ್ಕೆ ನೆರವು ಹಸ್ತ ನೀಡಿದ ಡಚ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಮುಖ್ಯಮಂತ್ರಿ ಆನೆಯ ಮರಿಯೊಂದನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು ಎಂಬ ಸುದ್ದಿ. ಬಹುಶಃ ನೆದರ್ಲ್ಯಾಂಡ್ ಸೇರಿದ ಬಳಿಕ ಆ ಆನೆ ಮರಿಯ ಹೆಸರು ಜೂಲಿಯಾ ಆಗಿರಬಹುದು. ಸದಾ ಕೊರೆಯುವ ಚಳಿಯಲ್ಲಿ ಗಡಗಡ ನಡುಗುತ್ತಾ ಕುಳಿತಿದ್ದಿರಬಹುದು. ನೆನಪಾದಾಗ ತನ್ನ ಅವನೊಂದಿಗೂ ಅಕ್ಕನೊಂದಿಗೂ ಮಾತನಾಡಲು ಯತ್ನಿಸಿರಬಹುದು. ಆದರೆ ಅದರ ಧ್ವನಿ 2 ಕಿಲೋಮೀಟರ್ ದಾಟಿರುವುದಿಲ್ಲ. ನೆದರ್ಲ್ಯಾಂಡ್ ನಾಗರಹೊಳೆ ಕಾಡಿನಿಂದ ಸುಮಾರು 4,500 ಮೈಲಿ ದೂರದಲ್ಲಿದೆ. ಮಾನವ ತನ್ನ ವಿಕಾಸದ ಹಾದಿಯಲ್ಲಿ ಅರಳಿ ನಾಗರಿಕ ಪ್ರಪಂಚವನ್ನು ಸೃಷ್ಟಿಸಿ ಜಗತ್ತಿನ ಶಾಂತಿಗಾಗಿ ಧರ್ಮವನ್ನು ಹುಟ್ಟಿಹಾಕಿ ಮಾನವೀಯತೆಯನ್ನು ಬೋಧಿಸಿದ್ದು, ಆಧ್ಯಾತ್ಮಿಕತೆಯನ್ನು ಕಂಡುಕೊಂಡಿದ್ದು ನಿಜ. ಅದರೊಂದಿಗೆ ಕ್ರೌರ್ಯ, ಅಪರಾಧ, ಅಸಮಾನತೆ, ಅಮಾನವೀಯತೆಗಳನ್ನು ಸಹ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:30.
3: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9844-80-6199.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಸೇವಾವಾಹಿನಿ ಜಿಲ್ಲಾಡಳಿತ, ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯುತ್ಸವ ಸಮಿತಿ ಇವರೆಲ್ಲರ ಸಹಯೋಗದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 2026 ಕಾರ್ಯಕ್ರಮವನ್ನು ಇದೇ ಮೇ ತಿಂಗಳ 20ನೇ ತಾರೀಕು ಬೆಳಿಗ್ಗೆ 10:30 ಕಿರು ರಂಗಮಂದಿರ ಕರ್ನಾಟಕ ಕಲಾಮಂದಿರ ಆವರಣ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ. ಇದರ ಸಲುವಾಗಿ ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗಿದೆ. ಹೇಮಾವತಿ ಎಡದಂಡೆ ನಾಲೆಯ ಮುಖಾಂತರ May 19 ಕುಡಿಯುವ ನೀರಿನ ಬೇಡಿಕೆ ಅವಶ್ಯಕತೆಗೆ ಅನುಗುಣವಾಗಿ ನಿಗದಿತ ಪ್ರಮಾಣದಲ್ಲಿ ನಾಲೆಯ ಮುಖಾಂತರ ನೀರನ್ನು ಹರಿಸಲಾಗುವುದು. ಹೇಮಾವತಿ ನಾಲೆಯಲ್ಲಿ ನೀರು ಹರಿಸುವ ಅವಧಿಯು ತಾತ್ಕಾಲಿಕವಾಗಿದ್ದು, ಪ್ರಸ್ತುತ ನೀರಿನ ಅಭಾವವಿದ್ದು ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿನ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು. ಈ ಯೋಜನಾ ವ್ಯಾಪ್ತಿಯಲ್ಲಿನ ಎಲ್ಲಾ ಸಾರ್ವಜನಿಕರು ಮತ್ತು ಅಚ್ಚುಕಟ್ಟುದಾರರು ಸುಗಮ ನೀರು ನಿರ್ವಹಣೆ ನಡೆಸುವ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಹಕರಿಸಲು ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಸೇವಾವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ವೇಳೆ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಸಮಯ 7:35. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ನಮ್ಮೆಲುಬುಗಳ ಮೇಲೆ ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ 2ನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ASML ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ASML ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲೆನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನರೈನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೇ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 7:45:28. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಮೊದಲಿಗೆ ಭೂಮಿ ತಾಯಿಯ ಚೊಚ್ಚಿಲ ಮಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.

ಗಣೇಶ ಮಹಿಮೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್.

0: ಈಗ ವೇಳೆ 8:30.
1: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
2: ಆದರೆ ಈಗ ನನ್ನನ್ನು ಇಬ್ಬರೆಂದು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸರಿಯಾದ ಹುಡುಗಿ ಒಬ್ಬಳಿಗೆ ಕೂಡ ಸಾಲದು ಈ ನನ್ನ ವಾಮನಾವತಾರ ಎಂದು ಅಂದುಕೊಂಡಳು. ಪಾಪಚ್ಚಿ ಮೇಜಿನ ಕೆಳಗೆ ನೆಲದ ಮೇಲೆ ಕುಳಿತು ಕೊರಗುತ್ತಿದ್ದಳು. ಚಿನ್ನದ ಬೀಗದ ಕೈಯ ಹೊಳಪು ಎಲ್ಲೋ ಆಕಾಶದಲ್ಲಿ ಕಾಣಿಸುತ್ತಿತ್ತು. ಅಳುವನ್ನು ಕೊಂಚ ಹೊತ್ತಿನ ಮೇಲೆ ನಿಲ್ಲಿಸಿ ಅವಳು ಸುತ್ತಮುತ್ತ ಇನ್ನೊಂದು ಸಾರಿ ನೋಡಿದಳು. ಗೋಡೆಯ ಅಂಚಿನಲ್ಲಿಯೇ ನಡೆದುಕೊಂಡು ಬಂದಳು. ಇನ್ನು ಯಾವುದಾದರೂ ಬಾಗಿಲುಗಳಾಗಲಿ ತೆರೆಗಳಾಗಲಿ ಇವೆಯೇ ಎಂದು ಪರೀಕ್ಷಿಸಿದಳು. ಯಾವುದೂ ಇರಲಿಲ್ಲ. ಆಗ ಅಲ್ಲಿ ಅವಳು ಕುಳಿತಿದ್ದ ಜಾಗದಲ್ಲಿಯೇ ಒಂದು ಸಣ್ಣ ಗಾಜಿನ ಪೆಟ್ಟಿಗೆ. ಶ್ಯಾಮುವಿನ ಜಾಮೆಟ್ರಿ ಪೆಟ್ಟಿಗೆಯಷ್ಟೇ ಚಿಕ್ಕದು. ಪಾಪಚ್ಚಿ ಅದನ್ನು ತೆರೆದು ನೋಡಿದಳು. ಅದರಲ್ಲಿ ಒಂದು ಜಿಲೇಬಿ ತಿನ್ನಿರಿ ಎಂಬ 3 ಕನ್ನಡ ಅಕ್ಷರಗಳನ್ನು ಒಂದಕ್ಕೊಂದು ಸೇರಿಸಿ ಹೆಣೆದ ಹಾಗೆ ಇತ್ತು ಅದರ ಆಕಾರ. ಏನಾದರೂ ಆಗಲಿ ಇದನ್ನು ತಿಂದು ಬಿಡ್ತೇನೆ. ಎತ್ತರವಾಗಿ ಬೆಳೆದ್ರೆ ಬೀಗದ ಕೈಯನ್ನು ತೆಗೆದುಕೊಳ್ಳಬಹುದು. ಇನ್ನೂ ಚಿಕ್ಕದಾದರೆ ಎತ್ತರ ಕಡಿಮೆ ಆದರೆ ಬಾಗಿಲ ಸಂದಿನಿಂದಲೇ ತೋಟಕ್ಕೆ ನುಗ್ಗಿಬಿಡ್ಬೋದು. ಅಂತೂ ಜಿಲೇಬಿ ಚೆನ್ನಾಗಿರೋ ಹಾಗಿದೆ. ಆದದ್ದಾಗ್ಲಿ ಎಂದು ಪಾಪಚ್ಚಿ ನಿರ್ಧಾರ ಮಾಡಿದಳು. ತನ್ನ ಎತ್ತರ ಹೆಚ್ಚುತ್ತದೋ ಕಡಿಮೆಯಾಗುವುದೋ ಎಂಬುದನ್ನು ಗೊತ್ತು ಮಾಡಲು ಮೊದಲು ತನ್ನ ಅಂಗೈಯನ್ನು

0: ತಲೆಯ ಮೇಲಿಟ್ಟುಕೊಂಡಳು. ಅನಂತರ ಒಂದು ಚೂರನ್ನು ಮುರಿದು ಬಾಯಿಗೆ ಹಾಕಿಕೊಂಡಳು. ಏನೂ ಆಗಲಿಲ್ಲ, ಹಿಂದೆ ಇದ್ದ ಹಾಗೆಯೇ. ಪಾಪಚ್ಚಿಗೆ ಕೊಂಚ ಆಶಾಭಂಗವಾಯಿತು. ನಿಜವಾಗಿ ನೋಡಿದರೆ ಅವಳ ವ್ಯಥೆಗೆ ಯಾವ ಕಾರಣವೂ ಇರಲಿಲ್ಲ. ಅಲ್ಲವೇ, ಸಾಧಾರಣವಾಗಿ ಜಿಲೇಬಿ ತಿಂದರೆ ಕೂಡಲೇ ಮಕ್ಕಳ ಎತ್ತರ ಎಳ್ಳಷ್ಟು ಹೆಚ್ಚುವುದಿಲ್ಲ. ಆದರೂ ಅಲ್ಲಿ ಪಾತಾಳದಲ್ಲಿ ತಿಂದಿದ್ದಕ್ಕೆಲ್ಲಕ್ಕೂ ಒಂದು ಅದ್ಭುತವಾಗಲೇಬೇಕೆಂದು ಅವಳು ಎದುರು ನೋಡುತ್ತಿದ್ದಳು. ಏನೂ ಆಗಲಿಲ್ಲ. ಸರಿ, ಇನ್ನೇನು ಮಾಡುವುದು? ಜಿಲೇಬಿಯ ರುಚಿ ಚೆನ್ನಾಗಿತ್ತು, ಆದ್ದರಿಂದ ಅವಳು ಅದನ್ನು ಸಂಪೂರ್ಣ ತಿಂದು ಮುಗಿಸಿದಳು. ಇದೀಗ ತಮಾಷೆ, ಒಳ್ಳೆ ಸೊಗಸಾಗಿದೆ ಎಂದು ಪಾಪಚ್ಚಿ ಕೂಗಿಕೊಂಡಳು. ಅಣ್ಣನ ಕ್ಯಾಮ್ರಾದ ಕಾಲಿನ ಹಾಗೆ ನಾನು ಉದ್ದ ಆಗ್ತಿದ್ದೇನೆ.
1: ಅಯ್ಯೋ, ನನ್ನ ಕಾಲುಗಳಲ್ಲಿ ಅಷ್ಟು ದೂರದಲ್ಲಿವೆ. ಸರಿ ಕಾಲುಗಳೇ, ನಾನು ಹೋಗಿ ಬರುತ್ತೇನೆ. ಪಾಪ, ನಿಮಗೆ ಇನ್ನು ಜೋಡು ಮೆಟ್ಸೋರು ಯಾರು? ನನ್ನಿಂದ ಅಷ್ಟು ಬಗ್ಗಲು ಸಾಧ್ಯವಿಲ್ಲ. ನೀವಾಯಿತು, ನಿಮ್ಮ ಪಾಡಾಯಿತು, ಇನ್ನು ಮೇಲೆ ನನ್ನನ್ನು ನೆಚ್ಚಬೇಡಿ. ಆದರೆ ಕಾಲುಗಳ ಸ್ನೇಹ ಸಂಪಾದಿಸದಿದ್ದರೆ ನಾಳೆಯಿಂದ ಅವು ನನ್ನನ್ನು ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗಬೇಕಲ್ಲ. ಇರಲಿ ಅಣ್ಣ, ಗೌರಿ ಹಬ್ಬಕ್ಕೆ ಸರಿಯಾಗಿ ಗೊಲುಸು ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದ. ಅದನ್ನು ಕೊಟ್ಟರೆ ಅವಕ್ಕೆ ತೃಪ್ತಿಯಾಗಬಹುದು. ಅದನ್ನು ಕೊಡೋದಾನೆ ಹೇಗೆ? ಚಿಂತೆ ಇಲ್ಲ, ಟಪಾಲಿಗೆ ಹಾಕಿದ್ರಾಯ್ತು. ವಿಳಾಸ? ವಿಳಾಸ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರ ಕುಂಕುಮ ಶೋಭಿತಳಾದ ಪಾಪಚ್ಚಿಯ ಬಲಗಾಲು. ಶಾಮು ಓದುವ ಕೊಠಡಿಯ ನೆಲ. ನಮ್ಮ ಮನೆ ಬೀದಿ ಮೈಸೂರು.
0: ಥೂ ಪಾಪಚ್ಚಿ, ಸಾಕು ಸುಮ್ಮನಿರೆ. ಯಾಕೋ ಬರುತ್ತಾ ನಿನ್ನ ಮಾತು ಹುಚ್ಚು ಹುಚ್ಚು. ಸಾಕು, ನಿಲ್ಲಿಸೆ ನಿನ್ನ ಪುಣ್ಯಕ್ಕೆ. ಹೀಗೆ ಮಾತನಾಡುತ್ತಾ ಬಹು ಎತ್ತರವಾಗಿ ಬೆಳೆದಳು. ಅಷ್ಟರೊಳಗೆ ಅವಳ ತಲೆ ಮೇಲು ಚಾವಣಿಗೆ ತಗುಲಿತು. ಅವಳು ಸುಮಾರು 9 ಅಡಿಯಷ್ಟು ಬೆಳೆದು ಬಿಟ್ಟಿದ್ದಳು. ಚಿನ್ನದ ಬೀಗದ ಕೈಯನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದೇ ಹೆಜ್ಜೆಗೆ ತೋಟದ ಬಾಗಿಲ ಹತ್ತಿರ ಬಂದಳು. ಆದರೆ ಪ್ರಯೋಜನವೇನು? ಹೊರಗೆ ಹೋಗುವುದು ಹಾಗಿರಲಿ, ಕಣ್ಣಿನಿಂದ ಆ ನೋಟವನ್ನು ಇನ್ನೊಮ್ಮೆ ನೋಡುವುದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಪಾಪ, ತನ್ನ ಸಂಕಟವನ್ನು ಹೇಳಿಕೊಳ್ಳುವುದಕ್ಕೆ ಅಲ್ಲಿ ಒಂದು ಪ್ರಾಣಿಯಾದರೂ ಇರಬೇಕಲ್ಲ. ಇನ್ನೇನು ಮಾಡುತ್ತಾಳೆ? ಅಳುತ್ತಾ ಕುಳಿತಳು. ನಾಚಿಕೆ ಗೀಚಿಕೆ ಇಲ್ವೇನೆ, ಕಂಬದ ಹಾಗೆ ಬೆಳೆದು ಬಿಟ್ಟು ಎಳೆ ಕೂಸಿನ ಹಾಗೆ ಬಳಬಳನೆ ಕಣ್ಣೀರು ಸುರಿಸ್ತಾಳೆ. ಸಾಕು, ನಿಲ್ಲಿಸೆ ಎಂದು ಎಷ್ಟು ಹೇಳಿಕೊಂಡರೂ ಪ್ರವಾಹ ಬತ್ತಲಿಲ್ಲ. ಕನ್ನಂಬಾಡಿ ಕಟ್ಟೆಯ ಕೆಳಬಾಗಿಲುಗಳನ್ನು ತೆರೆದ ಹಾಗೆ ಅವಳ ಸುತ್ತ ನೀರು 5-6 ಅಂಗುಲ ಆಳದ ಒಂದು ಕೆರೆಯ ಹಾಗಾಗಿ ಬಿಟ್ಟಿತ್ತು. ಯಾವುದನ್ನು ಗಣಿಸದೆ ಯಾರಿಗೂ ಹೆದರಿದೆ ಪಾಪಚ್ಚಿ ಅಳುತ್ತಲೇ ಇದ್ದಳು. ಆಗ ಅವಳ ಹಿಂದುಗಡೆ ಹತ್ತಿರ ಹತ್ತಿರ ಬೇಗನೆ ಬರುತ್ತಿದ್ದ ಹೆಜ್ಜೆ ಸಪ್ಪಳ ಕೇಳಿಸಿತು.
2: ನಿಲ್ಲಿಸೆ ಮಾರಿ, ಯಾರೋ ಗಂಡಸರು ಬರೋ ಹಾಗಿದೆ
0: ಎಂದು ಬೈದುಕೊಂಡು ಅಳುವನ್ನು ನಿಲ್ಲಿಸಿ ಕಣ್ಣೊರೆಸಿಕೊಂಡು ಹಿಂದಿರುಗಿ ನೋಡಿದಳು. ಬರುತ್ತಿದ್ದದ್ದು ಆ ಬಿಳಿಯ ಮೊಲ. ಕರಿಯ ಅಂಗಿ, ಸರಿಗೆ ರುಮಾಲು, ಕೈಯಲ್ಲಿ ಒಂದು ಬೆಳ್ಳಿಯ ನಸ್ಯದ ಡಬ್ಬಿ, ವಸ್ತ್ರ. ಹಿಂದಿನ ವೇಷ ಕೊಂಚ ಬದಲಾಯಿಸಿದ್ದರೂ ಅದೇ ಆತುರ, ಅದೇ ಅವಸರ.
3: ಅಯ್ಯೋ ದೇವರೇ, ಹೊತ್ತಾಗಿ ಹೋಯ್ತು, ಅಮ್ಮ ಅವರು ಹೊಡೆದು ಕೆಡವು ಬಿಡ್ತಾರೆ. ಅಯ್ಯೋ,
0: ಅದೇ ಗೊಣಗು. ಪಾಪಚ್ಚಿಗೆ ಆಗಿನ ದುರವಸ್ಥೆಯಲ್ಲಿ ಯಾರ ಕಾಲಿಗಾದರೂ ಎರಗಿ ಅಲ್ಲಿಂದ ಪಾರಾಗಬೇಕೆನಿಸಿತು. ಆದ್ದರಿಂದ ಮೊಲದ ಅವಸರವನ್ನು ಗಣಿಸದೆ ಅವಳು ಅದರ ಹತ್ತಿರ ಸರಿದು ರೀ ಎಂದು ಕರೆದಳು. ಮೊಲಗಳ ಎದೆ ಎಷ್ಟು ಗಟ್ಟಿ ಎಂದು ನಿಮಗೆ ಗೊತ್ತಿರಬಹುದು. ಉತ್ತರ ಕುಮಾರನಿಗೆ ಎಷ್ಟು ಧೈರ್ಯ ಇತ್ತೋ ಅಷ್ಟೇ ಧೈರ್ಯ ಪ್ರತಿಯೊಂದು ಮೊಲಕ್ಕೂ ಇದೆ ಎಂದರೆ ಸುಳ್ಳಾಗಲಾರದು. ಪಾಪಚ್ಚಿ ಬಹಳ ತಾಳ್ಮೆಯಿಂದ ಅಂಜಿಕೆಯಿಂದ ರೀ ಎಂದು ಹೇಳಿದ್ದನ್ನು ಕೇಳಿದಾಗ ಮೊಲವು ಹೆದರಿ ನಡುಗುತ್ತಾ ನಸ್ಯದ ಡಬ್ಬಿಯನ್ನೂ ಕರವಸ್ತ್ರವನ್ನೂ ಕೆಳಗೆ ಕೆಡವಿ ಅಯ್ಯೋ ಅಪ್ಪ ಎಂದುಕೊಂಡು ಓಡಿಹೋಯಿತು.
1: ಇನ್ನೇನು ಗತಿ? ಮೊಲದ ಕರವಸ್ತ್ರವನ್ನು ತೆಗೆದುಕೊಂಡು ಮುಖವನ್ನು ಒರೆಸಿಕೊಳ್ಳುತ್ತಾ ಎಂದಿನಂತೆ ತನಗೆ ತಾನೇ ಮಾತನಾಡಿಕೊಂಡು ಹೇಗೋ ಕಾಲವನ್ನು ನೂಕಿದಳು. ಮನಸ್ಸನ್ನು ಸಂತೈಸಲು ಪ್ರಯತ್ನಿಸಿದಳು. ಇವತ್ತು ಹಾಸಿಗೆಯಿಂದ ಎದ್ದೊಡನೆಯೇ ನಾನು ಯಾರ ಮುಖ ಕಂಡೆ? ನಿನ್ನೆ ರಾತ್ರಿ ಮಲಿಕೊಳ್ಳೋ ತನಕ ನಾನು ಪಾಪಚ್ಚಿಯಾಗಿದ್ದೆ. ಆದರೆ ಬೆಳಗ್ಗಿನಿಂದ ಇನ್ನು ಯಾವ ಹುಡುಗಿಯೋ ಆಗಿಬಿಟ್ಟಿದ್ದೇನೆಂದು ತೋರುತ್ತೆ. ಯಾರಾಗಿಬಿಟ್ಟೆ?
0: ತನ್ನ ವಯಸ್ಸಿನ ಇತರ ಹುಡುಗಿಯರ ಹೆಸರುಗಳಲ್ಲೆಲ್ಲವನ್ನೂ ಒಂದೊಂದಾಗಿ ನೆನಪಿಗೆ ತಂದುಕೊಂಡು,
1: ನಾನು ಸರಸುವೆ, ಇರಲಾರದು. ಶಾರದಾನೆ, ಇಲ್ಲ. ಅವಳ ಹಾಗೆ ಸೊಟ್ಟು ಮೂತಿ ನನಗೆಲ್ಲಿದೆ? ಕಮಲೂನೆ, ಥೂ, ಅವಳಿಗೆ ನನಗಿರೋ ಹಾಗೆ ಹಸಿರು ರೇಷ್ಮೆ ಲಂಗಾನೇ ಇಲ್ಲ.
4: ಇನ್ಯಾರು?
1: ಪಂಕಜಾನೆ ಇರಬಹುದೋ ಏನೋ, ಆದರೆ ಅವಳಿಗೆ ನನ್ನಷ್ಟು ಬೇಗ ಓದೋದಕ್ಕೆ ಬರೋದಿಲ್ಲ.
4: ನಾಗು,
1: ಪಾಪ, ಅವಳಿಗೆ ಮನೆಯಲ್ಲಿ ನಮ್ಮ ಶ್ಯಾಮುವಿನ ಹಾಗೆ ಯಾರೂ ಇಲ್ಲ. ಒಬ್ಬಳೇ ಒಬ್ಬಳು ಮನೆಯಲ್ಲಿ ಯಾವಾಗಲೂ ಆಡ್ತಾ ಇರಬೇಕು. ಇಲ್ಲ, ನಾನು ನಾಗು ಅಲ್ಲ. ಅದೂ ಅಲ್ಲದೆ ಅವಳು ನಾನು ಅಲ್ವೇ. ನಾನು ಹೇಗೆ ಅವಳಾಗೋದು? ಹಾಗಾದರೆ ಈಗ ನಾನು ನಾನೆಯೋ, ಇನ್ನು ಯಾರು ಅಲ್ಲವೋ? ಥೂ, ಇದನ್ನು ಗೊತ್ತು ಮಾಡೋದು ಬಹಳ ಕಷ್ಟ. ಅಕ್ಕ ಇಲ್ಲಿದ್ದಿದ್ದರೆ ಕೇಳಿ ತಿಳಿದುಕೊಳ್ಬಹುದಾಗಿತ್ತು. ಶ್ಯಾಮುವನ್ನು ಕೇಳಿದ್ರೆ ಅವನು ನಿಜ ಹೇಳದೆ ಸುಮ್ಮನೆ ಗೇಲಿ ಮಾಡ್ತಾನೆ ಅಷ್ಟೆ. ಅಕ್ಕನೇ ಇರಬೇಕಾಯಿತು. ಬೇಡ, ಪರವಾಗಿಲ್ಲ, ಒಂದು ಉಪಾಯ ಇದೆ. ನನಗೆ ನಿನ್ನೆ ಸಾಯಂಕಾಲ ಬರುತ್ತಿದ್ದ ಪಾಠಗಳೆಲ್ಲವೂ ಅದೇ ರೀತಿಯಾಗಿ ಈಗ ಬಾಯಿಗೆ ಬಂದರೆ ನಾನು ಇನ್ನೂ ಪಾಪಚ್ಚಿಯೇ ಹೌದು. ಇಲ್ಲದೇ ಇದ್ದರೆ ನಾನು ಪಂಕಜ ಅಥವಾ ಅನಾಗು. ನೋಡೋಣ. 1, 4, 4, 2, 4, 5, 3, 4 ಸಾಕು, 3, 5 ಗಂಟು, 3, 8, 5.
4: ಅಬ್ಬಬ್ಬಾ, ಹೀಗೆ 20 ಮಗ್ಗಿ ತನಕ ಹೇಳಿ ಮುಗಿಯೋದು ಯಾವಾಗ? ಅದು ಅಲ್ಲದೆ ಮಗ್ಗಿಯಿಂದ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಸಾಧಾರಣ ಎಲ್ಲರಿಗೂ ಸರಿಯಾಗಿಯೇ ಬರುತ್ತೆ. ಭೂ ವಿವರಣೆ ಹೇಳಿ ನೋಡೋಣ. ಬ್ರಹ್ಮಗಂಗಾ, ಗೋದಾ ನದಿ, ತುಂಗಾ ಕೃಷ್ಣ, ಸಾವೇರಿ. ಅಯ್ಯಯ್ಯೋ, ಒಂದು ಸರಿಯಾಗಿ ಬಾಯಿಗೆ ಬರ್ತಾ ಇಲ್ಲ. ನಾನು ಪಂಕಜಾನೇ ಆಗಿರಬೇಕು. ಅದಿರಲಿ, ಪದ್ಯ ಅದು ತಪ್ಪೋ ಹಾಗಿಲ್ಲ. ಎಷ್ಟೋ ಸಲ ಹೇಳಿ ಹೇಳಿ ರೂಢಿ ಆಗಿದೆ. 1, 3 ಚಕ್ಕುಲಿ ಚೂರು, 5, 2 ಊರಿಗೆ ಹೊರಡು, 4, 8 ಅಜ್ಜಿಯ ಗಂಟು, 7, 6 ಮೆಣಸಿನ ಸಾರು, 9, 10 ಭತ್ತವ ಬಿತ್ತು.
1: ಇದೇನಿದು? ಮೇಡಮ್ ಹೇಳ್ಕೊಟ್ಟಿದ್ರಲ್ಲಿ ಅಜ್ಜಿ ಸಮಾಚಾರವೇ ಇರಲಿಲ್ವಲ್ಲ. ಮೆಣಸಿನ ಸಾರು ಅನ್ನೋದು ಈಗ ಹೊಸದು. ಅಯ್ಯೋ, ನಾನು ಹೇಳಿದ್ದು ಶುದ್ಧ ತಪ್ಪು. ಸರಿ, ನಾನು ನಿಜವಾಗಿಯೂ ಪಂಕಜ. ಇನ್ನು ನಾನು ಹೋಗಿ ಅವ್ರ ಮನೇಲಿ ಇರಬೇಕಾಗುತ್ತೆ. ಅಲ್ಲಿ ಒಂದು ನಾಯಿಯನ್ನು ಬೇರೆ ಸಾಕ್ತಾರೆ. ನನ್ನನ್ನು ಕಂಡ್ರೆ ಅದು ಬೊಗಳ್ಕೊಂಡು ಬರುತ್ತೆ. ಹಾಡಿನ ಮೇಷ್ಟ್ರು ಬೇರೆ ಹಗಲು ರಾತ್ರಿ ಪ್ರಾಣ ತೆಗೀತಾರೆ. ಇಲ್ಲ, ನಾನು ಪಂಕಜ ಆಗಿಬಿಟ್ಟಿದ್ರೆ ಖಂಡಿತ ಇಲ್ಲಿಂದ ಹೋಗೋದೇ ಇಲ್ಲ. ಯಾರಾದರೂ ಬಂದು ಬಾಮ್ಮ ಅಂತ ಕರೆದ್ರೆ ನಾನು ಯಾರು ಹೇಳಿ ನನ್ನ ಹೆಸರೇನು ಅಂತ ಕೇಳ್ತೇನೆ. ಅವರು ಹೇಳೋ ಹೆಸರಿನ ಹುಡುಗಿ ಆಗಿರೋದಕ್ಕೆ ನನಗೆ ಇಷ್ಟವಿದ್ದರೆ ಎದ್ದು ಅವ್ರ ಜೊತೆಯಲ್ಲಿ ಹೊರಡ್ತೇನೆ. ಇಲ್ಲದೇ ಇದ್ದರೆ ತಿರುಗಿ ಪಾಪಚ್ಚಿ ಆಗೋ ತನಕ ಇಲ್ಲೇ ಕುಕ್ಕರಿಸ್ತೇನೆ ಅಷ್ಟೇ.
5: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
6: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
7: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
6: ಇದೊಂದು ಪ್ರಕಟಣೆ. ಇದೇ May 25 ತಾರೀಕು ಬೆಳಿಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ITI ವೃತ್ತಿಯಲ್ಲಿ ಉತ್ತೀರ್ಣರಾದ ಫಿಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945571717, 9945571717. ಇದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬಂದ ಪ್ರಕಟಣೆ.

0: ಗಮನಿಸಿ, ಈ ಬೆಳಿಗ್ಗೆ 9:25 ನಮ್ಮ ಆರೋಗ್ಯ ವಿಶ್ವ ರಕ್ತದೊತ್ತಡ ಜಾಗೃತಿ ದಿನದ ಸಂದರ್ಭದಲ್ಲಿ ರಕ್ತದೊತ್ತಡ ಮತ್ತು ಹೃದಯ ಆರೋಗ್ಯ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ವಿ ಕೇಶವಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಕುಲ್ದೀಪ್ ಎನ್. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ 100.6. ಸಮಯ 8:45. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9844-80-6199.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ದಾರೆ.

0: ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ
1: ಅಷ್ಟೇ.

0: career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: Video like madalu hana sigutta? Eshtu sulabha? Sik mitru!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಚಿತ್ರ ಪಂಚರಂಗಿ, ಗೀತೆಯ ಗಾಯಕಿ ಶ್ರೇಯಾ ಘೋಷಾಲ್, ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-0809. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

0: ಇದೊಂದು ಪ್ರಕಟಣೆ. ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು. ಇಲ್ಲಿ 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷದ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಯನ್ನು ಪ್ರಾರಂಭಿಸಲಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ, ಬ್ರೈಲ್ ಪುಸ್ತಕಗಳು, ಶಾಲಾ ಸಮವಸ್ತ್ರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗುವುದು. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9481441453, 9481441453. ಇದು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯಿಂದ ಬಂದ ಪ್ರಕಟಣೆ. ಸಮಯ 8:50. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಂಗಿತರಂಗ ಚಿತ್ರದ್ದು. ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ದೀಪಿಕಾ. ಸಾಹಿತ್ಯ ಮತ್ತು ಸಂಗೀತ ಅನೂಪ್ ಭಂಡಾರಿಯವರದು.
1: ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೃಷಿ ನಿರಂತರ,
5: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಮಾಸ್ತಿಗುಡಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಸೋನು ನಿಗಮ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ ಅವರದು.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
1: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಸಮಯ 9:11. ಇದೊಂದು ಪ್ರಕಟಣೆ. ರೂಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ May 20 June 19 ಕೋಳಿ ಸಾಕಾಣಿಕೆ May 19 May 30 ಅಭ್ಯರ್ಥಿಗಳ ಅರ್ಹತೆ 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿಯನ್ನು ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿಯ ಮುಖಾಂತರ ತರಬೇತಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08211-2519663 2519663. ಇದು ರೂಟ್ಸೆಟ್ ಸಂಸ್ಥೆಯಿಂದ ಬಂದ ಪ್ರಕಟಣೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಕ್ತ ಕಣ್ಣೀರು ಚಿತ್ರದ್ದು. ಗೀತೆಯ ಗಾಯಕ ಹೇಮಂತ್ ಉಪೇಂದ್ರ ಅವರು ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲಾ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲ್ಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ.
3: ಫ್ರೀ ಸ್ಟೈಲಲ್ಲಿ ನಾನು 35 ಕೊಡ್ತೀನಿ ಟೈಮಿಂಗ್ಸು, ಬ್ರೆಸ್ಟ್ ಸ್ಟ್ರೋಕಲ್ಲಿ 47, ಬ್ಯಾಕ್ ಸ್ಟ್ರೋಕ್ 40 ಕೊಡ್ತೀನಿ, ಫ್ಲೈ 38.
4: ಸಿಬಿಎಸ್ಇ ಮೀಟ್ ಅಂತ ಬಂದಾಗ ಅಂಡರ್ ಏಜ್ಡ್ ಅಂದರೆ 10 and below ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಯಾವ ಏಜ್ ರಿಸ್ಟ್ರಿಕ್ಷನ್ಸೂ ಇಲ್ಲ. 6, 7, 8 ವರ್ಷದವರು, 9 ವರ್ಷದವರು ಕೂಡ ಪಾರ್ಟಿಸಿಪೇಷನ್ ಅನ್ನು ಮಾಡಬಹುದು.
2: ತಪ್ಪದೇ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈಗ ವೇಳೆ 9:25.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ನಿರ್ದೇಶಕರು ಆದಂತಹ ಡಾಕ್ಟರ್ ಕೇಶವಮೂರ್ತಿ ವಿ ಅವರು ನಮ್ಮೊಂದಿಗೆ ಆಕಾಶವಾಣಿ ನಿಲಯದಲ್ಲಿದ್ದಾರೆ. ಈ ದಿನ ಸಾಮಾನ್ಯವಾಗಿ ನಾವು ಕಾಣುವಂತಹ ಅಧಿಕ ರಕ್ತದೊತ್ತಡದ ತೊಂದರೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಅವರು ಹಂಚಿಕೊಳ್ಳಿದ್ದಾರೆ. ಬನ್ನಿ, ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಕೇಶವಮೂರ್ತಿ ಅವರೇ.
3: ನಮಸ್ಕಾರ
2: ಡಾಕ್ಟರ್ ಕೇಶವಮೂರ್ತಿ ಅವರೇ. ಅಧಿಕ ರಕ್ತದೊತ್ತಡ ಅಥವಾ ಸಾಮಾನ್ಯವಾಗಿ ನಾವು ಆಡುಭಾಷೆಯಲ್ಲಿ ಎಲ್ಲರೂ ಹೇಳೋ ಹಾಗೆ ಬಿಪಿ ಅಂತ ನಮ್ಮ ಸಮಾಜದಲ್ಲಿ ಏನು ಹೇಳ್ತಾರೆ, ಅದ್ರ ಬಗ್ಗೆ ನೀವು ಏನೆಲ್ಲ ವಿಚಾರಗಳನ್ನು ಇವತ್ತು ನಮಗೆ ತಿಳಿಸ್ಕೊಡ್ತೀರಾ ಅನ್ನೋ ಒಂದು ಕುತೂಹಲ ನನಗಿದೆ. ಮೊದಲನೇದಾಗಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಬಿಪಿ ಅನ್ನೋದನ್ನ ಅಥವಾ ಅಧಿಕ ರಕ್ತದ ಒತ್ತಡ ಅನ್ನೋದನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು?
3: ಸಾಮಾನ್ಯವಾಗಿ ನಮ್ಮ ಹೃದಯ ಕೆಲಸ ಮಾಡುವಾಗ ಅದು ಒಂದು ಪ್ರೆಷರ್ನ ಜನರೇಟ್ ಮಾಡುತ್ತೆ. ನಾರ್ಮಲ್ ಆಗಿ ಆ ಪ್ರೆಷರು ಹೃದಯ ಪಂಪ್ ಮಾಡಿದಾಗ 120 mm ಮರ್ಕ್ಯೂರಿ ಇರುತ್ತೆ, ಮತ್ತು ಹೃದಯ ರಿಲ್ಯಾಕ್ಸ್ ಮಾಡಿದಾಗ ರಕ್ತನಾಳದಲ್ಲಿ 80 mm ಇರುತ್ತೆ. ಸೊ ಇದರ ನಾರ್ಮಲ್ ಹೃದಯದ ಒತ್ತಡ 120/80. ಈ ರಕ್ತ ಒತ್ತಡ ಅಪ್ ಟು 140 ನಾರ್ಮಲ್ ಅಪ್ಪರ್ ರೀಡಿಂಗ್, ಅಂಡ್ ಹೃದಯ ರಿಲ್ಯಾಕ್ಸ್ ಆದಾಗ ಅಪ್ ಟು 90 ನಾರ್ಮಲ್. ಇದು ಅಧಿಕವಾಗಿ ಮೇಲ ರೀಡಿಂಗ್ 140 ಮೇಲಾಯಿತು ಅಥವಾ ಕೆಳ ರೀಡಿಂಗ್ 90 ಮೇಲಾದಾಗ ಅದನ್ನು ಅಧಿಕ ರಕ್ತ ಒತ್ತಡ ಅಂತ ಹೇಳ್ತೀವಿ. ಇದು ಒಂದೇ ಒಂದು ರೀಡಿಂಗ್ ಅಲ್ಲ, ಇದು ಕಾನ್ಸ್ಟೆಂಟ್ ಆಗಿ ಎಲ್ಲಾ ಟೈಮಲ್ಲೂ ಮೇಲ್ಗಡೆ
2: ಚೆಕ್ ಮಾಡಿದಾಗ ಅದೇ ವ್ಯಾಲ್ಯೂಸ್
3: ಇದ್ರೆ ಅದನ್ನ ಅಧಿಕ ರಕ್ತ ಒತ್ತಡ, ಅದು ಒಂದು ಕಾಯಿಲೆ ಅಂತ ನಾವು ಕರಿತೀವಿ.
2: ಓಕೆ ಡಾಕ್ಟರ್ ಕೇಶವಮೂರ್ತಿ ಅವರೇ, ಈ ರೀಡಿಂಗ್ಸ್ ನೀವೇನ್ ಹೇಳಿದ್ರಿ ಅದಕ್ಕೆ ಕಟ್ ಆಫ್ ಅಂತ ಇದೆಯಾ? ಇಷ್ಟರ ನಂತರದಲ್ಲಿ ನಾವು ಚಿಕಿತ್ಸೆ ಪ್ರಾರಂಭ ಮಾಡಬೇಕು ಅಥವಾ ಇಷ್ಟಿದ್ರೆ ನಾವು ಅಬ್ಸರ್ವ್ ಮಾಡಬಹುದು ಅಥವಾ ಈ ವಯಸ್ಸಿಗೆ ಇಷ್ಟು ಪರವಾಗಿಲ್ಲ ಅನ್ನೋದು ಬಗ್ಗೆ ಒಂದೆರಡು ಮಾತು ಹೇಳಿ.
3: ಒಬ್ಬ ಮನುಷ್ಯ ತನ್ನ ಬಾಲ್ಯಾವಸ್ಥೆಯಿಂದ ಅವನ ವಯಸ್ಸು ವೃದ್ಧಾಪ್ಯದವರೆಗೂ ಕೂಡ ಬಿ ಪಿ ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುವಂತಹ ಒಂದು ಸಾಮಾನ್ಯ ಪ್ಯಾರಾಮೀಟರ್. ಸೊ ಎಲ್ಲ ವಯಸ್ಸಿನಲ್ಲೂ ಕೂಡ ಅಪ್ ಟು 60 ತನಕ ಕೂಡ ಅಪ್ಪರ್ ರೀಡಿಂಗ್ 140 ಇಸ್ ನಾರ್ಮಲ್. ಸೊ ಅದರಿಂದ

0: ಬಿ ಪಿ ಕಡಿಮೆ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತೀವಿ. ಯಾವ ಥರ ಹೇಳ್ತೀವಿ ಅಂದ್ರೆ ಬಿ ಪಿ ಕಡಿಮೆ ಇದ್ದಷ್ಟು ಕೂಡ ಹೆಚ್ಚು ದೀರ್ಘಾಯುಷಿಗಳಾಗಿರ್ತೀವಿ ಅಂತ ಹೇಳ್ತೀವಿ. ಲೋವರ್ ದ ಬೆಟರ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಬಿ ಪಿ ಅಪ್ ಟು 140 ಇಸ್ ನಾರ್ಮಲ್, ಎನಿಥಿಂಗ್ ಎಬೋವ್ 140 ಇಸ್ ಅಬ್ ನಾರ್ಮಲ್. ಲೋವರ್ ರೀಡಿಂಗ್ ದ ಡಯಾಸ್ಟಾಲಿಕ್ ಬಿ ಪಿ ಅಂತೀವಿ, ಡಯಾಸ್ಟಾಲಿಕ್ ಬಿ ಪಿ ಇಸ್ ದ ಸ್ಲೋ ರೀಡಿಂಗ್, ಅದು ಅಪ್ ಟು 90 ಇಸ್ ನಾರ್ಮಲ್ ಅಂಡ್ ಮೋರ್ ದನ್ 90 ಇಸ್ ಅಬ್ ನಾರ್ಮಲ್ ಅಂತೀವಿ. ಅದರಲ್ಲಿ ಎರಡು ತರ ರೀಡಿಂಗ್ ಬರುತ್ತೆ, ಒಂದು ಹಾಸ್ಪಿಟಲ್ ರೆಕಾರ್ಡಿಂಗ್ ಬಿ ಪಿ, ಇನ್ನೊಂದು ಹೋಮ್ ರೆಕಾರ್ಡಿಂಗ್ ಬಿ ಪಿ. ಸೊ ಹಾಸ್ಪಿಟಲ್ ರೆಕಾರ್ಡಿಂಗ್ ಬಿ ಪಿನಲ್ಲಿ ವಿ ಕಾಲ್ ಇಟ್ ಎಸ್ ದರ್ ಸಮ್ ಅಮೌಂಟ್ ಆಫ್ ಬಿ ಪಿ ವಿಲ್ ಡಾಕ್ಟರ್ ಹತ್ರ ಹೋದಾಗ ಮಾನಸಿಕ ಒತ್ತಡದಿಂದ ಮಾನಸಿಕ ವ್ಯತ್ಯಾಸಗಳಿಂದ ಬಿ ಪಿ ಸ್ವಲ್ಪ ಜಾಸ್ತಿ ಆತಂಕ ಜಾಸ್ತಿ ಆಗುತ್ತೆ. ಅದರಿಂದ ಹಾಸ್ಪಿಟಲ್ ರೆಕಾರ್ಡಿಂಗ್ ಬಿ ಪಿ 140 ಅಂದಿವಿ. ಅದೇ ವ್ಯಕ್ತಿ ಮನೆಯಲ್ಲಿ ರೆಕಾರ್ಡ್ ಮಾಡಿದಾಗ ಯಾವುದೇ ರೆಕಾರ್ಡಿಂಗ್ ಮೋರ್ ದೆನ್ 135 ಅಬ್ನಾರ್ಮಲ್ ಅಂಡ್ ಡಯಾಸ್ಟಾಲಿಕ್ ಬಿ ಪಿ ಮೋರ್ ದೆನ್ 85 ಅಬ್ನಾರ್ಮಲ್. ಸೊ ಮನೆಯಲ್ಲಿ ರೆಕಾರ್ಡ್ ಮಾಡೋದು ಬಿ ಪಿಯಲ್ಲಿ ಮೋರ್ ದೆನ್ 135 ಆರ್ ಮೋರ್ ದೆನ್ 85, ಎರಡರಲ್ಲಿ ಯಾವ್ದಾದ್ರು ಜಾಸ್ತಿ ಬಿ ಪಿ ಎರಡೂ ಜಾಸ್ತಿ ಇರಬೇಕು ಅಂತಾರೆ. ಎರಡರಲ್ಲಿ ಯಾವುದೇ ರೀಡಿಂಗ್ ಜಾಸ್ತಿ ಇದ್ದಾಗ ಅದನ್ನ ಅಧಿಕ ರಕ್ತೊತ್ತಡ ಅಂತ ಹೇಳ್ತೀವಿ. ಇನ್ನೂ ಒಂದಿದೆ 24 hours ಆಂಬ್ಯುಲೇಟರಿ ಬಿ ಪಿ ರೆಕಾರ್ಡಿಂಗ್ ಅಂತ ಹೇಳ್ತೀವಿ. ಆಂಬ್ಯುಲೇಟರಿ ಬಿ ಪಿ ರೆಕಾರ್ಡಿಂಗ್ ಕೂಡ ಅದೇ ತರ, ಮನೆ ಆಂಬ್ಯುಲೇಟರಿ ಬಿ ಪಿ ರೆಕಾರ್ಡಿಂಗ್ ಇಫ್ ದ ಮೋರ್ ದೆನ್ 135 ಅವರೇಜ್ ಬಿ ಪಿ ಅಂಡ್ ಮೋರ್ ದೆನ್ 85 ಅವರೇಜ್ ಬಿ ಪಿ ಇಸ್ ಹೈ ಅಂತ ಹೇಳ್ತೀವಿ.
1: ಆ ಸಂದರ್ಭಗಳಲ್ಲಿ ಚಿಕಿತ್ಸೆಯ
0: ಚಿಕಿತ್ಸೆ ಅಂದ್ರೆ ಮೆಡಿಸಿನ್ಸ್ ಅಂತಲ್ಲ, ಚಿಕಿತ್ಸೆ ತಪ್ಪು ತಿಳ್ಕೊಂಡು ಜನಗಳು ಏನ್ಕೊಂಡಿದ್ದಾರೆ ಅಂದ್ರೆ ಬಿ ಪಿ ರೆಕಾರ್ಡ್ ಮಾಡ್ಬಿಟ್ರೆ ಬಿ ಪಿ ಜಾಸ್ತಿ ಆದ ತಕ್ಷಣ ನಾನು ಮೆಡಿಸಿನ್ ತಗೋಬೇಕಾಗತ್ತೆ, ನಾನು ಡಾಕ್ಟರ್ ತಗೋಬೇಕಾಗತ್ತೆ, ತಪ್ಪು ಕಲ್ಪನೆ. ಎಲ್ಲಾ ಪೇಷಂಟ್ಸ್ಗೂ ಮೆಡಿಸಿನ್ಸ್ ಬೇಕಾಗಿಲ್ಲ. ಬಹಳಷ್ಟು ಪೇಷಂಟ್ಸ್ಗೆ ಅವರ ಜೀವನ ಶೈಲಿನ ಬದಲಾವಣೆ ಮಾಡಿದ್ರೆ ಬಹಳಷ್ಟು ಬಿ ಪಿನ ನಾವು ನಾರ್ಮಲ್ ಮಾಡ್ಕೋಬಹುದು, ಬಿ ಪಿನ ರಿವರ್ಸ್ ಮಾಡ್ಕೋಬಹುದು, ಬಿ ಪಿನ ಕ್ಯೂರ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಜನಗಳಿಗೆ ಸಂಪೂರ್ಣ ಮಾಹಿತಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಸರಿ, ಇನ್ನು ಚಿಕಿತ್ಸೆ ಬಗ್ಗೆ ವಿವರವಾಗಿ ಮತ್ತೆ ನಾವು ಮಾತಾಡೋಣ. ಈಗ ಈ ಸಮಸ್ಯೆ ಸಮಾಜದಲ್ಲಿ ಭಾರತೀಯ ಒಂದು ಸಮಾಜಕ್ಕೆ ಅನ್ವಯಿಸುವ ಹಾಗೆ ಪ್ರಿವೆಲೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಅದು ಎಷ್ಟು ಮಟ್ಟಿಗಿದೆ, ಎಷ್ಟು ಜನಸಂಖ್ಯೆಯಲ್ಲಿ ಆವರಿಸಿಕೊಂಡಿದೆ ಈ ತೊಂದರೆ?
0: ಸೊ ಇನ್ಫ್ಯಾಕ್ಟ್ ನಾನು ಹೇಳೋದು ಕೇಳಿದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ನೀವು ಯಾವುದೇ ಒಂದು ಗ್ರೂಪ್ ಅಲ್ಲಿ ಈ ಆಕಾಶವಾಣಿಲಿ ಒಂದು 20 ಜನ ಎಂಪ್ಲಾಯ್ಸ್ ಇದ್ರೆ ಅದರಲ್ಲಿ 30% ಜನಕ್ಕೆ ಇರುತ್ತೆ. ಸೊ ಅದು ಸೈಲೆಂಟ್ ಕಿಲ್ಲರ್, ಇಟ್ಸ್ ಸೈಲೆಂಟ್ ಡಿಸೀಸ್ ಅಂದ್ರೆ. ಸೈಲೆಂಟ್ ಡಿಸೀಸ್ ಅಂದ್ರೆ ಈ ಕಾಯಿಲೆಗೆ ಯಾವುದೇ ರೀತಿಯ ಬಿಗಿನಿಂಗ್ ಅಲ್ಲಿ ಸಿಂಪ್ಟಮ್ಸ್ ಇರಲ್ಲ, ಸೈಲೆಂಟ್ ಪ್ರಾಬ್ಲಮ್,
1: ಲಕ್ಷಣಗಳು
0: ಇಲ್ಲದಿರೋದ್ರಿಂದ ಜನಗಳು ಬಿ ಪಿ ಅಂತ ಗೊತ್ತೇ ಇರಲ್ಲ. ಸೊ ಹಿಂಗಾಗಿ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಅಂಕಿ ಅಂಶಗಳ ಪ್ರಕಾರ 20-30% ಜನಗಳಿಗೆ ಬಿ ಪಿ ಇದೆ. ಸೊ ಅದರಲ್ಲಿ ಈ ಸಿಟಿಗಳಲ್ಲಿರುವಂತಹ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ 30%, ರೂರಲ್ ಏರಿಯಾಸ್ ಸ್ವಲ್ಪ ಕಡಿಮೆ 20%. ಸೊ ರೂರಲ್ ಕೆಲವು ಅನ್ಕೊಂಡಿದ್ರೆ ಬಿ ಪಿ ಓನ್ಲಿ ಸಿಟಿಲಿ ಇರುತ್ತೆ, ಹಳ್ಳಿಗಳಿರಲ್ಲ, ಅದು ಸುಳ್ಳು. ಹಳ್ಳಿಗಳಲ್ಲೂ ಕೂಡ ಗಂಡಸರಲ್ಲಿ ಹೆಂಗಸರಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಅಪ್ ಟು 20-30% ಅಂದ್ರೆ 10-3 ಬಿ ಪಿ ಇರುತ್ತೆ. ಸೊ ಒಂದು ಫ್ಯಾಮಿಲಿ 20 ಇದ್ರೆ ಅದ್ರಲ್ಲಿ 6 ಬಿ ಪಿ ಇರುತ್ತೆ. ಸೊ ಜನಗಳಿಗೆ ಅದ್ರ ಬಗ್ಗೆ ಸಂಪೂರ್ಣ ಅರಿವಿರಬೇಕು, ತಿಳುವಳಿಕೆ ಇರಬೇಕು, ತಾವು ಹೋಗಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಸೈಲೆಂಟ್ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಇದೆ ಅಂತ ಬಹಳಷ್ಟು ಜನ
1: ಚೆಕ್ ಮಾಡಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ.
0: ಅವರು ನಮ್ಮ ಹತ್ರ ಬಂದಾಗ ಆಲ್ರೆಡಿ ಅವ್ರ ಕಾಯಿಲೆ ಜಾಸ್ತಿ ಉಲ್ಬಣ ಆಗಿ ಹಾರ್ಟ್ ಕಾಯಿಲೆ, ಕಿಡ್ನಿ ಕಾಯಿಲೆ, ಬ್ರೈನ್ ಕಾಯಿಲೆ, ಸ್ಟ್ರೋಕ್ ಎಲ್ಲ ಆಗಿ ಡಾಕ್ಟರ್ ಹತ್ರ ಬರ್ತಾರೆ. ಇನ್ಫ್ಯಾಕ್ಟ್ ನೀವು ನಂಬ್ತಾರೆ ಇಲ್ಲೋ, ನಾವು ನೋಡಿ ಟ್ರೀಟ್ಮೆಂಟ್ ಕೊಡುವಂತ ಬಿ ಪಿ ಪೇಷಂಟ್ಸ್ ಮೆಜಾರಿಟಿ ಪೀಪಲ್ಲು ಕಾಯಿಲೆಗೆ ಬಂದು ಅಡ್ಮಿಟ್ ಆದಾಗಲೇ ನಾವು ಬಿ ಪಿ ಕಂಡುಹಿಡಿದು. ಯಾರು ಕೂಡ ಏನೂ ಸಿಂಪ್ಟಮ್ಸ್ ಇಲ್ಲದೆ, ಏನೂ ತೊಂದರೆಗಳಿಲ್ಲದೆ ಬಿ ಪಿ ಕಾಯಿಲೆ ಕಂಡಿಡ್ಕೊಂಡು ಬರೋರು ತುಂಬಾ ಕಡಿಮೆ.
1: ಬೇರೆ ಏನಾದರೂ ತೊಂದರೆ ವಿಸಿಟ್ ಮಾಡಿದಾಗ
0: ಅವಾಗ ಕಂಡುಹಿಡಿತೀವಿ. ಅದರಲ್ಲೂ ಕೂಡ ಇನ್ನೊಂದು ವಿಪರ್ಯಾಸ ಏನು ಅಂದರೆ ಈ ಬಿ ಪಿ ಬಗ್ಗೆ ಜನಗಳಲ್ಲಿ ಎಷ್ಟು ತಪ್ಪು ಕಲ್ಪನೆ, ಎಷ್ಟೊಂದು ಅಸಡ್ಡೆ, ಅದನ್ನು ಅದರಿಸುವ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ 50% ಅಂತೀವಿ. ಅಂದರೆ ರೂಲ್ ಆಫ್ ಹಾಲ್ಸ್ ಅಂದರೆ ನಮ್ಮ ಪಾಪ್ಯುಲೇಷನ್ಲಿ ಓನ್ಲಿ 50% ಜನಕ್ಕೆ ಮಾತ್ರ ಬಿ ಪಿ ಇದೆ ಅಂತ ಒಂದು ಐಡಿಯಾ ಇದೆ. 100% ಬಿ ಪಿ ಇರೋರಿಗೆ ಇನ್ನು 50% ಗೊತ್ತೇ ಇರಲ್ಲ. ಈ 50% ಬಿ ಪಿ ಇರೋರಿಗೆ ಬರೀ 50% ಜನ ಮಾತ್ರ ಡಾಕ್ಟರ್ ಹೋಗಿ ಮೆಡಿಸಿನ್ಸ್ ತಗೋತಾರೆ. ಇನ್ನು 50% ಗೊತ್ತಿರೋ
1: ತಗೊಳ್ಳೋಲ್ಲ.
0: ಈ 50% ಟ್ರೀಟ್ಮೆಂಟ್ ತಗೊಳ್ಳೋಲ್ಲಿ ಅದರಲ್ಲಿ ಬರೀ 50% ಜನ ಮಾತ್ರ ಪ್ರಾಪರ್ ಟ್ರೀಟ್ಮೆಂಟ್ ತಗೋತಾರೆ. ಅದರಲ್ಲೂ ಅರ್ಧಂಬರ್ಧ ಮಾಡ್ತಾರೆ, ಅರ್ಧ ಮಾತ್ರ ತಗೊಳ್ಳೋದು, ಒಂದಿನ ಮಾತ್ರ ಸ್ಕಿಪ್ ಮಾಡೋದು, ಆಮೇಲೆ ಬೇರೆ ಬೇರೆ ಪರಿಕರಗಳು, ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಹೋಗೋದು, ನಾವೇ ಕಂಟ್ರೋಲ್ ಮಾಡ್ಕೋತೀವಿ ಅಂತ ಅವರವರೇ ಸ್ವಂತ ಸಮ್ ಆಲ್ಟ್ರೇಷನ್ಸ್ ಮಾಡ್ಕೊಳ್ಳೋದು. ಇದು ಇಟ್ಸ್ ಕಾಲ್ಡ್ ರೂಲ್ ಆಫ್ ಹಾಲ್ಸ್. 50% ಜನಕ್ಕೆ ಬಿ ಪಿ ಇದ್ರೂ ಗೊತ್ತಿರಲ್ಲ, ಜನರಲ್ ಪಾಪ್ಯುಲೇಷನ್ ಗೊತ್ತಿರಲ್ಲ, ಗೊತ್ತಿರೋ 50% ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಟ್ರೀಟ್ಮೆಂಟ್ ತಗೊಂಡು 50% ಕಂಟ್ರೋಲ್ ಆಗಿರಲ್ಲ. ಇನ್ಫ್ಯಾಕ್ಟ್ ನಾನು ಅನ್ಕೊಳ್ತಾ ಇದ್ದೆ ನಮ್ಮ ದೇಶದಲ್ಲೆಲ್ಲ ಜನಗಳಿಗೆ ಎಜುಕೇಶನ್ ಕಡಿಮೆ, ಬುದ್ಧಿ ಕಡಿಮೆ, ನಮ್ಮ ದೇಶದಲ್ಲಿ ಮಾತ್ರ ಈ ಥರ ಆಗುತ್ತೆ ಅನ್ಕೊಂಡಿದ್ದೆ. ನೀವು ಅಂಕಿಅಂಶಗಳು ನೋಡಿ, ಬೇರೆ ದೇಶದಲ್ಲಿ ಅಂಕಿಅಂಶ ನೋಡಿ, ಇನ್ನೂ ಆಶ್ಚರ್ಯ ಆಗ್ತದೆ. ಡೆವಲಪ್ಡ್ ಕಂಟ್ರೀಸ್, ಸೋ ಕಾಲ್ ಡೆವಲಪ್ಡ್ ಕಂಟ್ರೀಸ್ ಇನ್ ಅಮೆರಿಕದಲ್ಲೂ ಕೂಡ ಬಿ ಪಿ ಕಂಟ್ರೋಲ್ ರೇಟ್ ಇಸ್ ಓನ್ಲಿ 50%. ಸೊ ಇನ್ಫ್ಯಾಕ್ಟ್ ಓವರ್ಆಲ್ ಕಂಟ್ರೋಲ್ ಆಫ್ ದ ಇನ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಓನ್ಲಿ 12% ಅಷ್ಟೇ, ಓವರ್ಆಲ್ ಕಂಟ್ರೋಲ್ ಪರ್ಸೆಂಟ್.
1: ಎಲ್ಲ ಜನರು ಕೇಳೋ ಹಾಗೆ ಈ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ, ಬಿ ಪಿ ಅಥವಾ ರಕ್ತದ ಒತ್ತಡ, ಅಧಿಕ ರಕ್ತದ ಒತ್ತಡ ಬರಲಿಕ್ಕೆ ಕಾರಣಗಳೇನು?
0: ಮೊದಲನೇ ಕಾರಣ ಇಟ್ ಇಸ್ ಕಾಲ್ಡ್ ಈಡಿಯೋಪತಿಕ್. ಈಡಿಯೋಪತಿಕ್ ಅಂದ್ರೆ ಯಾವುದೇ ರೀತಿಯ ನಿಖರವಾದ ಕಾರಣಗಳಿರಲ್ಲ, ಅದರಲ್ಲಿ ಮೊದಲನೇದಾಗಿ ಜೆನೆಟಿಕ್ ಅನುವಂಶೀಯತೆ ಅಂತ ಹೇಳ್ತೀವಿ, ಜೀನ್ಸ್ ಇಂದ ಬರುವಂತಹದ್ದು. ಅಂದ್ರೆ ಅಪ್ಪ ಅಮ್ಮನಿಗೆ ಬಿ ಪಿ ಇದ್ರೆ ಮಕ್ಕಳಲ್ಲಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಬಂದೇ ಬರುತ್ತೆ ಅಂತಲ್ಲ, ಇದು ಅಗೇನ್ ಜನಗಳಿಗೆ ಬಗ್ಗೆ ಗೊತ್ತಿರಬೇಕು. ಅಪ್ಪ ಅಮ್ಮನಿಗೆ ಇಲ್ದೇ ಕೂಡ ಮಕ್ಕಳು ಬರಬಹುದು. ಸೊ ಇದಲ್ಲದೆ ಅಪಾರ್ಟ್ ಫ್ರಮ್ ದ ಜೆನೆಟಿಕ್ ಅಪಾರ್ಟ್ ಫ್ರಮ್ ಈಡಿಯೋಪತಿಕ್ ಥಿಂಗ್, ದೇರ್ ಆರ್ ಸಮ್ ಲೈಫ್ ಸ್ಟೈಲ್ ಚೇಂಜಸ್. ಲೈಫ್ ಸ್ಟೈಲ್ಸ್ ಅಂದ್ರೆ ಕೆಲವರು ಅಧಿಕವಾಗಿ ಬೊಜ್ಜುತನ ಒಬೆಸಿಟಿ ಅವರಿಗೆ ಬಿ ಪಿ ಬರೋ ಚಾನ್ಸ್ ಇರುತ್ತೆ. ಸ್ಮೋಕ್ ಮಾಡೋರಿಗೆ, ತುಂಬಾ ಸ್ಮೋಕ್ ಮಾಡೋರಿಗೆ ಬಿ ಪಿ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಸಾಲ್ಟ್ ಇನ್ಟೇಕ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವರು ತುಂಬಾ ಸಾಲ್ಟ್ ತಿಂತಾರೆ, ಉಪ್ಪಿನ ಪ್ರಮಾಣ ತಿನ್ನೋದು ಜಾಸ್ತಿ ಇರುತ್ತೆ. ನೀವು ನಂಬ್ತಾರಲ್ಲೋ, ನಾನು ಕೆಲವು ಲಿಟ್ರೇಚರ್ ಓದುವಾಗ ದೇರ್ ಆರ್ ಸಮ್ ಪಾಪ್ಯುಲೇಷನ್ ಬ್ರೆಜಿಲ್ ಈ ಕಡೆ ಎಲ್ಲ ಇರುವಾಗ ಅವರು ಸಾಲ್ಟೇ ತಿನ್ನಲ್ಲ, ದೇರ್ ಸಾಲ್ಟ್ ಇನ್ಟೇಕ್ ಇಸ್ ಲೆಸ್ ದನ್ 1 gram, ಅವ್ರು ಸಾಯದಂಗ ಬಿ ಪಿನೇ ಬರಲ್ಲ. ಸೊ ಇದನ್ನ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಎನಿವೇ, ನಮ್ಮ ಜೀವನ ಶೈಲಿಯಲ್ಲಿ ಸಾಲ್ಟ್ ಇಲ್ಲದೆ ನಾವು ಬದುಕಕ್ಕೆ ಆಗೋದೇ ಇಲ್ಲ, ನಾವು ತಿಂದೇ ತಿಂತೀವಿ ನಮ್ಮ ಎಲ್ಲ ಅಡುಗೆಲ್ಲೂ ಕೂಡ. ಬಟ್ ಅದನ್ನು ಕೇಳುವರು ತುಂಬಾ ಸಾಲ್ಟ್ ತಿಂತಾರೆ, ಎಸ್ಪೆಷಲಿ ನ್ಯೂ ಜನರೇಷನ್. ಈ ಪ್ಯಾಕ್ಡ್ ಫುಡ್ಸ್, ಈ ಪ್ಯಾಕ್ಡ್ ಫುಡ್ಸ್ ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಪ್ಯಾಕ್ಡ್ ಫುಡ್ ತಿಂತಾರೆ, ಅವರಲ್ಲಿ ಬಿ ಪಿ ಚಾನ್ಸಸ್ ಆರ್ ವೆರಿ ವೆರಿ ಹೈ. ಸೊ ಈ ಸಾಲ್ಟ್ ಕಂಟೆಂಟ್ ಅಗೇನ್, ಅಧಿಕ ಬೊಜ್ಜುತನ ಮತ್ತೆ ಸ್ಮೋಕ್ ಮಾಡೋದು, ಫಿಸಿಕಲ್ ಇನ್ಆಕ್ಟಿವಿಟಿ ಓಡಾಡೋದೇ ಕಡಿಮೆ ಆಗ್ಬಿಟ್ಟಿರೋದು, ಮತ್ತೆ ತುಂಬಾ ಸ್ಟ್ರೆಸ್ ಲೆವೆಲ್. ಎಸ್ಪೆಷಲಿ ಈ ಇದು ಹೇಳೋಕೆ ಇಷ್ಟಪಡ್ತೀನಿ, ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರಲ್ಲಿ ಈ ಎಸ್ಪೆಷಲಿ ನೈಟ್ ಶಿಫ್ಟ್ ಕೆಲಸ ಮಾಡೋದು ಸುಮಾರು ಜನ, ಅವರಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ, ಅವ್ರು ನಿದ್ದೆ ಮಾಡಲ್ಲ ರಾತ್ರಿ ಎಲ್ಲ. ಆಮೇಲೆ ಅವರಲ್ಲಿ ತುಂಬಾ ಸ್ಮೋಕಿಂಗ್ ಜಾಸ್ತಿ ಇರುತ್ತೆ, ದಿ ಥಿಂಕ್ ಸ್ಮೋಕಿಂಗ್ ಇಸ್ ಎ ಫ್ಯಾಷನ್ ಅನ್ಕೊಂಡಿದೆ ಸುಮಾರು ಜನ. ಈ ಸ್ಮೋಕಿಂಗ್ ಇರೋರು, ಇವರಲ್ಲಿ ಬಿ ಪಿ ಕಾಯಿಲೆ ನನ್ನ ಹತ್ರ ಬಹಳ ಜನ ಪೇಷಂಟ್ಸ್ ಇದಾರೆ, ಚಿಕ್ಕ ಚಿಕ್ಕ ಹುಡುಗರು 25-30 ವರ್ಷದವರೇ ಬಿ ಪಿ ಮಾಡುತ್ತೆ, ಬಹಳ ಜನ ಹತ್ರ ಟ್ರೀಟ್ಮೆಂಟ್ ತಗೋತಾರೆ. ಸೊ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇನ್ನು ಸಿಂಪಲ್ ಹೇಳಬೇಕಂದ್ರೆ ಕೆಲವರು ಟ್ಯಾಕ್ಸಿ ಡ್ರೈವರ್ಸ್ ನೈಟ್ ಟೈಮ್ ಡ್ರೈವ್ ಮಾಡ್ತಾರೆ, ಟ್ರಕ್ ಡ್ರೈವರ್ಸ್ ನೈಟ್ ಟೈಮ್, ಅವರು ಕೂಡ ಬಿ ಪಿ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಸ್ಟ್ರೆಸ್ ಜಾಸ್ತಿ ಇರುವಂತದ್ದು, ನಿದ್ದೆ ಕಡಿಮೆ ಮಾಡುವಂತದ್ದು, ಜೀವನ ಶೈಲಿ
1: ದಾರಿ
0: ತಪ್ಪಿರುವಂತದ್ದು, ಇದೆಲ್ಲ ಸೇರ್ಕೊಂಡು ಬಿ ಪಿ ಕಾಯಿಲೆ ಬರ್ತಾ ಇದೆ.
1: ಈಗ ಒಬ್ಬರಿಗೆ ಈ ತರ ನೀವು ರಕ್ತದೊತ್ತಡ ಇದೆ ಅಂತ ಗೊತ್ತಾದ ನಂತರದಲ್ಲಿ ಆ ವ್ಯಕ್ತಿಯನ್ನು ನಾವು ಹೇಗೆ ಇನ್ವೆಸ್ಟಿಗೇಟ್ ಮಾಡಬೇಕು, ಹೇಗೆ ವರ್ಕಪ್ ಅನ್ನು ನಾವು ಹೇಗೆ ಮುಂದುವರಿಸ್ತೀವಿ?
0: ಓಕೆ, ನಾನು ಈಗ ಹೇಳೋದ್ರಲ್ಲಿ ಇನ್ನೂ ಕೆಲವು ಕಾರಣಗಳು ಬಿ ಪಿ ಬೇರೆ ಕಾಯಿಲೆಯಿಂದ ಬರೋದ್ ಬಗ್ಗೆ ಹೇಳದ್ ಮಾಡ್ತೆ, ಅದನ್ನ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಬೇರೆ ಕಾಯಿಲೆಯಿಂದ ಬಿ ಪಿ ಬರುವಂತದ್ದು ಅಂದ್ರೆ ಕಿಡ್ನಿ ಕಾಯಿಲೆಗಳು. ಕಿಡ್ನಿ ಕಾಯಿಲೆಗಳು ಫಾರ್ ಎಕ್ಸಾಂಪಲ್ ಕಿಡ್ನಿ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಕಿಡ್ನಿ ಸರಿಯಾಗಿ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೆ ಕೂಡ ಬಿ ಪಿ ಬಂದ್ಬಿಡುತ್ತೆ. ಕೆಲವು ಟೈಮಲ್ಲಿ ಕಿಡ್ನಿ ಡ್ಯಾಮೇಜ್ ಆದ್ರೆ ಕೂಡ ಬಿ ಪಿ ಬಂದ್ಬಿಡುತ್ತೆ. ಕೆಲವು ಟೈಮಲ್ಲಿ ಎಂಡೋಕ್ರೈನ್ ಡಿಸಾರ್ಡರ್ಸ್ ಲೈಕ್ ಫಿಯೋಕ್ರೋಮೋಸೈಟೋಮಾ ಅಂತ ಹೇಳ್ತೀವಿ, ಅದೊಂದು ಕಾಯಿಲೆ, ಅದರಲ್ಲೂ ಕೂಡ ಬಿ ಪಿ ಬರುತ್ತೆ. ಕೆಲವು ಟೈಮಲ್ಲಿ ಈ ಅಡ್ರಿನಲ್ ಟ್ಯೂಮರ್ಸ್ ಅಂತೀವಿ, ಅದರಲ್ಲೂ ಕೂಡ ಬಿ ಪಿ ಕಾಯಿಲೆ ಬರುತ್ತೆ. ಕೆಲವು ರಕ್ತನಾಳದ ಕಾಯಿಲೆಗಳಿರುತ್ತೆ, ಕೋಕ್ಟೇಷನ್ ಆಫ್ ಅಯೋಟಾ ಅಂತ, ಬೈ ಬರ್ತ್ ಡಿಫೆಕ್ಟ್, ಅದರಲ್ಲೂ ಕೂಡ ಬಿ ಪಿ ಬರುತ್ತೆ. ಸೊ ಬಿ ಪಿ ಬರೋಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಇದೆಲ್ಲ ನಾನು ಹೇಳ್ತಿರುವಂತಹ ಈ ಕಾರಣಗಳನ್ನ ನಾವು ಪತ್ತೆ ಹಚ್ಚಿದ್ರೆ, ಸೊ ನೀವು ಹೇಳೋದ್ರಲ್ಲಿ ಏನೇನು ಟೆಸ್ಟ್ ಮಾಡಬೇಕು ಅಂತ, ಈ ಕಾರಣಗಳನ್ನ ಕಂಡುಹಿಡಿಯೋದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ತೀವಿ. ಈ ಕಂಡೀಷನ್ ನಾವು ಕಂಡುಹಿಡಿದ್ಬಿಟ್ರೆ ಬಿ ಪಿ ಕಾರಣ ಕ್ಯೂರ್ ಮಾಡಬಹುದು,
1: ಕ್ಯೂರ್
0: ಲೈಫ್ ಲಾಂಗ್ ಕ್ಯೂರ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಲ್ಲಿ ಕೋಕ್ಟೇಷನ್ ಆಫ್ ಹೈಪರ್ಟೆನ್ಷನ್ ಅಂತ ಒಂದು ಕಾಯಿಲೆ ಇರುತ್ತೆ, ಅದಕ್ಕೆ ನಾವು ಬಲೂನ್ ಡೈಲೇಷನ್ ಮಾಡಿದ್ರೆ ಲೈಫ್ ಟೈಮ್ ಇಲ್ ಬಿ ಕ್ಯೂರ್ಡ್ ಆಫ್ ಹೈಪರ್ಟೆನ್ಷನ್. ಕೆಲವರಿಗೆ ರೀನಲ್ ಡಿಸ್ಫಂಕ್ಷನ್ ಇರುತ್ತೆ, ಕಿಡ್ನಿ ರಕ್ತನಾಳದಲ್ಲಿ ಬ್ಲಾಕ್ ಇದ್ದಾಗ ಕಿಡ್ನಿ ರಕ್ತನಾಳ ಸ್ಟೆಂಟ್ ಹಾಕಿದ್ರೆ ಬಿ ಪಿ ಕಾಯಿಲೆ ಕ್ಯೂರ್
1: ಆಗುತ್ತೆ.
0: ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಡಯಾಲಿಸಿಸ್ ಮಾಡಿದ್ರೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ. ಕೆಲವರಿಗೆ ತುಂಬಾ ಬೊಜ್ಜುತನ ಇರೋರಿಗೆ ಸ್ಲೀಪ್ ಅಪ್ನಿಯಾ ಸಿಂಡ್ರೋಮ್ ಅಂತ ಇರುತ್ತೆ, ಅವರಿಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಬಾಡಿನಲ್ಲಿ, ಆಕ್ಸಿಜನ್ ಕಡಿಮೆ ಇರುತ್ತೆ. ಇವರಿಗೆ ನೀವು ಬೈಪ್ಯಾಪ್ ಪಾಸಿಟಿವ್ ಏರ್ವೇ ಪ್ರೆಸರ್ ವೆಂಟಿಲೇಷನ್ ಅಂತ ಕೊಡ್ತೀವಿ, ಬೈಪ್ಯಾಪ್ ಮಿಷಿನ್ ಹಾಕೊಂಡ್ರೆ ಬಿ ಪಿ ಕಂಟ್ರೋಲ್ ಬಂದು ಕ್ಯೂರ್ ಆಗ್ಬಿಡುತ್ತೆ. ಇವು ಟ್ರೀಟಬಲ್ ಕಂಡೀಷನ್ಸ್. ಇವನ್ನ ನಾವು ಪ್ರತಿಯೊಬ್ಬ ಪೇಷಂಟ್ಸ್ ಕೂಡ ಕ್ಯೂರ್ ಮಾಡೋಕ್ಕಾಗತ್ತಂತ ನಾವು ಪತ್ತೆ ಹಚ್ಚಕ್ಕೆ ಕೆಲವು ಟೆಸ್ಟ್
1: ಮಾಡಬೇಕು.
0: ಅದಕ್ಕೋಸ್ಕರ ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳು, ಕಿಡ್ನಿಗಳ ಟೆಸ್ಟ್ಗಳು. ಇದಲ್ಲದೆ ನೆಕ್ಸ್ಟ್ ಬರೋ ಟೆಸ್ಟ್ಗಳು ಯಾವುದು ಅಂದ್ರೆ, ಈ ಬಿ ಪಿ ಯಾವಾಗಿದೆ ಅಂತ ಯಾರು ಗೊತ್ತಿಲ್ಲ, ಅದು ಎಷ್ಟು ವರ್ಷದಿದೆ, ಅದರಿಂದ ನಮ್ಮ ದೇಹದಲ್ಲಿ ಏನೇನು ದುಷ್ಪರಿಣಾಮಗಳಾಗಿದೆ ಅಂತ ತಿಳ್ಕೊಳ್ಳೋಕೆ ಚೆಕ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನ್ ಮಾಡೋದು, ಹಾರ್ಟ್, ಹೃದಯ. ಹೃದಯಕ್ಕೆ ಚೆಕ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬಿ ಪಿ ಕಾಯಿಲೆಯಿಂದ ಹೃದಯಕ್ಕೆ ಏನೇನು ಎಫೆಕ್ಟ್ ಆಗುತ್ತೆ. ಸಾಮಾನ್ಯ ಏನೇನು ಎಫೆಕ್ಟ್ ಆಗುತ್ತೆ ಅಂದ್ರೆ ಹೃದಯ ಮೊದಲನೇದಾಗಿ ದಪ್ಪ ಆಗುತ್ತೆ, ದಟ್ಸ್ ಹೈಪರ್ಟ್ರೋಫಿ ಆಗುತ್ತೆ ಹೃದಯದ, ಲೆಫ್ಟ್ ವೆಂಟ್ರಿಕ್ಯುಲರ್ ವಾಲ್ ಹೈಪರ್ಟ್ರೋಫಿ ಆಗುತ್ತೆ. ಅದಾದ್ಮೇಲೆ ಅದು ನಾವು ಟ್ರೀಟ್ಮೆಂಟ್ ತಗೊಳ್ಳದೆ ಹಾಗೆ ಬಿಟ್ರೆ ಹೃದಯ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಅವರು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಹೃದಯದ ವಾಲ್ಗಳು ಲೀಕ್ ಆಗ ಶುರುವಾಗುತ್ತೆ, ಆಮೇಲೆ ಹೃದಯ ವೀಕ್ ಆಗುತ್ತೆ. ಇವೆಲ್ಲ ಪತ್ತೆ ಹಚ್ಚಬೇಕು ಅಂದ್ರೆ ECG ಎಕೋ ಮಾಡ್ತೀವಿ. ಈ ಬಿ ಪಿ ಜಾಸ್ತಿ ಇದ್ದು ಟ್ರೀಟ್ಮೆಂಟ್ ತಗೊಂಡ್ರೆ ಹೃದಯ ರಕ್ತನಾಳದಲ್ಲಿ ಬ್ಲಾಕ್ಸ್ ಬರುತ್ತೆ, ಆವಾಗ ಪೇಷೆಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ECG ಎಕೋ ಬಿ ಪಿ ಕಂಟ್ರೋಲ್ ಆದ್ಮೇಲೆ ಟ್ರೆಡ್ಮಿಲ್ ಟೆಸ್ಟ್ ಕೆಲವೆಲ್ಲ ಚೆಕ್ಅಪ್ಸ್ ಮಾಡಿ ಹೃದಯದ ಮೇಲೆ ಏನ್ ಎಫೆಕ್ಟ್ ಆಗಿದೆ ನೋಡ್ತೀವಿ. ನೆಕ್ಸ್ಟ್ ಹೃದಯ ಅಲ್ಲದೆ ಅದರ ಬೇರೆ ಕಾರಣಗಳು, ಕಣ್ಣು, ನೆಕ್ಸ್ಟ್ ಇಸ್ ಕಣ್ಣಿನ ಎಫೆಕ್ಟ್. ಕಣ್ಣಲ್ಲಿ ಹೈಪರ್ಟೆನ್ಷನ್ ರೆಟಿನೋಪತಿ ಅಂತ ಆಗುತ್ತೆ, ಕಣ್ಣಿನ ಸಣ್ಣ ಸಣ್ಣ ರಕ್ತನಾಳಗಳು ಡ್ಯಾಮೇಜ್ ಆಗ್ಬಿಡುತ್ತೆ ಬಿ ಪಿ ಜಾಸ್ತಿ ಇದ್ದಾಗ, ಆವಾಗ ಮನುಷ್ಯನ ದೃಷ್ಟಿ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಕಣ್ಣಿನ ಪರೀಕ್ಷೆ ಮಾಡ್ತೀವಿ, ಕಣ್ಣು ಹೇಗಿದೆ, ರಕ್ತನಾಳಗಳು ಹೇಗಿದೆ, ರೆಟಿನಾ ಹೇಗಿದೆ ಅಂತ ಚೆಕ್ ಮಾಡ್ತೀವಿ,
1: ಅಕ್ಷಿಪಟಲ
0: ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಕಿಡ್ನಿ. ಸೊ ಬಿ ಪಿ ಟ್ರೀಟ್ಮೆಂಟ್ ತಗೊಳ್ಳದೆ ಹಾಗೆ ಬಿಡ್ತಂದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಅದನ್ನ ರಿನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಬಿಫೋರ್ ರಿನಲ್ ಫೇಲ್ ಆಗ ಮೊದಲು ಪ್ರೋಟೀನ್ ಲೀಕ್ ಆಗಿ ಶುರುವಾಗುತ್ತೆ. ಮತ್ತೆ ಅದರಿಂದ ಮುಂದೆ ಏನೇನು ಆಗಬಹುದು ಅನ್ನೋದು ಕಂಡುಹಿಡಿಯೋದಕ್ಕೋಸ್ಕರ ಕೆಲವು ಟೆಸ್ಟ್ಗಳು ಮಾಡ್ತಾರೆ. ಎಲ್ಲಾ ಟೆಸ್ಟ್ ಎಲ್ಲರಿಗೂ ಮಾಡಲ್ಲ, ಜನಗಳು ಆತಂಕ ಪಡೋದು ಬೇಕಲ್ಲ. ಎಲ್ಲಾ ಟೆಸ್ಟ್ ಮಾಡಿಸ್ಬಿಡ್ತಾರೆ, ಎಲ್ಲಾ ಖರ್ಚು
1: ಮಾಡಿಸ್ಬಿಡ್ತಾರೆ, ರೋಗಿಯಿಂದ ರೋಗಿಗೆ ವ್ಯತ್ಯಾಸ ಆಗುತ್ತೆ, ಅವರ ಅವಶ್ಯಕತೆಗೆ ಅನುಸಾರವಾಗಿ
0: ಅವಶ್ಯಕತೆ ಬರುತ್ತೆ.
1: ಓಕೆ, ಈಗ ಟೆಸ್ಟಿಂಗ್ ಎಲ್ಲ ಮಾಡಿದ ತರುವಾಯ ನಾವು ಈಗ ಟ್ರೀಟ್ಮೆಂಟ್ ವಿಷಯಕ್ಕೆ ಬರೋಣ. ನೀವು ಹೇಳಿದ್ರಿ ಡ್ರಗ್ಸ್ ಇಲ್ಲದೆ, ಮೆಡಿಕೇಶನ್ಸ್ ಇಲ್ಲದೆ ಮಾಡುವಂತ ಚಿಕಿತ್ಸೆ, ನಂತರದಲ್ಲಿ ಮೆಡಿಕೇಶನ್ಸ್ ನ ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಹಾಕೊಂಡು ಮಾಡುವಂತ ಚಿಕಿತ್ಸೆ ಅಂತ, ಇವೆರಡನ್ನು ಸ್ವಲ್ಪ ವಿವರವಾಗಿ ನಮಗೆ ತಿಳಿಸ್ಕೊಡಿ.
0: ಓಕೆ, ಈ ಅಧಿಕ ರಕ್ತದೊತ್ತಡ, ಸುಮಾರಷ್ಟು ಜನ ನಾನು ಪೇಷಂಟ್ಗಳು ಮಾತಾಡ್ತೀನಿ, ಅವ್ರು ಡಾಕ್ಟರ್ ಹತ್ರ ಚೆಕಪ್ಗೆ ಬರಲ್ಲ. ಏನಕ್ಕೆ ಅಂದ್ರೆ ಅಕಸ್ಮಾತ್ ನೀವು ಕಾಯಿಲೆ ಕಂಡುಬಿಟ್ಟು ಸುಮ್ಮನೆ ಟ್ರೀಟ್ಮೆಂಟ್ ಶುರು ಮಾಡ್ಬಿಡ್ತಾರೆ ಡಾಕ್ಟ್ರೆ, ಜೀವನ ಪರ್ಯಂತ
1: ಲೈಫ್ ಲಾಂಗ್ ನಾನು
0: ಸುಮ್ಮನೆ ನೆಮ್ಮದಿಯಾಗಿದ್ದೀನಿ, ನಾನು ಯಾಕೆ ಸುಮ್ಮನೆ ನೆಮ್ಮದಿ ಕಳ್ಸ್ಕೊಳ್ಳೋದಂತಾರೆ. ಇದು ತಪ್ಪು ಕಲ್ಪನೆ, ಬಹಳಷ್ಟು ತಪ್ಪು ಕಲ್ಪನೆ. ಡಾಕ್ಟರ್ ಹತ್ರ ಬರೋದು ನೀವು ಏನಕ್ಕೆ ಅಂದ್ರೆ ದೀರ್ಘಾಯುಷಗಳಾಗಿ ಬದುಕೋದಕ್ಕೋಸ್ಕರ, ನೀವು ಮುಂದೆ ಬರುವ ಕಾಯಿಲೆಗಳನ್ನ ತಡೆಗಟ್ಟಕ್ಕೋಸ್ಕರ ಕೆಲವು ಚೆಕಪ್ ಮಾಡಿ ಅದನ್ನ ಪ್ರಿಕಾಷನ್ ತಗೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ಇದು ಜನಗಳೆಲ್ಲ ತಪ್ಪು ತಪ್ಪು ಕಲ್ಪನೆಗಳಾಗಿ ಸುಮಾರು ಜನ ಚೆಕಪ್ಗೆ ಬರಲ್ಲ. ಒಂದ್ಸರಿ ಬಿ ಪಿ ಕಾಯಿಲೆ ಕಂಡುಹಿಡಿದ ತಕ್ಷಣ ಇನ್ನು ಕೆಲವರು ಅನ್ಕೊಂಡ್ಬಿಡ್ತಾರೆ ಬಿ ಪಿ ಕಂಡುಹಿಡಿದ ತಕ್ಷಣ ಮೆಡಿಸಿನ್ ಶುರು ಮಾಡಿದ್ರೆ ಡಾಕ್ಟರ್ ನಿಲ್ಸಲ್ಲ, ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಮತ್ತೆ ನಾವು ಟ್ರೀಟ್ಮೆಂಟ್ ಅದ್ರ ಸೈಡ್ ಎಫೆಕ್ಟ್ ಬಂದ್ಬಿಡುತ್ತೆ ಬಿ ಪಿ ಮೆಡಿಸಿನ್ಸ್ ಇಂದ, ಬಿ ಪಿ ಮೆಡಿಸಿನ್ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ. ಹಿಂಗೆ ಬಹಳಷ್ಟು ತಪ್ಪು ತಪ್ಪು ಕಲ್ಪನೆಗಳಿದೆ. ಸೋಶಿಯಲ್ ಮೀಡಿಯಾ ಸುಮಾರು ಆ ಥರ ಮೆಸೇಜ್ಗಳ ನೋಡ್ತಾ ಇರ್ತೀವಿ. ಇದು ಬಹಳಷ್ಟು ರಾಂಗ್ ಮೆಸೇಜ್. ಬಿ ಪಿ ಕಾಯಿಲೆನ ಮೊದಲನೇ ಸ್ಟೇಜಲ್ಲಿ, ಮೊದಲನೇ ಹಂತ, ಅದನ್ನು ನಾವು ಕೆಲವು ಹಂತಗಳಾಗಿ ಸ್ಟೇಜಸ್ ಅಂತ ಮಾಡ್ತೀವಿ. ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ತ್ರೀ ಅಂತ ಮಾಡ್ತೀವಿ. ಸ್ಟೇಜ್ ಒನ್ ಹೈಪರ್ ಟೆನ್ಷನ್ ಅನ್ನು ಸಂಪೂರ್ಣವಾಗಿ ಮೆಡಿಸಿನ್ಸ್ ಇಲ್ಲದೇ ನಾವು ಗುಣ ಮಾಡ್ಕೋಬಹುದು. ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಸ್ಟೇಜ್ ಟೂಗೆ ಹೋದಾಗ ಈ ನಾನ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಹೇಳಿದಲ್ಲ, ಮೆಡಿಸಿನ್ಸ್ ಇಲ್ಲದೇ ಕೊಡುವಂತಹ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆಲ್ಲ, ಇದು ಎಲ್ಲ ಹಂತಕ್ಕೂ ಅಪ್ಲೈ ಆಗುತ್ತೆ. ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ಎಲ್ಲ ಹಂತದಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಎಲ್ಲ ಹಂತಕ್ಕೂ ಅಪ್ಲೈ ಮಾಡಬೇಕು. ಬಟ್ ಸ್ಟೇಜ್ ಒನ್ ಅಲ್ಲಿ ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ಲದೆ ನಾವು ರಿವರ್ಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಬಿ ಪಿ ಟಾರ್ಗೆಟ್ ಟಾರ್ಗೆಟ್ ನಿಮ್ಮ ನಾರ್ಮಲ್ಗಿಂತ ಒಂದು 10 mm ಜಾಸ್ತಿ ಇದೆ ಅಂತಂದ್ರೆ, ಒಬ್ಬ ಮನುಷ್ಯ ಓವರ್ ವೈಟ್ ಇದ್ರೆ ಅವನು 10 kg ವೆಯ್ಟ್ ಕಡಿಮೆ ಮಾಡಿದ್ರೆ ಬಿ ಪಿ ನಾರ್ಮಲ್ ಆಗ್ಬಿಡುತ್ತೆ. 1 kg ಸ್ಟಡಿಗಳ ಪ್ರಕಾರ 1 kg ವೆಯ್ಟ್ ಕಡಿಮೆ ಮಾಡಿದ್ರೆ 1 mm ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಒಬ್ಬ ಮನುಷ್ಯ ಒಬ್ಬ 10 kg ಎಕ್ಸ್ಟ್ರಾ ಆಯ್ತು, 80 kg ಇದ್ದ, ಅವ್ನು 70 kg ಇರಬೇಕು. ಅವ್ನು 10 kg ಕಡಿಮೆ ಆದ್ರೆ ಬಿ ಪಿ ನಾರ್ಮಲ್ ಆಗ್ಬಿಡುತ್ತೆ. ಆ ಸಿಂಪಲ್ ಅಸ್ ದಟ್, ಜನಗಳಿಗೆ ಅದು ಅರ್ಥ ಮಾಡ್ಕೋಬೇಕು ಅದರ ಪ್ರಾಮುಖ್ಯತೆ.
1: ತೂಕದ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದು
0: ತುಂಬಾ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಡಯಟ್ ಕಂಟ್ರೋಲ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡ್ಯಾಶ್ ಈಟಿಂಗ್ ಪ್ಲಾನ್ ಅಂತೀವಿ. ಡ್ಯಾಶ್ ಈಟಿಂಗ್ ಪ್ಲಾನ್ ಅಂದ್ರೆ ಡಯಟರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್. ತುಂಬಾ ಇಂಪಾರ್ಟೆಂಟ್, ತುಂಬಾ ಫ್ಯಾಂಟಾಸ್ಟಿಕ್ ಸ್ಟಡಿ ಇದು. ಬಹಳಷ್ಟು ಬೇರೆ ಬೇರೆ ದೇಶಗಳ ಸೇರ್ಕೊಂಡು ಮಾಡೋದು ಸ್ಟಡಿ, ಡ್ಯಾಶ್ ಈಟಿಂಗ್ ಪ್ಲಾನ್ ಅಂತ. ಇಲ್ಲಿ ಡ್ಯಾಶ್ ಈಟಿಂಗ್ ಪ್ಲಾನ್ ಅಂದ್ರೆ ನಮ್ಮ ಆಹಾರದಲ್ಲಿ ಕೆಲವು ವ್ಯತ್ಯಯ ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಇಂಡಿಯನ್ ಊಟದಲ್ಲಿ ಒಂದು ಈ ಸೋಡಿಯಂ ಅನ್ನೋದು ಒಂದು 10 grams ಸಾಲ್ಟ್ ತಿಂತೀವಿ ನಾವು ಪ್ರತಿದಿನ. ಅದರಲ್ಲಿ ಸೋಡಿಯಂ ಅನ್ನೋದು ಒಂದು 5 grams ಇರುತ್ತೆ, 5-6 grams ಇರುತ್ತೆ. ಈ 10 grams ಸಾಲ್ಟ್ ನ ನಾವು ಲೆಸ್ ದನ್ 5 grams ತರಬಿಡಬೇಕು. 50% ಕಡಿಮೆ ಮಾಡ್ಕೊಂಡ್ರೆ ನಾವು ತಿನ್ನುವಾಗ ಎಲ್ಲೆಲ್ಲಿ ಅನ್ನೆಸರಿ ಸಾಲ್ಟ್ ಹಾಕ್ಬಾರ್ದು ಅದನ್ನ ಅವಾಯ್ಡ್ ಮಾಡಬೇಕು. ರಿಸರ್ವ್ಡ್ ಫುಡ್ ಅವಾಯ್ಡ್ ಮಾಡಬೇಕು. ಫ್ರೆಶ್ ವೆಜಿಟೇಬಲ್ಸ್ ತಗೋಬೇಕು, ಕ್ಯಾನ್ ಫುಡ್ ಇರುತ್ತೆ ಅದು ತುಂಬ ಸಾಲ್ಟ್ ಹಾಕಿರ್ತಾರೆ, ಉಪ್ಪಿನಕಾಯಲ್ಲಿ ತುಂಬ ಸಾಲ್ಟ್ ಹಾಕಿರ್ತಾರೆ, ಹಪ್ಪಳಗಳು ತುಂಬ ಸಾಲ್ಟ್. ಎರಡನೇದು ಸಾಲ್ಟ್ ಜೊತೆಗೆ ಹೆಚ್ಚು ಫ್ರೂಟ್ಸ್ ತಿನ್ನಬೇಕು. ಈ ಡ್ಯಾಶ್ ಈಟಿಂಗ್ ಪ್ಲಾನಲ್ಲಿ ಒಬ್ಬ ಮನುಷ್ಯ 4-5 ಬಾರಿ 4-5 servings ಅಂತೀವಿ ಪರ್ ಡೇ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಿಂದರೆ ಅವನಲ್ಲಿ ಬಿ ಪಿ ಕಡಿಮೆ ಆಗೋ ಪ್ರಮಾಣ ಅಪ್ಪರ್ ರೀಡಿಂಗ್ ಅಪ್ ಟು 8 mm ಕಡಿಮೆ ಆಗುತ್ತೆ, 4 mm ಕಡಿಮೆ ಆಗುತ್ತೆ. ಸೊ ಫ್ಯಾಂಟಾಸ್ಟಿಕ್ ಸ್ಟಡಿ. ಸೊ ಸಾಲ್ಟ್ ಕಡಿಮೆ ಮಾಡಬೇಕು, ಪೊಟಾಷಿಯಂ ಜಾಸ್ತಿ ಇರುವಂತಹ ಆಹಾರ, ಫ್ರೂಟ್ಸ್ ವೆಜಿಟೇಬಲ್ಸ್ ಹೆಚ್ಚು,
1: ಹಣ್ಣುಗಳು,
0: ತರಕಾರಿಗಳು, ಸೊಪ್ಪು ಇವೆಲ್ಲ ಜಾಸ್ತಿ ಅಂದ್ರೆ ಬಿ ಪಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದಲ್ಲದೆ ಈ ಫ್ಯಾಟ್ ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಲ್ಲ ಅವನ್ನ ಕಡಿಮೆ ಮಾಡಬೇಕು. ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಈ ಡಾಲ್ಡಾ, ಈ ಎಣ್ಣೆಲಿ ಕರಿದಿರುವಂತಹ ಐಟಮ್ಸ್, ತುಪ್ಪ. ತುಪ್ಪ ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ, ತುಂಬಾ ರಾಂಗ್ ರಾಂಗ್ ಥಿಂಗ್ಸ್ ಎಲ್ಲ ಬರ್ತಾ ಇದೆ. ತುಪ್ಪ ತಿಂದ್ರೆ ಒಳ್ಳೆದ, ತುಪ್ಪ ಓಕೆ ಬೆಳೆಯೋ ಮಕ್ಕಳಿಗೆಲ್ಲ ಓಕೆ, ಬಟ್ ಒಬ್ಬ ವಯಸ್ಕರಿಗೆ, ಬಿ ಪಿ ಇರೋರಿಗೆ, ಅಧಿಕ ವೆಯ್ಟ್ ಇರೋರಿಗೆ ತುಪ್ಪ ಅಗೇನ್ ಇಟ್ಸ್ ಎ ಹಾರ್ಮ್ಫುಲ್ ಓನ್ಲಿ, ಇಟ್ಸ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಬೆನಿಫಿಟ್. ಎಸ್ಪೆಷಲಿ ಬಿ ಪಿ ಇರೋರಿಗೆ ಇಟ್ಸ್ ಎ ಹೈ ಕ್ಯಾಲೋರಿ ಫುಡ್. ಸೊ ಕ್ಯಾಲೋರಿ ಜಾಸ್ತಿ ಮಾಡುತ್ತೆ, ಬೊಜ್ಜನ್ನ ಜಾಸ್ತಿ ಮಾಡುತ್ತೆ. ಈ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು, ಸಾಲ್ಟ್ ಕಡಿಮೆ ಮಾಡಬೇಕು, ಹೈ ಪೊಟಾಷಿಯಂ ಅಂಡ್ ಮೆಗ್ನೇಷಿಯಂ ಇರುವಂತಹ ಆಹಾರಗಳನ್ನ ಹೆಚ್ಚು ತಿನ್ಬೇಕು. ಇವು ತಿನ್ನೋದ್ರಿಂದ ಯು ಕ್ಯಾನ್ ರೆಡ್ಯೂಸ್ ಅಪ್ಪರ್ ರೀಡಿಂಗ್ 8 mm, ಲೋ ರೀಡಿಂಗ್ 4 mm. ನೆಕ್ಸ್ಟ್ ಕಮ್ಸ್ ದ ಫಿಸಿಕಲ್ ಆಕ್ಟಿವಿಟೀಸ್. ಡಯಟ್ ಆಯ್ತು, ಫಿಸಿಕಲ್ ಆಕ್ಟಿವಿಟಿ. ಒಬ್ಬ ಮನುಷ್ಯ ಮಾಡರೇಟ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಬ್ರಿಸ್ಕ್ ವಾಕಿಂಗು, ಸೈಕ್ಲಿಂಗು ಇವೆಲ್ಲ ಮಾಡೋದು. ಮಾಡರೇಟ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಅಟ್ಲೀಸ್ಟ್ 30-45 minutes ಪರ್ ಡೇ, 5 days ಇನ್ ಎ ವೀಕ್, ವಾರದಲ್ಲಿ 5 days ಈ ತರ ಮಾಡರೇಟ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇದರಲ್ಲೂ ಕೂಡ ಒಂದು 5-8 mm ಬಿ ಪಿನ ಕಡಿಮೆ ಮಾಡ್ಕೋಬಹುದು. ಸೊ ಒಬ್ಬ ಮನುಷ್ಯ ಈ ಎಲ್ಲ ಈ ನಾನ್ ಫಾರ್ಮಕೊಲಾಜಿಕಲ್ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಈ ಜೊತೆಗೆ ಇದಲ್ಲದೆ ಅವರ ಮಾನಸಿಕ ಸ್ಟ್ರೆಸ್ ಕಡಿಮೆ ಮಾಡೋದ್ರೆ ಯಾವ ತರ, ಅಡಿಕ್ವೇಟ್ ಸ್ಲೀಪ್ ಆಗಬೇಕು. ಅಡಿಕ್ವೇಟ್ ಸ್ಲೀಪ್ ಅಂದ್ರೆ ಮನುಷ್ಯ ಒಂದಿನದಲ್ಲಿ 8 hours ನಿದ್ದೆ ಮಾಡಬೇಕು. ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿ ಪಿ ವಿಷಯದಲ್ಲಿ ಸ್ಲೀಪ್ ಇಂಪಾರ್ಟೆಂಟ್ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ನೋಡಿದಂಗೆ ನಮ್ಮ ಜನರಲ್ ಪ್ರಾಕ್ಟೀಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್, ನೈಟ್ ಡ್ಯೂಟಿ ಮಾಡೋರು, ನೈಟ್ ಡ್ಯೂಟಿ ಸ್ಟಾಫ್, ಈ ನೈಟ್ ಡ್ಯೂಟಿ ಡ್ರೈವರ್ಸ್, ಇವರಲ್ಲಿ ಬಿ ಪಿ ಕಾಯಿಲೆ ಸ್ವಲ್ಪ ಅಧಿಕವಾಗಿರುತ್ತೆ. ಸೊ ಇವ್ರನ್ನ ನಾವು ಟ್ರೇಸ್ ಮಾಡಿ ನೋಡಿದಾಗ ಬಿ ಪಿ ಜಾಸ್ತಿ ಇರುತ್ತೆ. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಹೃದಯ ನಿಮ್ಗೆಲ್ಲ ಗೊತ್ತಿದೆ ಕಾನ್ಸ್ಟೆಂಟ್ಲಿ ಫ್ರಮ್ ಬರ್ತ್ ಟಿಲ್ ಡೆತ್ ವರ್ಕ್ ಮಾಡ್ಲೇಬೇಕು, ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ, ಅದು ರೆಸ್ಟ್ ತಗೊಂಡ್ರೆ ಮುಗೀತು
1: ಜೀವನ ಇಲ್ಲ
0: ಇಲ್ಲ. ಅಷ್ಟೊಂದು ಕಾನ್ಸ್ಟೆಂಟ್ ಆಗಿ ಮಿಡಿಯುವಂತ ನಾವು ಹೃದಯಕ್ಕೆ ರೆಸ್ಟ್ ಎಲ್ಲಿ, ರೆಸ್ಟ್ ಸಿಗೋದೇ ನಾವು ಮಲ್ಕೊಂಡಾಗ, ನಿದ್ದೆ ಮಾಡಿದಾಗ. ಒಬ್ಬ ಮನುಷ್ಯ ವಿಶ್ರಾಂತಿ ತಗೊಂಡಾಗ, ನಿದ್ದೆ ಮಾಡಿದಾಗ, ಅದು ಏನು ಒಳ್ಳೆ ನಿದ್ದೆ ಡಿಸ್ಟರ್ಬೆನ್ಸ್ ಇದೆ ಇರ್ಬೋದು, ಒಳ್ಳೆ ನಿದ್ದೆ ಮಾಡಿದಾಗ ಅವನ ಹೃದಯ ಬಡಿತ ಒಂದು 10-20 ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಹೃದಯ ಬಡಿತ ಒಂದು 45-50 ಬಂದ್ ನಿಂತ್ಕೊಡುತ್ತೆ, ಅವನ BP 20% ಕಡಿಮೆ ಆಗುತ್ತೆ. ಈ BP ಕಡಿಮೆ, ಹೃದಯ ಬಡಿತ ಕಡಿಮೆ ಆದಾಗ ಹೃದಯ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೆ
1: ವಿಶ್ರಾಂತಿ
0: ಪಡೆಯುತ್ತೆ. ಈ ನೈಟ್ ಡ್ಯೂಟಿ ಮಾಡೋರಿಗೆ ಆ ಭಾಗ್ಯ ಇಲ್ಲ, ಹೃದಯ ರಾತ್ರಿ ಎಲ್ಲ ಸ್ಟ್ರೆಸ್, ರಾತ್ರಿ ಎಲ್ಲ ಬಡ್ಕೊಳ್ತಾ ಇರುತ್ತೆ, ಹಗಲೊತ್ತು ನಿದ್ದೆ ಮಾಡಲ್ಲ, ಹಗಲೊತ್ತು ಓಡಾಡ್ತಿರ್ತಾರೆ, ಹಗಲೊತ್ತು ಸ್ಮೋಕ್ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ಕೊಡ್ತಾರೆ. ಇದರಿಂದ ಹೃದಯ ಕಾನ್ಸ್ಟೆಂಟ್ ಆಗಿ ಅತಿ ಹೆಚ್ಚು ಕೆಲಸ ಮಾಡೋದ್ರಿಂದ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹೈಪರ್ ಅಡ್ರಿನರ್ಜಿಕ್ ಸ್ಟೇಟ್ ಅಂತೀವಿ, ಆಂಗ್ಸೈಟಿ ಸ್ಟೇಟ್ ಶುರು ಆಗ್ಬಿಡುತ್ತೆ ಮನುಷ್ಯನಿಗೆ. ಈ ಅಡ್ರಿನರ್ಜಿಕ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಇದೆಲ್ಲ ಆಗೋದ್ರಿಂದ BP ಕಾಯಿಲೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ನಿದ್ದೆ ತುಂಬ ಮುಖ್ಯ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ಮುಖ್ಯ. ಅದರಲ್ಲೂ ಕೂಡ ಕೆಲವು ಎಕ್ಸಸೈಸ್ ಅಲ್ಲಿ ಯೋಗ ಮೆಡಿಟೇಷನ್ ಮಾಡ್ತಾರಲ್ಲ, ಅದು ನಮ್ಮ ಭಾರತೀಯರಿಗೆ ಬಂದಂತ ವರ ಅಂತ ಹೇಳ್ಬೋದು. ಇದು ನಮ್ಮ ಜನಗಳು ತುಂಬ ಅದ್ರ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಹೀಗೆ ಬರ್ತಾ ಇದೆ ಪರವಾಗಿಲ್ಲ, ಅದ್ರ ಬಗ್ಗೆ ಜನಗಳು ಅರಿವು ಮೂಡಿಸ್ಕೊಂಡು ಮೆಡಿಟೇಷನ್ ಯೋಗ ಇದೆಲ್ಲ ಮಾಡೋದ್ರಿಂದ ಮಾನಸಿಕ ಸ್ಥಿತಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಬೆಟರ್ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಸ್ಟೇಜ್ 1 ಹೈಪರ್ಟೆನ್ಷನ್ನ ಸಂಪೂರ್ಣ ಗುಣಮುಕ್ತ ಮಾಡ್ಕೋಬಹುದು.
1: ಔಷಧಿಗಳಿಲ್ಲದೆ
0: ನನ್ನ ಹತ್ರ ಬಹಳಷ್ಟು ಪೇಷಂಟ್ಸ್ ಇದ್ದಾರೆ ಸ್ಟೇಜ್ 1 ಬಂದಾಗ. ನಾ ಇನ್ಫ್ಯಾಕ್ಟ್ ನೀವು ನಂಬ್ತಾರೆ ಇಲ್ಲೋ, ತುಂಬಾ ಹೈ BP ಇರೋರಿಗೆ ನಾನು ಕಡಿಮೆ ಮಾತಾಡ್ತೀನಿ, ಯಾಕಂದ್ರೆ ಅವ್ರು ನಾವು ಏನು ಮಾಡೋದಿಲ್ಲ, ಮೆಡಿಸಿನ್ ತಗೊಳ್ಳಬೇಕು. ಈ ಸ್ಟೇಜ್ 1 ಹೈಪರ್ಟೆನ್ಷನ್ ಪೇಷಂಟ್ ನಾನು 10-15 ನಿಮಿಷ ನಿಧಾನಕ್ಕೆ ಮಾತಾಡ್ತೀನಿ, ಯಾಕಂದ್ರೆ ದಿಸ್ ವಾಟ್ ಇಸ್
1: ಇಂಪಾರ್ಟೆಂಟ್,
0: ವೆರಿ ಇಂಪಾರ್ಟೆಂಟ್. ಬರೀ ಮೆಡಿಸಿನ್ ಬರ್ಕೊಬಿಟ್ರೆ ವೈದ್ಯನ ಕೆಲಸ ಮುಗ್ದೋಗಲ್ಲ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಕೋಬೇಕು, ಇದ್ರ ಬಗ್ಗೆ ಜನಗಳು ಪ್ರಯತ್ನ ಮಾಡಿದ್ರೆ BP ನಾವು ರಿವರ್ಸ್ ಮಾಡ್ಕೋಬಹುದು, ಗುಣಪಡಿಸ್ಕೋಬಹುದು.
1: ನಂತರದ ಸ್ಟೇಜ್ 3-4 ನಾವು ಖಂಡಿತವಾಗ್ಲೂ ಔಷಧಿಗಳ ಮೂಲಕನೇ ಟ್ರೀಟ್ಮೆಂಟ್ ಮಾಡಬೇಕು. ಈಗ ನೀವು ಸೋಡಿಯಂ ಬಗ್ಗೆ ಮಾತಾಡಿದ್ರಿಂದ ನಾನು ಕೇಳಬೇಕು ಅನ್ಸಿತ್ತು ಡಾಕ್ಟರ್ ಕೇಶಮೂರ್ತಿ ಅವರೇ, ನಮ್ಮಲ್ಲಿ ಈಗ ನಾವು ನೋಡಿರ್ತೀರ ಬಹಳ ಬಣ್ಣ ಬಣ್ಣದ ಉಪ್ಪುಗಳು, ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ, ಬ್ಲ್ಯಾಕ್ ಸಾಲ್ಟ್ ಹೇಳ್ತಾರೆ, ಹಿಮಾಲಯನ್ ಸಾಲ್ಟ್ ಹೇಳ್ತಾರೆ. ಅದರಿಂದ ಒಂದು ಬೆನಿಫಿಟ್ ಇದೆ, ಇದರಲ್ಲಿ ಸೋಡಿಯಂ ಕಮ್ಮಿ ಇದೆ. ಇವನ್ ನಾವು ಸೂಪರ್ ಸ್ಟೋರ್ಗಳಿಗೆ ಶಾಪಿಂಗ್ ಎಲ್ಲ ಹೋಗುವಾಗ ಆ ಪ್ಯಾಕೆಟ್ ಮೇಲೆ ಪ್ರಿಂಟ್ ಆಗಿರುತ್ತೆ, ಇಟ್ ಲೋ ಸೋಡಿಯಂ. ಇದೆಲ್ಲ ಎಷ್ಟು ಮಟ್ಟಿಗೆ ಸತ್ಯ, ಇದೆಲ್ಲ ಎಷ್ಟು ಮಟ್ಟಿಗೆ ನಿಮ್ಮ ಹೃದಯದ ಮೇಲೆ ಒಂದು ಗುಣಾತ್ಮಕವಾದ ಒಂದು ಪರಿಣಾಮವನ್ನು ಬೀರೋಕೆ ಈ ಪ್ರಾಡಕ್ಟ್ಸ್ ಇಂದ ಸಾಧ್ಯನಾ?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಡಾಕ್ಟರ್ ಕುಲದೀಪ್ ಅವರ. ಏನಕ್ಕೆ ಅಂದ್ರೆ ಬಹಳಷ್ಟು ಜನ ಬರ್ತಾರೆ, ಸರ್ ಯಾವ ಸಾಲ್ಟ್ ತಗೊಳ್ಳಿ ನೀವು ಹೇಳ್ಬಿಡಿ. ಆಮೇಲೆ ಇದೊಂದು ಹೆಂಗಾಗಿದೆ ಅಂದ್ರೆ, ಇದೊಂಥರ ರಿಚ್ ಇರೋರು ದೇ ಗೋ ಫಾರ್ ಎ ಒಳ್ಳೆ ಕ್ವಾಲಿಟಿ ಸಾಲ್ಟ್ ಅಂತ ಕೆಲವು ತಂದಿಟ್ಕೊಂಡಿರ್ತಾರೆ, ಬಟ್ ಇದೆಲ್ಲ ಸುಳ್ಳು. ಆ ತರ ಸಾಲ್ಟ್ ಅಲ್ಲಿ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಎಲ್ಲ ಸಾಲ್ಟ್ ಒಂದು ಹಿಮಾಲಯನ್ ಸಾಲ್ಟ್ ಅಂತೀವಿ, ರಾಕ್ ಸಾಲ್ಟ್ ಅಂತೀವಿ,
1: ಬ್ಲಾಕ್
0: ಸಾಲ್ಟ್ ಅಂತೀವಿ. ಇವು ಎಲ್ಲಾದ್ರಲ್ಲೂ ಕೂಡ ಸೋಡಿಯಂ ಕಂಟೆಂಟ್ ಇಸ್ ಅರೌಂಡ್ 30-40%, ಎಲ್ಲಾದ್ರೂ ಕೂಡ ಅಷ್ಟೇ ಪರ್ಸೆಂಟೇಜ್ ಇರುತ್ತೆ, ಏನು ಅಡ್ವಾಂಟೇಜ್ ಇಲ್ಲ. ಅದರಲ್ಲಿ ಒಂದ್ ಸಾಲ್ಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ, ದಟ್ ಈಸ್ ದ ಲೋ ಸೋಡಿಯಂ ಸಾಲ್ಟ್ ವಿಚ್ ಇಸ್ ರೀಪ್ಲೇಸ್ ಬಿಡ್ ಪೊಟಾಶಿಯಂ ಕ್ಲೋರೈಡ್, ಪೊಟಾಶಿಯಂ ರಿಚ್ ಸಾಲ್ಟ್ ಅಂತ ಬರುತ್ತೆ. ಅದು ತುಂಬಾ ಡೇಂಜರ್ ಆಕ್ಚುಲಿ. ಪೊಟಾಶಿಯಂ ರಿಚ್ ಸಾಲ್ಟ್ ನಾವು ತಗೋಬಾರ್ದು, ಯಾಕಂದ್ರೆ ಈ ಕಿಡ್ನಿ ಫೇಲ್ಯೂರ್ ಇರೋರಿಗೆ ಅದರಿಂದ ಮಾರಣಾಂತಿಕವಾದಂತಹ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ, ಹೈ ಪೊಟಾಶಿಯಂ ಆಗ್ಬಿಡುತ್ತೆ. ಸೊ ಅದರಿಂದ ಆಸ್ ಎ ಡಾಕ್ಟರ್ಸ್ ವಿ ವೋಂಟ್ ರೆಕಮೆಂಡ್ ಎ ಹೈ ಪೊಟಾಶಿಯಂ ಸಾಲ್ಟ್. ಸೊ ನಮ್ಮ ರೆಕಮೆಂಡೇಶನ್ ಅಂದ್ರೆ ಆದಷ್ಟು ಕೂಡ ಕಡಿಮೆ ಸಾಲ್ಟ್ ಉಪಯೋಗಿಸಿ, ಎಲ್ಲ ಸಾಲ್ಟ್ ಒಂದೇ,
1: ಎಲ್ಲ ಒಂದೇ,
0: ಎಲ್ಲ ಒಂದೇ. ಈ ಬ್ಲಾಕ್ ಸಾಲ್ಟ್ ಅಲ್ಲಿ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಅದು ಬ್ಲಾಕ್ ಕಲಾಕ್ ಆಗುತ್ತೆ, ಏನು ಅಡ್ವಾಂಟೇಜ್ ಇಲ್ಲ.
1: ಈಗ ಟ್ರೀಟ್ಮೆಂಟ್ ನಾವು ಶುರು ಮಾಡಿದೀವಿ ರೋಗಿಗೆ, ಟ್ರೀಟ್ಮೆಂಟ್ ನ ಕಾಲಾವಧಿ ಅಂತ ಬಂದಾಗ ಎಷ್ಟು ಡ್ಯೂರೇಷನ್, ಅಥವಾ ಜೀವನ ಪರ್ಯಂತ, ಅಥವಾ ಮಧ್ಯದಲ್ಲೇನೆ ಅದನ್ನ ನಾವು ಬದಲಾಯಿಸೋಕೆ ಅಥವಾ ನಿಲ್ಸೋಕೆ ಸಾಧ್ಯವಿದೆಯಾ?
0: ಈ BP ಕೊಡುವಂತಹ ಮೆಡಿಸನ್ಸ್ ಇದೆಯಲ್ಲ, ಮೆಡಿಸನ್ಸ್ ಆರ್ ವೆರಿ ಸೇಫ್. ಮೊದಲನೇ ಸ್ಟೇಟ್ಮೆಂಟ್, ವೆರಿ ಸೇಫ್ ಅಂಡ್ ದ ಡೋಸ್ ಈಸ್ ಲಾಟ್ ಆಫ್ ಥೆರಪ್ಟಿಕ್ ಸೇಫ್ಟಿ ಅಂತೀವಿ. ಈಗ ಕೆಲವರು ಏನು ಅನ್ಕೊಂಡಿದ್ರೆ ಅಂದ್ರೆ ಮೆಡಿಸಿನ್ ಕೊಟ್ಟ ತಕ್ಷಣ ಮೆಡಿಸಿನ್ ಕಡಿಮೆ ಮಾಡ್ಕೋಬೇಕು, ಹೈ ಡೋಸ್ ತಗೋಬಾರ್ದು ನಾವು, ಮೆಡಿಸಿನ್ ಕಡಿಮೆ ಮಾಡ್ಕೊಂಬಿಟ್ರೆ ನಾವು ಸೇಫ್, ಜಾಸ್ತಿ ಮೆಡಿಸಿನ್ ತಗೊಂಡು ಅನ್ಸೇಫ್ ಅಂತ. ತಪ್ಪು ಕಲ್ಪನೆ. ಆ ಥೆರಪ್ಟಿಕ್ ರೇಂಜ್ ಅಂತೀವಲ್ಲ, ಥೆರಪ್ಟಿಕ್ ರೇಂಜ್ ಅಲ್ಲಿ ನೀವು ಯಾವುದೇ ಡೋಸ್ ತಗೊಂಡು ಕೂಡ ನಿಮ್ ಬಾಡಿಗೆ ಆಗೋ ಎಫೆಕ್ಟ್ ಅಷ್ಟೇ ಇರುತ್ತೆ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದಿಸ್ ಮೆಡಿಸಿನ್,
1: ಅಡಿಕ್ವೇಟ್ ಆಗಿರ್ಬೇಕು,
0: ಅಡಿಕ್ವೇಟ್.
1: ಎಷ್ಟು ಅವಶ್ಯಕತೆ ಇದೆ ಅಷ್ಟೇ.
0: ಸುಮಾರು ಜನ BP ಸರಿಯಾಗಿ ಕಂಟ್ರೋಲ್ ಆಗಲ್ಲ ಅಂದ್ರೆ, ಯಾಕೆಂದ್ರೆ ಜನಗಳು ವಿಪರೀತವಾದ ಬುದ್ಧಿ ಉಪಯೋಗಿಸಿ ಮಾತ್ರ ಅರ್ಧ ಮಾಡ್ಕೊಡ್ತಾರೆ, ಮಾತ್ರೆಯನ್ನ 2 ಟೈಮ್ ಕೊಟ್ಟರೆ 1 ಟೈಮ್ ತಗೋತಾರೆ, ಆಮೇಲೆ ಯಾವುದೋ ಅವರೇ ಮನೆ ರೆಕಾರ್ಡ್ ಮಾಡ್ಕೊಂಡು BP ಕಡಿಮೆ ಬಿಟ್ಬಿಡ್ತಾರೆ, ಜಾಸ್ತಿ ಅವರೇ ತಗೋತಾರೆ. ತುಂಬಾನೇ ಜನಗಳು ವಿಪರೀತ ಬುದ್ಧಿ ಉಪಯೋಗಿಸ್ಕೊಂಡು ಈ ಸೋಷಿಯಲ್ ಮೀಡಿಯಾ ಬರುವಂತ ಆಫ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು BP ಸರಿಯಾಗಿ ಕಂಟ್ರೋಲ್ ಮಾಡ್ತಿಲ್ಲ. ನಿಮ್ಗೆ ಹೇಳ್ತೀನಿ ಎಷ್ಟು ಇಂಪಾರ್ಟೆಂಟ್ BP. ಪ್ರತಿಯೊಂದು ರೀಡಿಂಗ್ 1 mm ಇಂಪಾರ್ಟೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ರಿಡ್ಯೂಸ್ 10 mm BP ಕಂಟ್ರೋಲ್ ಮಾಡಿದ್ರೆ ನಿಮ್ದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಇಸ್ 20% ರಿಡಕ್ಷನ್ ಆಗ್ಬಿಡುತ್ತೆ, ಸ್ಟ್ರೋಕ್ ರಿಸ್ಕ್ ಇಸ್ ಅರೌಂಡ್ 50% ರಿಡಕ್ಷನ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ರಿಸ್ಕ್ ಇಸ್ ಅರೌಂಡ್ 50% ಕಡಿಮೆ ಮಾಡುತ್ತೆ. ಸೊ ಅಷ್ಟೊಂದು ಬೆನಿಫಿಟ್ ಆಗುತ್ತೆ. ಎವ್ರಿ ಮಿಲಿಮೀಟರ್ ಕೌಂಟ್ಸ್ ಅಂತ ಹೇಳ್ತೀನಿ ನಾನು. 2 mm ಎಕ್ಸ್ಟ್ರಾ ನೀವು ಟಾರ್ಗೆಟ್ ಇಂದ ಮೇಲಿದ್ರೆ ಅವ್ರಿಗೆ ಬಹಳಷ್ಟು ದುಷ್ಪರಿಣಾಮ ಆಗುತ್ತೆ. ನೀವು ಪ್ರತಿ ಮಿಲಿಮೀಟರ್ ಕೂಡ ಕೌಂಟ್ ಮಾಡಬೇಕು, ನಿಮ್ಮ ಆಯಸದಲ್ಲಿದೆ. ಫಾರ್ ಎಕ್ಸಾಂಪಲ್ ಇದೊಂದು ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯ ನಾರ್ಮಲ್ ನಾರ್ಮಲ್ ರೇಂಜ್ ಅಲ್ಲಿ ಒಬ್ಬ ಮನುಷ್ಯ 120 ಮಿಲಿಮೀಟರ್ ಬಿಪಿ ಇರುತ್ತೆ, ಇನ್ನೊಬ್ಬ ಮನುಷ್ಯ 140 ಮಿಲಿಮೀಟರ್ ಇರುತ್ತೆ, ಇಬ್ರು ನಾರ್ಮಲ್. ಆದ್ರೆ 120 ಮಿಲಿಮೀಟರ್ ಇರೋ ಮನುಷ್ಯ 140 ಮಿಲಿಮೀಟರ್ ಬಿಪಿಗಿಂತ ಹೆಚ್ಚು ವರ್ಷ ಬದುಕ್ತಾನೆ, 120 ಮಿಲಿಮೀಟರ್ಸ್ ಇರೋ ಮನುಷ್ಯ 140 ಮಿಲಿಮೀಟರ್ ಕಡಿಮೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಡಿಮೆ ಸ್ಟ್ರೋಕ್ ಆಗುತ್ತೆ. ಹಿಂಗಾಗಿ ಬಿಪಿ ಕಡಿಮೆ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮೆಡಿಸಿನ್ಸ್ ನೀವು ನೀವೇ ಕಡಿಮೆ ಮಾಡಿಕೊಂಡು ಪರವಾಗಿಲ್ಲ, ಲೋ ಸೈಡ್ ಎಫೆಕ್ಟ್ ಆಗುತ್ತೆ, ಲೋ ಬಿಪಿ ಆಗುತ್ತೆ ಅಂತ ತಪ್ಪು ತಿಳ್ಕೋಬೇಡಿ. ಎರಡನೇದು, ಬಿಪಿ ಜೊತೆಗೆ ನೀವು ಲೈಫ್ ಸ್ಟೈಲ್ ಎಲ್ಲ ಮಾಡುವಾಗ ಕೆಲವು ಟೈಮಲ್ಲಿ ಡಾಕ್ಟ್ರೇ ಮೆಡಿಸಿನ್ಸ್ ನ ಕಡಿಮೆ ಮಾಡ್ತೀವಿ, ಕೆಲವು ಟೈಮಲ್ಲಿ ಸಿಂಪ್ಟಮ್ಸ್ ಬರುತ್ತೆ, ನಿಂತ್ಕೊಂಡು ಕಣ್ ಕತ್ಲೆ ಆಗೋದು, ಓಡಾಡುವಾಗ ಸುಸ್ತಾಗೋದು, ಅವಾಗ ನಾವೇ ಹಾರ್ಟ್ ಬೀಟ್ ತುಂಬಾ ಕಡಿಮೆ ಆಗ್ಬಿಡೋದು, ಆಗ ನಾವೇ ಡಾಕ್ಟರ್ಸ್ ಮೆಡಿಸಿನ್ಸ್ ಕಡಿಮೆ ಮಾಡ್ಕೊಡ್ತೀವಿ. ಆತಂಕ ಬೇಡ, ಡಾಕ್ಟರ್ ಮೇಲೆ ಭರವಸೆ ಇಡಿ. ಆಮೇಲೆ ಮೆಡಿಸಿನ್ಸ್ ಸಾಮಾನ್ಯವಾಗಿ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಆದರೆ ಕೆಲವು ಕ್ಯೂರಬಲ್ ಕಂಡೀಷನ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂದರೆ ಉಸಿರಾಟ ತೊಂದರೆ, ಗೊರಕೆ ಹೊಡಿತಾರೆ ರಾತ್ರಿ ಹೊತ್ತು, ತುಂಬ ವೈಟ್ ಜಾಸ್ತಿ ಅವರು, ಇವರಲ್ಲಿ ನಾವು ಬೈಪ್ಯಾಪ್ ಯೂಸ್ ಮಾಡಿದಾಗ ಬಿಪಿ ನಾರ್ಮಲ್ ಆಗಿಬಿಟ್ಟು ನಾವು ಬಿಪಿ ಮೆಡಿಸಿನ್ ಸ್ಟಾಪ್ ಮಾಡಿದ್ದೀವಿ. ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರು ಡಯಾಲಿಸಿಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಡಯಾಲಿಸಿಸ್ ಮಾಡಿದ್ರೆ ಬಿಪಿ ಮೆಡಿಸಿನ್ಸ್ 90% ಕಡಿಮೆ ಮಾಡಿದ್ದೀವಿ. ಕೆಲವರಿಗೆ ಕಿಡ್ನಿ ರಕ್ತನಾಳದಲ್ಲಿ ಬ್ಲಾಕ್ ಇದ್ದಾಗ ಸ್ಟೆಂಟ್ ಹಾಕಿ ಬಿಪಿ ಮೆಡಿಸಿನ್ ಸ್ಟಾಪ್ ಮಾಡಿದ್ದೀವಿ. ಸೊ ಈ ಥರ ಬಿಪಿ ಮೆಡಿಸಿನ್ ಕೆಲವು ಟೈಮಲ್ಲಿ ನಾವೇ ಸ್ಟಾಪ್ ಮಾಡ್ತೀವಿ, ಬಟ್ ಮೆಜಾರಿಟಿ ಆಫ್ ಟೈಮ್ಸ್ ಬಿಪಿ ಮೆಡಿಸಿನ್ಸ್ ನ ಮನುಷ್ಯ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಸೊ ನೀವು ನೀವೇ ಮೆಡಿಸಿನ್ಸ್ ನ ಸ್ಟಾಪ್ ಮಾಡೋದು ಸಂಪೂರ್ಣವಾಗಿ ನಾಟ್ ಅಡ್ವೈಸಬಲ್.
1: ಓಕೆ, ಚಿಕಿತ್ಸೆಯನ್ನು ಶುರು ಮಾಡಿದ ನಂತರದಲ್ಲಿ ಬರೋ ಪ್ರಶ್ನೆ ಫಾಲೋ ಅಪ್. ಸೊ ನಿಮ್ಮ ರೋಗಿಗಳು ರಕ್ತದೊತ್ತಡಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ ನಂತರದಲ್ಲಿ ಎಷ್ಟು ಫ್ರೀಕ್ವೆಂಟ್ ಆಗಿ ನಿಮ್ಮ ಹತ್ರ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಸೊ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಜನಗಳಲ್ಲಿ ಒಂದು ತಪ್ಪು ಕಲ್ಪನೆಗಳು ಏನಂದ್ರೆ ಡಾಕ್ಟರ್ ಸುಮ್ಸುಮ್ನೆ ಬರಕ್ಕೆ ಹೇಳ್ತಾರೆ, ದುಡ್ಡು ತಗೊಳಕ್ಕೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ಬಿಪಿ ಕಾಯಿಲೆಗೆ ಯಾವ ಡಾಕ್ಟರ್ ಬೇಕಾಗಿಲ್ಲ, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ನೀವೇ ಡಾಕ್ಟರ್ ಆಗಬೇಕು. ಬಿಪಿ ಕಾಯಿಲೆ ಎಷ್ಟೊಂದಿದೆ ಅಂದ್ರೆ ನಿಮ್ಮ ಮನೇಲಿ 4 ಜನ ಬಿಪಿ ಇರ್ತಾರೆ, 10 ಜನ ಇದ್ರೆ ಅಲ್ಲೇ 3-4 ಜನ ಬಿಪಿ ಅವರು ಇರ್ತಾರೆ, ಎಲ್ಲರೂ ಕರ್ಕೊಂಡು ಹೋದ್ರೆ ಡಾಕ್ಟರ್ ಹತ್ರ ಹೋದ್ರೆ ಐ ಥಿಂಕ್ ಇಟ್ ಇಸ್ ಫೈನಾನ್ಷಿಯಲ್ ಬರ್ಡನ್ ಫಾರ್ ಯು. ನಾನು ನಿಮ್ಗೆ ಹೇಳಿದ್ರು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಮನೆಯಲ್ಲಿ ಜುವೆಲ್ಸ್ ಅಂತೀವಲ್ಲ, ಚಿನ್ನದ ಆಭರಣ ಇರ್ತಾರಲ್ಲ, ಆ ಆಭರಣಗಳ ಕಾಲವಾಯಿತು. ಈಗ ನಿಮ್ಮ ಆಭರಣಗಳು ಏನು ಅಂದ್ರೆ ಬಿಪಿ ಮಿಷಿನು, ಒಂದು ಎಕ್ಸೈಸ್ ಮಾಡೋ ಟ್ರೆಡ್ಮಿಲ್ ಸೈಕಲ್, ಇವೆಲ್ಲ ಜುವೆಲ್ಸ್, ಇವೆಲ್ಲ ಮನೆ ಇಟ್ಕೋಬೇಕು. ಹೌದು, ಗ್ಲೂಕೋಮೀಟರ್ ಇವೆಲ್ಲ ಇಟ್ಕೊಂಡು ನೀವು ನೋಡ್ಕೋಬೇಕು. ಸೊ ಬಿಪಿ ಮಾನಿಟರ್ ಮಾಡ್ಕೊಂಡ್ರೆ, ಬಿಪಿ ಕರೆಕ್ಟ್ ಆಗಿದ್ರೆ ನೀವು ವೈದ್ಯರ ಹತ್ರ 6 ಒಂದ್ಸಲ ಹೋದ್ರು ಸಾಕು, ಪ್ರತಿ ತಿಂಗಳು ಹೋಗೋದ್ ಬೇಕಾಗಿಲ್ಲ. ಸೊ ಬಿಪಿ ನೋಡ್ಕೊಳ್ಳೋದು, ಬಿಪಿ ಚೆಕ್ ಮಾಡ್ಕೊಳ್ಳೋದು, ಬಿಪಿ ಕಂಡಿಡ್ಕೊಳ್ಳೋದು, ಬಿಪಿ ಟ್ರೀಟ್ಮೆಂಟ್ ತಗೊಳ್ಳೋದು, ಬಿಪಿ ಕಾಯಿಲೆಯಿಂದ ಬರುವಂತ ಕಾಂಪ್ಲಿಕೇಶನ್ ಅಲ್ಲಿ ಬದುಕೋದು ಎಂಟೈರ್ಲಿ ನಿಮ್ಮ ಜವಾಬ್ದಾರಿ, ವೈದ್ಯರ ಜವಾಬ್ದಾರಿ ಅಲ್ಲ, ಹಾಸ್ಪಿಟಲ್ ಜವಾಬ್ದಾರಿ ಅಲ್ಲ. ನೀವು ಬದುಕಬೇಕು, ನಿಮ್ಮಲ್ಲಿ ಆ ಛಲ, ಆ ನಿರ್ಧಾರ ನೀವು ಮಾಡಬೇಕೇ ಹೊರತು ಬೇರೆ ಯಾರು ನಿರ್ಧಾರ ಮಾಡಲ್ಲ. ಈ ತಪ್ಪು ಕಲ್ಪನೆಗಳು, ನಿಮ್ಮ ತಂದೆ ಬಿಪಿ ನೀವು ಚೆಕ್ ಮಾಡಬೇಕು, ಡಾಕ್ಟರ್ ಅಲ್ಲ, ನೀವೇ ಮಿಷಿನ್ ತಂದು ನಿಮ್ಮ ತಂದೆ, ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಮನೆಯಲ್ಲಿ ನಿಮ್ಮ ಅಂಕಲ್ಸ್ ಎಲ್ಲ ಬಿಪಿ ಚೆಕ್ ಮಾಡ್ಕೊಳ್ಳಿ, ಏನು ದೊಡ್ಡ ವಿಷಯ. ಡಿಜಿಟಲ್ ಮಿಷಿನ್ ಸಿಗುತ್ತೆ, ವೆರಿ ವೆರಿ ಚೀಪ್, ಒಂದು 2,000 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಡಿಜಿಟಲ್ ಮಿಷಿನ್ ಸಿಗುತ್ತೆ. ಒಂದು ಮಿಷಿನ್ ತಗೊಂಡು ಇಟ್ಕೊಂಡ್ರೆ ವರ್ಷಗಟ್ಟಲು ಯೂಸ್ ಮಾಡಬಹುದು. ಸೊ ಇದ್ರ ಬಗ್ಗೆ ಜನಗಳಿಗೆ ಸಂಪೂರ್ಣ ಮಾಹಿತಿ ಬೇಕು. ಬಿಪಿ ಅನ್ನೋದು ತುಂಬಾ ಸರಳವಾದ ಕಾಯಿಲೆ, ತುಂಬಾ ಸಿಂಪಲ್ ಕಾಯಿಲೆ, ಈಸಿಯಾಗಿ ಟ್ರೀಟ್ ಮಾಡಬಹುದು. ಟ್ರೀಟ್ಮೆಂಟ್ ತಗೊಂಡ್ರೆ ಅದರ ಬೆನಿಫಿಟ್ಸ್ ಅಪಾರವಾಗಿರುತ್ತೆ. ಇದ್ರ ಬಗ್ಗೆ ಜನಗಳು ಸಂಪೂರ್ಣ ಮಾಹಿತಿ ಇಟ್ಕೋಬೇಕು. ನಿಮ್ಮ ಮನೆಯ, ನಿಮ್ಮ ಸಂಬಂಧಿಕರ, ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ನ ಬಿಪಿ ಚೆಕ್ ಮಾಡಿಕೊಂಡು ಸೂಕ್ತವಾಗಿ ಮಾನಿಟರ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ.
1: ಒಂದು
0: ಸ್ಮಾಲ್ ಥಿಂಗ್ಸ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಾನು ಕಳೆದ 20 ಕಾರ್ಡಿಯಲಿಸ್ಟ್ ಆಗಿರೋದ್ರಿಂದ ಬಹಳಷ್ಟು ಜನ ಬಿಪಿ ಪೇಷಂಟ್ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ನಾನು ಬಿಪಿ ಮಿಷಿನ್ ಗಿಫ್ಟ್ ಕೊಡೋಕೆ ಶುರು ಮಾಡಿದ್ದೀನಿ. ರೀಸೆಂಟ್ಲಿ ರೋಟರಿ ಕ್ಲಬ್ ಮುಖಾಂತರ ನಾವು ಒಂದು ಆಕ್ಟಿವಿಟಿ ಮಾಡಿದ್ವಿ ಚಾಮರಾಜನಗರದಲ್ಲಿ. ಚಾಮರಾಜನಗರ ಪೊಲೀಸ್ ಸ್ಟೇಷನ್ಗಳಿಗೆ ಎಲ್ಲ ಪೊಲೀಸ್ಗೂ 20 ಬಿಪಿ ಮಿಷಿನ್ ಡಿಜಿಟಲ್ ಫ್ರೀಯಾಗಿ ಗಿಫ್ಟ್ ಕೊಟ್ಟಿದ್ದೆ. ಯಾಕಂದ್ರೆ ಅವರಲ್ಲೇ ತುಂಬಾ ಒತ್ತಡ, ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಅವರು, ಪೊಲೀಸ್ ಅವರು, ನಮ್ಮ ರಕ್ಷಕರು ಅವರು, ಅವರಿಗೆ ಒಂದು ಸಣ್ಣ ರಕ್ಷಣೆ ಕೊಡಬೇಕು ಅಂತ ಎಲ್ಲರಿಗೂ ಒಂದು ಬಿಪಿ ಆಪರೇಟರ್ಸ್ ಗಿಫ್ಟ್ ಮಾಡಿದ್ವಿ. ಆ ಥರ ಬಹಳಷ್ಟು ದಾನಿಗಳು, ಬಹಳಷ್ಟು ಸೋಷಿಯಲ್ ಸೊಸೈಟೀಸ್ ಅವರು ಬಿಪಿ ಮಿಷಿನ್ಸ್ನ ಈ ಆರ್ಗನೈಸೇಷನ್ಸ್, ಫಾರ್ ಎಕ್ಸಾಂಪಲ್ ಆಕಾಶವಾಣಿಲಿ ಒಂದು ಬಿಪಿ ಮಿಷಿನ್ ಇರಬೇಕು, ಆಕಾಶವಾಣಿಲಿ ಕೂಡ ಎಲ್ಲ ನೋಡ್ಕೋಬೇಕು, ತಪ್ಪೇನಿದೆ. ಈ ಪ್ರತಿಯೊಂದು ಕಡೆಗೂ ಒಂದು ಬಿಪಿ ಮಿಷಿನ್ ಇರಬೇಕು. ಬಿಪಿ ಅನ್ನೋದು ತುಂಬ ಸಾಮಾನ್ಯ ತೊಂದರೆ, ಬಹಳ ಸುಲಭವಾಗಿ ಕಂಡುಹಿಡಬಹುದು, ಈಸಿಯಾಗಿ ಟ್ರೀಟ್ ಮಾಡಬಹುದು. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಅದರ ಟ್ರೀಟ್ಮೆಂಟ್ ತಗೊಳ್ಳದೆ ಇರೋದು ಅತ್ಯಂತ ದುರದೃಷ್ಟ ಕೂಡ, ವಿಪರ್ಯಾಸ ಅಂತ ಹೇಳ್ಬೋದು,
1: ದೊಡ್ಡ ತಪ್ಪು ಕೂಡ. ಸಾಮಾನ್ಯವಾಗಿ ನೋಡಿದೀವಿ ಹೆಣ್ಮಕ್ಳಲ್ಲಿ ಲೋ ಬಿಪಿ ಲೋ ಬಿಪಿ ಲೋ ಬಿಪಿ ಅಂತ ಹೇಳ್ತಾರೆ, ನನಗೆ ಲೋ ಬಿಪಿ ಆಗಿದೆ, ಸುಸ್ತು 90/60 ಇದೆ, ಮತ್ತೆ ಐ ಹ್ಯಾವ್ ಸೀನ್ ಈವನ್ ಸ್ಟೀರಾಯ್ಡ್ಸ್ ಕೂಡ ತಗೊಂಡಿದ್ದಾರೆ ಜಸ್ಟ್ ಟು ಶೂಟ್ ಅಪ್ ದ ಬಿಪಿ ಫಾರ್ ಮೊಮೆಂಟ್ರಿ, ಮತ್ತೆ ಐ ವಿ ಫ್ಲೂಯಿಡ್ಸ್ ಹಾಕೋದು. ಎಷ್ಟು ಅನ್ಫಾರ್ಚುನೇಟ್ ಅನ್ಸುತ್ತೆ ಅಂದ್ರೆ ಈ ಎಪಿಸೋಡ್ಸ್ ನೋಡಿದಾಗ, ಇದನ್ನ ಹೇಗೆ ನಾನು ಎಜುಕೇಟ್ ಮಾಡಬೇಕು ಅನ್ನೋದು ನನಗೆ ಸ್ವತಃ ಅರ್ಥ ಆಗಿಲ್ಲ ಈ ವಿಷಯದಲ್ಲಿ.
0: ಲೋ ಬಿಪಿ ಅನ್ನೋದು ತುಂಬಾ ವಿರಳವಾದಂತ ಕಾಯಿಲೆ, ಈ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಲೋ ಬಿಪಿ ಅನ್ನೋದು ತುಂಬಾ ಕಡಿಮೆ ಕಾಯಿಲೆ. ಫಾರ್ ಎಕ್ಸಾಂಪಲ್ ಅಡಿಸನ್ ಡಿಸೀಸ್ ಅಂತ ಬರುತ್ತೆ, ಅದೊಂದು ಹಾರ್ಮೋನ್ ಡಿಸೀಸ್, ಅವ್ರಲ್ಲಿ ಲೋ ಬಿಪಿ ಇರುತ್ತೆ. ಕೆಲವು ಟೈಮಲ್ಲಿ ಹಾರ್ಟ್ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆಗ್ಬಿಡುತ್ತೆ, ಅವರು ಲೋ ಬಿಪಿ ಇರುತ್ತೆ. ಕೆಲವರಿಗೆ ಈ ಡಿಹೈಡ್ರೇಷನ್ ಹೋಗ್ಬಿಡ್ತಾರೆ, ವಾಂತಿ ಭೇದಿ ಆಗಿ ಫ್ಲೂಯಿಡ್ ಲಾಸ್ ಆಗ್ಬಿಡುತ್ತೆ, ಅವ್ರು ಲೋ ಬಿಪಿ ಇರುತ್ತೆ. ಕೆಲವು ಟೈಮಲ್ಲಿ ಇನ್ಫೆಕ್ಷನ್ ಆಗಿ ಸೆಪ್ಟಿಸಿಮಿ ಅಂತ ಆಗುತ್ತೆ, ಅವ್ರು ಲೋ ಬಿಪಿ ಬರುತ್ತೆ. ಇದು ಲೋ ಬಿಪಿ ಟ್ರೀಟ್ ಮಾಡಬೇಕಾದಂತ ಲೋ ಬಿಪಿಗಳು,
1: ಪ್ಯಾಥೋಲಾಜಿಕಲ್ ಪ್ಯಾಥೋಲಜಿ ಹೇಳ್ಬೋದು.
0: ಬೇರೆ ಇನ್ನೆಲ್ಲ ಕಂಡೀಷನ್ಸ್ ಅಲ್ಲಿ ಬಿಪಿ ಲೋ ಇರೋದೇ ಅವರ ನಾರ್ಮಲ್, ಅದು ಲೋ ನಾರ್ಮಲ್ ಅವ್ರದ್ದು.
1: ಫಾರ್ ಎಕ್ಸಾಂಪಲ್ ಬೇಸ್ ಲೈನ್ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ.
0: ಮನುಷ್ಯ ಹುಟ್ಟುವಾಗಲೇ ಅವ್ನ ಬಿ ಪಿ 100 ಇರುತ್ತೆ, 90 ಇರುತ್ತೆ, ಅದು ಹಂಗೆ ಇರುತ್ತೆ ಅವನಿಗೆ. ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ, ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಬಿ ಪಿ ಕಡಿಮೆ ಇರುತ್ತೆ, ಯಂಗ್ ಫಿಮೇಲ್ಸ್,
1: ಯಂಗ್ ಫಿಮೇಲ್ಸ್.
0: ಅದು ವಯಸ್ಸಾದ ಸ್ವಲ್ಪ ಮೆನ್ಸ್ಟ್ರೇಷನ್ ಸ್ಟಾಪ್ ಆದ್ಮೇಲೆ ಅವರಲ್ಲೂ ಬೇರೆ ಹೊರತರೇ ಈಕ್ವಲ್ ಆಗ್ಬಿಡುತ್ತೆ. ಸೊ ಲೋ ಬಿ ಪಿ ಅಂತ ಕಾಯಿಲೆ ಇಲ್ಲ. ಎಷ್ಟೊಂದು ಜನ ಏನಾಗುತ್ತೆ ಅಂದ್ರೆ, ಡಾಕ್ಟರ್ಗಳು ಚೆಕ್ ಮಾಡ್ತಾರೆ, ಯಾರು ಹೇಳ್ಬಿಡ್ತಾರೆ ಲೋ ಬಿ ಪಿ ಇದೆ ಅಂತ, ಆವಾಗಿಂದ ಅವರಿಗೆ ಲೋ ಬಿ ಬಗ್ಗೆ ಅವ್ರು ಇಂಟರ್ನಲ್ ನೋಡ್ತಾರೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಎಲ್ಲ ಪ್ರಾಬ್ಲಮ್ಸ್ ತಲೆಗೆ ಹಾಕೋತಾರೆ, ನಂಗೆ ಲೋ ಬಿ ಪಿ ಇದೆ, ಸುಸ್ತಾಗ್ಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಆಕ್ಚುಲಿ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರಲ್ಲ. ಅವ್ರಿಗೆ ನಾವು ಅವ್ರಿಗೆ ಸರಿಯಾಗಿ ನಾವು ಮನವರಿಕೆ ಮಾಡಿಕೊಟ್ರೆ
1: ಅವ್ರು ಚೆನ್ನಾಗಿರ್ತಾರೆ,
0: ಏನು ಪ್ರಾಬ್ಲಮ್ ಇಲ್ಲ. ಈ ತರ ಬಿ ಪಿ ಸ್ವಲ್ಪ ಕಡಿಮೆ ಇರೋರು ಕೆಲವು ಪ್ರಿಕಾಷನ್ಸ್ ತಗೋಬೇಕು. ಏನು ಪ್ರಿಕಾಷನ್ಸ್ ಅಂದ್ರೆ, ಡಿಹೈಡ್ರೇಷನ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ತುಂಬಾ ಬಿಸಿಲಲ್ಲಿ ಓಡಾಡಿದ್ರೆ, ತುಂಬಾ ಬಿಸಿಲಲ್ಲಿ ನಿಂತ್ಕೊಂಡ್ರೆ, ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಫೇಂಟ್ ಆಗಿ ನೋಡ್ಬೋದು. ಇವರೆಲ್ಲ ಬಿ ಪಿ ಕಡಿಮೆ ಇರುವಂತಹ ಸಬ್ಸೆಟ್ಸ್, ಅದು ನಾರ್ಮಲ್ ಫಾರ್ ದೆಮ್. ಅಂತವ್ರು ಸ್ವಲ್ಪ
1: ನೀರಿನಂಶ
0: ಕೊಡೋದು ಚೆನ್ನಾಗಿ ತಗೋಬೇಕು. ಅಷ್ಟು ಮಾಡ್ತೊಂಡ್ರೆ ಏನು ತೊಂದರೆಗಳು ಬರಲ್ಲ.
1: ಇಷ್ಟು ಹೊತ್ತು ನಮ್ಮ ಆರೋಗ್ಯ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಅದರ ಚಿಕಿತ್ಸೆ ಕ್ರಮಗಳು, ಹೇಗೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರ್ಬೋದು, ಮತ್ತೆ ಆಹಾರ ಕ್ರಮ, ಜೀವನ ಶೈಲಿ ಎಲ್ಲದರ ಬಗ್ಗೆ ಎಷ್ಟು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಂತ ಡಾಕ್ಟರ್ ಕೇಶವಮೂರ್ತಿ ಅವರಿಗೆ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.
0: ಧನ್ಯವಾದಗಳು. ಥ್ಯಾಂಕ್ ಯು.
2: ಇದುವರೆಗೆ ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ ಮೂಲ ಪ್ರಭಾತ್ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿವೇಕ್ ಸೋನಾರ್ ಅವರ ಬಾನ್ಸುರಿ ವದನವನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ.

0: ಈ ರಾತ್ರಿ 8 ಗಂಟೆಗೆ ಈ ರಾತ್ರಿ 7:45ಕ್ಕೆ ಕನ್ನಡದಲ್ಲಿ ಭಾಷಣ, ಕನ್ನಡದಲ್ಲಿ ಗಾಂಧಿ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:55.
1: ಶ್ರೀ ವಿವೇಕಾ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕಾ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲ್ಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ.
2: ಫ್ರೀ ಸ್ಟೈಲ್ ಅಲ್ಲಿ ನಾನು 35 ಕೊಡ್ತೀನಿ ಟೈಮಿಂಗ್ಸ್, ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ 47, ಬ್ಯಾಕ್ ಸ್ಟ್ರೋಕ್ 40 ಕೊಡ್ತೀನಿ, ಫ್ಲೈ 38.
3: ಸಿಬಿಎಸ್ಇ ಮೀಟ್ ಅಂತ ಬಂದಾಗ ಅಂಡರ್ ಏಜ್ಡ್ ಅಂದರೆ 10 and below ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಯಾವ ಏಜ್ ರಿಸ್ಟ್ರಿಕ್ಷನ್ಸು ಇಲ್ಲ. 6, 7, 8 ವರ್ಷದವರು 9 ವರ್ಷದವರು ಕೂಡ ಪಾರ್ಟಿಸಿಪೇಷನ್ ಅನ್ನು ಮಾಡಬಹುದು.
0: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
4: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
5: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
4: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845613368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
5: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
4: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10 ಗಂಟೆ. ಕೇಳಿ ಕಿಳಿಗಳೇ, ಪುಟ್ಟ ಮಕ್ಕಳಿಗಾಗಿ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ.

ಹಾಯ್ ಚಿನ್ನರಿಗಳೇ, ಇದೇ ಇಂದಿನ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಕಲ್ತಿರುವ ಚಿಕ್ಕ ಚಿಕ್ಕ ಹಾಡು, ಪುಟ್ಟ ಪುಟ್ಟ ಕತೆಗಳನ್ನು ಕೇಳೋದಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹೇಳೋದಿಕ್ಕೆ ನೀವು ತಯಾರಾಗಿದ್ದೀರಾ? ನೀವು ಕರೆ ಮಾಡಲು ಬಳಸಬೇಕಾದ ಫೋನ್ ಸಂಖ್ಯೆಗಳನ್ನು ಮತ್ತೊಂದು ಸರ್ತಿ ಹೇಳಿಬಿಡ್ತೀನಿ. 251-2582 ಅಥವಾ 251-1089. ಮೈಸೂರಿನ STD ಕೋಡ್ 0821. ಚಿನ್ನಾರಿಗಳೇ, ನಿಮ್ಮ ಕರೆಗಳಿಗಾಗಿ ಕಾಯ್ತಾ ಇರ್ತೀವಿ. ಫೋನ್ ಮಾಡ್ತೀರಿ ತಾನೇ?

0: ಹಲೋ,
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ನಾನು ಬೆಳಕು.
0: ಬೆಳಕು. ತಿಂಡಿ ಆಯ್ತಾ ಬೆಳಕುದು? ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ?
1: ಹಾಡು.
0: ಹಾಗಾದರೆ ತಿಂಡಿ ತಿಂದಿರೋದ್ರಿಂದ ಶಕ್ತಿ ಇದೆ ಅನ್ಸತ್ತೆ ನಿಮಗೆ ಹಾಡು ಹೇಳೋದಕ್ಕೆ, ಅಲ್ವಾ?
1: ಹೌದು.
0: ಹೇಳು ಮತ್ತೆ, ಯಾವ ಹಾಡು ಹೇಳ್ತೀಯ ಹೇಳು.
1: ಕೋಳಿ ನಿಮ್ಗಿಷ್ಟ?
0: ಹೇಳುಮ್ಮ, ಹೇಳು ಹೇಳು.
1: ಕೊಡಗಣ್ಣ.

0: ಕೊಡಗಾಣ ಕೋಳಿ ನುಂಗಿತ್ತ, ಆಡು ಅನಯ್ಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಅನಯ್ಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದ ಮದ್ದಲ ನುಂಗಿತ್ತ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ, ವಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ವಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ನಲು ಬಂದ ಮುದುಕಿಯ ನಲ್ಲು ನುಂಗಿತ್ತ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ, ಹಗ್ಗ ಮಗ್ಗವ ನುಂಗಿ ಮಗ್ಗವಾಳಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವಾಳಾಳಿ ನುಂಗಿ, ಮಗ್ಗದ ಇರುವ ಅಣ್ಣ ನನ್ನ ಮನೆಯು ನುಂಗಿತ್ತ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ, ಗುಡ್ಡ ಗವ್ಯನ್ನು ನುಂಗಿ ಗವ್ಯು ಇರುವೆಯ ನುಂಗಿ, ಗುಡ್ಡ ಗವ್ಯನ್ನು ನುಂಗಿ ಗವ್ಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನಲ್ಲೇ ನುಂಗಿತ್ತ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ, ಹೊಯ್ ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ ನುಂಗಿತ್ತ ನುಂಗಿತ್ತ, ಕೊಡಗಾಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾಣ ಕೋಳಿ ನುಂಗಿತ್ತ.
1: ಬೆಳಕು ತುಂಬಾ ಚೆನ್ನಾಗಿ ಹೇಳ್ದಿ, ತುಂಬಾ ಚೆನ್ನಾಗಿ ಹೇಳ್ದಿ, ಚೆನ್ನಾಗಿ ತಿಂಡಿ ತಿಂದಿದ್ದಿ ಅನ್ಸುತ್ತೆ, ಶಕ್ತಿ ಇತ್ತು ಅಲ್ವಾ? ಈ ಕೊಡಗನ್ನ ಕೋಳಿ ನುಂಗಿತ್ತ ನಿಜವಾಗ್ಲು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ನ ಗೊತ್ತಿಲ್ವಾ? ಹಲೋ, ಗೊತ್ತಿಲ್ವಾ? ಸರಿ ಆಯ್ತು ಬೆಳಕು, ಮುಂದಿನ ಸರ್ತಿ ಒಂದು ಕತೆ ಕಲ್ತ್ಕೊಂಡು ಹೇಳ್ತೀಯಾ? ಓಕೆ, ಟಾಟಾ. ಹಲೋ,
2: ಹಲೋ,
1: ಯಾವ ಪುಟಾಣಿ ಮಾತಾಡ್ತಾ ಇರೋದು?
2: ಸಾನ್ವಿ.
1: ಸಾನ್ವಿ, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದೆಯಾ ನೀನು?
2: ಯು ಕೆ ಜಿನಾ?
1: ಏನು ಹೇಳ್ತೀಯ ನೀನು, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
2: ಪದ್ಯ.
1: ಪದ್ಯ ಹೇಳ್ತೀಯ, ಹೇಳು ಪುಟಾಣಿ.
2: ಮೋಸದಿ ಜೀವಿಯ ಕಾಸಿಯ ಗೈದುದು ಕಾಸಿಗೆ ಓದಗೆ ಓದೀತೆ ಭಾಷೆಯ ಕಟ್ಟು ನಿಗಾಸಿಯ ಪದೇಶಗ ಮೋಸವ ಮಾದಡ್ಡೆ ಬಿಟ್ಟೀತೆ ನ್ಯಾಯವ ಬಿಟ್ಟ ನ್ಯಾಯವ ಹೇಳುವ ತಾಯಿಗೆ ನರಕವು ತಪ್ಪೀತೆ ತಾಯನ್ನು ನಿಲ್ಲಿಸಿ ನೋಯಿಸು ತಿರುವ ನಾಯಿಗೆ ಸುಖಿತಗು ದೊರಕೀತೆ. ಅಷ್ಟೇ.
1: ಅಷ್ಟೇನಾ? ಪುಟಾಣಿ ಪದ್ಯ ಕಲ್ತ್ಕೊಂಬಂದ್ಬಿಟ್ಟಿದ್ಯಾ ಇವತ್ತು? ಆಯಿತು ಪುಟಾಣಿ, ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದಾಗಿರೋದನ್ನು ಹೇಳಬಹುದು ನೀನು, ಅಷ್ಟು ಸಮಯ ಅಂತೂ ಇರುತ್ತೆ. ಆಯಿತಾ? ಓಕೆ, ಟಾಟಾ.
2: ಟಾಟಾ.
1: ಹಲೋ.
3: ಹಲೋ,
1: ಯಾರು ಮಾತಾಡ್ತಾ ಇರೋದು?
3: ನನ್ನ ಹೆಸರು ಲಕ್ಷ್ಮೀಶಾ ಅಂತ.
1: ಲಕ್ಷ್ಮೀಶಾ, ಏನು ಹೇಳ್ತಾ ಇದೆಯಾ ಪುಟಾಣಿ ನೀನು ಇವಾಗ?
3: ಹಾಡು ಹೇಳ್ತಾ ಇದ್ದೀನಿ.
1: ಹಾಡು ಹೇಳ್ತಾ ಇದೆಯಾ? ಎಷ್ಟನೇ ಕ್ಲಾಸ್ ನೀನು?
3: ಸೆವೆಂತ್
1: ಸ್ಟ್ಯಾಂಡರ್ಡಾ? ಓಕೆ ಚಿನ್ನ, ಹೇಳಮ್ಮ.
3: ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ

ನೀನೊಂದು ಸಕ್ಕರೆಯ ಬೊಬ್ಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದ

0: ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗೋ ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಧನ್ಯವಾದಗಳು.
1: ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ದಿ ಲಕ್ಷ್ಮೀಶಾ. ರಜಾನ ಸ್ಕೂಲ್ಗೆ ಇವಾಗ? ಯಾವತ್ತು ಮತ್ತೆ ರೀಓಪನ್?
0: 29ಕ್ಕೆ.
1: 29. ಓಕೆ ಪುಟ್ಟ, ಹೈಸ್ಕೂಲ್ಗೆ ಹೋಗ್ತಾ ಇದೆಯಾ? ಚೆನ್ನಾಗಿ ಓದು ಆಯ್ತಾ? ಹಲೋ ಹಲೋ
2: ಹಲೋ,
1: ಯಾವ ಪಾಪ ಮಾತಾಡ್ತಾ ಇರೋದು?
2: ನನ್ನ ಹೆಸರು ಅನಿಕಾ.
1: ಏನಂತ ಹೇಳ್ತಿ ಇನ್ನೊಂದ್ಸತಿ ಹೇಳು.
2: ಅನಿಕಾ,
1: ಎಷ್ಟನೇ ಕ್ಲಾಸ್ ನೀನು?
2: ಸಿಕ್ಸ್ತ್
1: ಸ್ಟ್ಯಾಂಡರ್ಡ್. ಏನ್ ಹೇಳ್ತಾ ಇದೀಯ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
2: ಹಾಡು
1: ಹೇಳು ಚಿನ್ನ.

0: ಅನಿಕ ಆಯ್ತಾ ಹಾಡು? ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಹೇಳ್ತೀಯ ಹಾಡನ್ನ. ಓಕೆ, ಟಾಟಾ.
1: ಬಾಯ್.
0: ಹಲೋ,
2: ಹಲೋ,
0: ಯಾವ ಪುಟಾಣಿ ಮಾತಾಡ್ತಾ ಇರೋದು? ಏನಂದೆ ಹೆಸರು? ನೀನು ಅಷ್ಟು ಫಾಸ್ಟ್ ಆಗಿ ಹೇಳ್ಬಿಟ್ರೆ ನಂಗೆ ಗೊತ್ತಾಗತ್ತಾ. ಸಾನಿಧ್ಯ, ಕತೆ ಹೇಳ್ತಿದ್ಯೋ ಹಾಡು ಹೇಳ್ತಾ ಇದೆಯಾ?
2: ದಡವ ದಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮ ಪರಾಜ್ ಕೊತ್ಮೀರಿ ಬೀಚ್ ಸಾರ್ಗಕ ಸೊಪ್ಪು ಗಿಲಿ ಗಿಲಿ ಏನ್ ಡಬಾಕಿದ್ಯಾ? ನನ್ನ ತಮ್ಮನ ಬೈಕಿ ಡಬಾಕಿದ್ದೀನಿ. ಥ್ಯಾಂಕ್ ಯು.
0: ಅಷ್ಟೇನೆ?
2: ಅಷ್ಟೇ.
0: ಚೆನ್ನಾಗಿತ್ತು. ದೋಸೆ ಕೊಡು ಇವಾಗ ನಂಗೆ. ಓಕೆ, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದೀಯ ನೀನು? ಯು ಕೆ ಜಿನಾ? ಸರಿ ಪುಟಾಣಿ, ನೆಕ್ಸ್ಟ್ ಟೈಮು ಕತೆ ಹೇಳು ಅಂತ ಆಯ್ತಾ? ಟಾಟಾ. ಬಾಯ್ ಬಾಯ್. ಹಲೋ ಹಲೋ
3: ಹಲೋ ಆಂಟಿ, ಶುಭೋದಯ.
0: ಶುಭೋದಯ. ಯಾವ ಪಾಪ ಮಾತಾಡ್ತಾ ಇರೋದು?
3: ಶುಭೋದಯ.
0: ಶುಭೋದಯ, ಯಾರು ಮಾತಾಡ್ತಾ ಇರೋದು?
3: ಶ್ರುತಿ.
0: ಸ್ಮೃತಿ, ಹೇಳು ಪುಟ್ಟ, ಏನ್ ಹೇಳ್ತೀಯಾ? ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
3: ಒಗಟು.
0: ಒಗಟು, ಹೇಳು ಹೇಳು.
3: ಆದ್ರೆ ನಾನೇ ಆನ್ಸರ್ ಹೇಳ್ತೀನಿ.
0: ಅದ್ ನೀನೇ ಹೇಳ್ಬೇಕು ಆನ್ಸರ್, ನಾನೇ ನಿನ್ನಷ್ಟು ಜಾಣಿಯಲ್ಲಮ್ಮ.
3: ಆಯ್ತು
0: ಹೇಳು ಹೇಳು.
3: ಮೊದಲನೇ ಒಗಟು, ಹಾರ ಹಾರದ ಆಹಾರ, ಆಹಾರದ ಒಡೆಯ, ಒಡೆಯನ ಪುತ್ರ, ಪುತ್ರನ ಮಿತ್ರ, ಮಿತ್ರನ ಶತ್ರು, ಶತ್ರುನ ತಮ್ಮನ ಹೆಂಡತಿ ಹೆಸರೇನು?
0: ಖಂಡಿತ ನಂಗ್ ಗೊತ್ತಿಲ್ಲ.
3: ಒಗಟು ಬಿಡಿಸ್ಲಾ?
0: ಬಿಡಿಸು.
3: ಹಾರ ಅಂದ್ರೆ ಹಾವು. ಹಾರದ ಆಹಾರ ಕಪ್ಪೆ ಅಂತ ಅನ್ಕೊಳ್ಳಿ, ಕಪ್ಪೆ ದೇವ್ರಿ ಯಾವ್ದು ಇಲ್ಲ, ಸೊ ವಾಯು ಅಂತ ಅನ್ಕೊಳ್ಳೋಣ. ವಾಯುನ ಪುತ್ರ ಆಂಜನೇಯ, ಆಂಜನೇಯನ ಮಿತ್ರ ರಾಮ, ರಾಮನ ಶತ್ರು ರಾವಣ, ರಾವಣ ತಮ್ಮ ಕುಂಭಕರ್ಣ, ಯಾಕಂದ್ರೆ ವಿಭೀಷಣ ರಾಮನ ಕಡೆ ಸೇರ್ಕೊಂಡ, ವಿಭೀಷಣನ ಹೆಂಡತಿ ವಜ್ರಜ್ವಲ.
0: ಸೂಪರ್, ಚೆನ್ನಾಗಿ ಹೇಳ್ದಿ. ಒಂದೇ ಒಗ್ಟ ಇನ್ನು ಎರಡು ಇನ್ನು
3: ಹೇಳ್ತೀನಿ.
0: ಹೇಳು ಹೇಳು ಹೇಳು.
3: ಕೆಂಪು ಚೀಲದ ತುಂಬಾ ಚಿನ್ನದ ನಾಣ್ಯ, ಆದರೆ ಚೀಲ ತೆರೆದರೆ ಘೋರ ಶಿಕ್ಷೆ.
0: ಏನಪ್ಪ ಇದು? ಇದನ್ನು ಬಿಡಿಸ್ಬಿಡು ಮತ್ತೆ.
3: ಪುತ್ರ ಕೆಂಪು ಮೆಣಸಿನಕಾಯಿ.
0: ಕೆಂಪು ಮೆಣಸಿನಕಾಯಿ. ಓ ಸರಿ ಸರಿ, ಚೆನ್ನಾಗಿದೆ ಚೆನ್ನಾಗಿದೆ. ನೀನು ಕತೆ ಹಾಡು ಎಲ್ಲ ಬರಿತೀಯಾ?
3: ಬರಿತೀನಿ.
0: ಸ್ವಂತವಾಗಿ ಬರೀತೀಯಾ? ಬರೆಯೋ ಹಾಗಿದ್ರೆ ಅದನ್ನ ಬರೆದು ಆಕಾಶವಾಣಿಗೆ ಪೋಸ್ಟ್ ಮಾಡು. ನಮ್ದು ಮಕ್ಕಳ ಸಾಹಿತ್ಯ ರಂಗದಲ್ಲಿ ನಿನ್ನ ಕತೆ ಹಾಡನ್ನೆಲ್ಲ ಓದ್ತೀವಿ ನಾವು. ಆಯ್ತಾ?
3: ಆಯ್ತು.
0: ಓಕೆನಾ?
3: ಮೂರನೇ ಒಗಟು, ಹತ್ತು ತಲೆ ಉಂಟು, ರಾವಣನಲ್ಲ ಕಿರೀಟ ಉಂಟು, ರಾಜನಲ್ಲ ಬಾಲ ಉಂಟು, ಹನುಮಂತನಲ್ಲ, ಹಾಗಾದರೆ ನಾನು ಯಾರು?
0: ಯಾರು
3: ನೀವು ಗೆಸ್ ಮಾಡಿ.
0: ನಂಗ್ ಬರಲ್ಲಪ್ಪ, ನೀನ್ ಬೇಗ ಬೇಗ ಹೇಳ್ಬಿಡು.
3: ಹೀರೆಕಾಯಿ.
0: ವೆರಿ ಗುಡ್, ಚೆನ್ನಾಗಿತ್ತು ಚೆನ್ನಾಗಿತ್ತು ಸ್ಮೃತಿ. ನೆಕ್ಸ್ಟ್ ಟೈಮು ಇನ್ನೇನಾದ್ರೂ ಹಾಡು ಕತೆ ಇನ್ನೇನಾದ್ರೂ ವಿಶೇಷವಾಗಿ ಕಲ್ತ್ಕೊಂಡು ಹೇಳು. ಆಯ್ತಾ?
3: ಆಯ್ತು.
0: ಓಕೆ, ಬಾ ಬಾಯ್.
3: ಥ್ಯಾಂಕ್ ಯು, ಬಾಯ್.
0: ಹಲೋ ಹಲೋ
4: ಹಲೋ,
0: ಯಾರು ಮಾತಾಡೋದು?
4: ರಜಿನಿ.
0: ರಜಿನಿ. ರಜಿನಿ, ಏನ್ ಹೇಳ್ತೀಯ ಚಿನ್ನ ನೀನು?
4: ಕಥೆ
0: ಹೇಳು ಪುಟ್ಟಣಿ.
4: ಒಂದು ಸಣ್ಣ ಹಳ್ಳಿ ಇತ್ತಂತೆ, ಅಲ್ಲಿ ಒಂದು ಸಣ್ಣ ಮನೆ ಇತ್ತಂತೆ. ಆ ಮನೆಯಲ್ಲಿ ಒಂದು ಮನುಷ್ಯ ವಾಸ ಮಾಡುತ್ತಾ ಇದ್ದ. ಅವನು ತುಂಬಾ ಬಡವ. ಅವನು ಒಂದು ಕೋಳಿನ ಹಿಸಾಕಿಕೊಂಡು ಇದ್ದ. ಆ ಕೋ
3: ಕೋಳಿ ಚೆನ್ನಾಗಿ ಊಟ ತಿಂಡಿ ಎಲ್ಲ ಕಾಳುಗಳನ್ನೆಲ್ಲ ತಿನ್ಕೊಂಡು ಓಡಾಡ್ಕೊಂಡು ಆರಾಮಾಗಿತ್ತು. ಆ ಕೋಳಿ ಮೊಟ್ಟೆ ಇಡ್ತಾ ಇತ್ತು. ಆ ಮೊಟ್ಟೆನ ಮಾರ್ಬಿಟ್ ಮಾಡ್ಬಿಟ್ಟು ಸ್ವಲ್ಪನೇ ದುಡ್ಡನ್ ತಗೊಂಡು ಜೀವನ ಮಾಡ್ತಾ ಇದ್ದ. ಒಂದಿವ್ಸ ಅದು ಚಿನ್ನದ್ದು ಮೊಟ್ಟೆ ಇತ್ತು. ಅದಕ್ಕೆ ಅವನು ಏನಂತ ಅನ್ಕೊಂಡಲ್ದೆ, ಓ ನನ್ ಬರವಾಗಿದ್ದಂಗ ಸಂಕಾರ ಆಗ್ಬಿಟ್ಟೆ, ಇನ್ನು ಎಷ್ಟ್ ಮೊಟ್ಟೆ ಇರುತ್ತೆ ನೋಡೋಣ ಅಂತ ಅನ್ಕೊಂಡು ಆ ಕೋಳಿನ ಕೋಯ್ದು ಬಿಟ್ಟೆ. ಆ ಕೋಳಿ ಒಳಗಡೆ ಇರೋ ಚಿನ್ನದ ಮೊಟ್ಟೆ ತೆಗೆದು ಆದ್ರೆ ಅವೆಲ್ಲ ಕೆಂಪುಗೆ ಕೊಳೆ ಆಗಿತ್ತು. ಅದಕ್ಕೆ ಅದನ್ನ ಕುಯ್ಬಾರ್ದಾಗಿತ್ತು. ಅದಾಗದೆ ಸ್ವಲ್ಪ ಅವನು ಆ ಮನುಷ್ಯ ವೇಟ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಎಲ್ಲ ಇರ್ತಾ ಇತ್ತು. ಚಿನ್ನದ ಮೊಟ್ಟೆ ದಿನಕ್ಕೆ ಒಂದು ಇರ್ತಾ ಇತ್ತು. ಅವಾಗ ಅವನು ನಿಧಾನಕ್ಕೆ ಸಾಕಾರ ಆಗ್ತಾ ಇರ್ಬೋದು. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆ ಇರಬೇಕು, ಆತರ ಮಾಡಬಾರ್ದು.
0: ಕರೆಕ್ಟ್,
3: ಧನ್ಯವಾದ.
0: ಕರೆಕ್ಟ್, ಅತಿ ಆಸೆ ಗತಿ ಕೇಡು ಅಲ್ವಾ? ಜಾಣ, ಚೆನ್ನಾಗಿ ಹೇಳ್ದಿ ಕತೆನ, ನನ್ಗಿಂತ ಚೆನ್ನಾಗಿ ಹೇಳ್ದಿ ನೀನು.
3: ಥ್ಯಾಂಕ್ ಯು,
0: ವೆಲ್ಕಮ್. ಓಕೆ ಪುಟ, ಬಾಯ್ ಬಾಯ್.
3: ಬಾಯ್ ಬಾಯ್.
0: ಹಲೋ
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಅಮೆರಿಕದ ನ್ಯೂ ಜರ್ಸಿಯಿಂದ ಗಾನವಿ.
0: ಅಬ್ಬ, ಅಷ್ಟು ದೂರದಿಂದ ಮಾತಾಡ್ತಾ ಇದೀಯ ನೀನು?
1: ಹೌದು.
0: ಎಷ್ಟು ಸಮಯ ಇವಾಗ ಅಲ್ಲಿ?
1: 12:46 AM.
0: ಅಬ್ಬಾ, ಇದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀಯಾ ಮಲಗಿಲ್ದೆ?
1: ಹೌದು.
0: ಏನ್ ಹೇಳ್ತೀಯ ಚಿನ್ನ ನೀನು? ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ?
1: ನಾನು ಇಂಡಿಯಾಗೆ ಬಂದಾಗ ನನ್ನ ಫ್ರೆಂಡ್ ಒಂದು ಮಕ್ಕಳು ಹಾಡು ಹೇಳ್ಕೊಟ್ಲು.
0: ಹ್ಮ್ ಹ್ಮ್, ಅದನ್ನ ಹೇಳ್ತೀಯಾ? ಹೇಳು ಹೇಳು.
1: ಒಂದು ಎರಡು ಬೇಸಿನ್ ಲಾಡು, ಮೂರು ನಾಲ್ಕು ಮೈಸೂರು ಪಾಕು, ಐದು ಆರು ಬಾದಾಮ್ ಕೀರು, ಏಳು ಎಂಟು ಪೆಪ್ಪರ್ ಮಿಂಟು, ಒಂಬತ್ತು ಹತ್ತು ಗರಂ ಗರಂ ಬಿಸ್ಕತ್ತು, ಒಂದರಿಂದ ಹತ್ತು ಹೀಗಿತ್ತು, ತಿಂಡಿಯ ಆಟವು ಮುಗಿದಿತ್ತು.
0: ಸೂಪರ್, ತುಂಬ ಚೆನ್ನಾಗಿತ್ತು. ಈ ಎಲ್ಲ ಸ್ವೀಟ್ಸು ನಿಂಗೆ ಇಷ್ಟನಾ? ಇಷ್ಟನಾ? ನನಗೆ ಗಾನವಿನೇ ಇಷ್ಟ ಆಗೋದ್ಲು. ಓಕೆ ಚಿನ್ನ, ಟಾಟಾ, ಕಣ್ತುಂಬ ನಿದ್ದೆ ಮಾಡು ಆಯ್ತಾ? ಹಲೋ
5: ಹಲೋ,
0: ಯಾವ ಪಾಪ ಮಾತಾಡ್ತಾ ಇರೋದು?
5: ರೋಹಿಣಿ.
0: ರೋಹಿಣಿ, ಏನ್ ಹೇಳ್ತೀಯ ರೋಹಿಣಿ ನೀನು?
5: ಹಾಡು ಹೇಳ್ತೀನಿ. ವಚನ
0: ವಚನ ಹೇಳ್ತೀಯ? ಹೇಳು ಚಿನ್ನ.

0: കണ്ടരെ ഹാലാനിരയന്തരൂ, ഹാലാനിരയന്തരൂ.
1: ಧನ್ಯವಾದಗಳು.
2: ತುಂಬ ಚೆನ್ನಾಗಿ ಹೇಳ್ದಿ ರೋಹಿಣಿ, ಚೆನ್ನಾಗಿತ್ತು. ಥ್ಯಾಂಕ್ ಯು, ಬಾಯ್ ಬಾಯ್.
1: ಬಾಯ್.
2: ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ.
2: ಯಾವ ಪಾಪ ಮಾತಾಡೋದು?
3: ಶ್ರುತಿ, ಲಾನಲ್ಲಿ ಕೇರ್ನಗರ ತಾಲೂಕು.
2: ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದೆಯಾ ನೀನು?
3: ಈ ಸಲ ಸಿಕ್ಸ್ತ್.
2: ಈ ಸತಿ ಸಿಕ್ಸ್ತ್. ಫಿಫ್ತ್ ಪಾಸ್ ಆಗಿ ಸಿಕ್ಸ್ತ್ ಹೋಗ್ತೀಯಾ?
3: ಹೌದು.
2: ಹೇಳಿ, ಇವಾಗ ಕತೆ ಹೇಳ್ತಿದ್ಯೋ ಹಾಡು ಹೇಳ್ತಾ ಇದೆಯೋ?
3: ಕತೆ
2: ಹೇಳು ಪುಟ್ಟ.
3: ಒಂದೂರಲ್ಲಿ ಒಬ್ಬ ಬಡ ಇದ್ದಾನೆ. ಆ ಬಡ ವ್ಯಕ್ತಿಗೆ ಸೋಮಣ್ಣ ಅಂತ ಮಕ್ಕಳಿರ್ತಾರೆ. ಆಗ ಒಂದ್ ದಿವಸ ಬಡ ರೈತರಿಗೆ ಹುಷಾರಿರಲ್ಲ. ಆಗ ಮಕ್ಕಳನ್ನಿಬ್ರು ಕರೆದು ಬಿಟ್ಟು, ನಂತ ಒಂದ್ ವರ್ಷ ಆಯ್ತಲ್ಲ, ಅದನ್ನ ನೀವಿಬ್ರು ಅರ್ಧ ಅರ್ಧ ಭಾಗ ತಕೊಳ್ಳಿ, ಸರಿಯಪ್ಪ ಅಂತ ಅಂತಾರೆ ಇಬ್ರು. ಆಮೇಲೆ ಆ ಬಡ ರೈತ ಸತ್ತೋಗ್ಬಿಡ್ತಾನೆ. ಆಗ ಸೋಮ ಭೀಮ ಇಬ್ರು ಅರಸನ ಅರ್ಧ ಭಾಗ ಮಾಡ್ಕೋತಾರೆ. ಮುಂದ್ಗಡೆ ಭಾಗ ಭೀಮಂಗ್ ಸಿಕ್ತ, ಮುಂದ್ಗಡೆ ಭಾಗ ಸೋಮಂಗ್ ಸಿಗ್ತದೆ, ಹಿಂದ್ಗಡೆ ಭಾಗ ಭೀಮಂಗ್ ಸಿಗ್ತದೆ. ಆಗ ಸೋಮ ದಿನ ಹಸುನ್ ಕರ್ಕೊಂಡೋಗಿ ಮೇಸ್ಕೊಂಡು ಬರ್ತಾ ಇರ್ತಾನೆ. ಭೀಮ ದಿನ ಹಾಲು ಕರ್ಕೊಂಡು ಕರ್ಕೊಂಡು ಅವನೊಬ್ನೆ ಮಡಿಕೊತಾ ಇರ್ತಾನೆ. ಒಂದ್ ದಿವಸ ಸೋಮ ನಂಗೂ ಕೊಡು ಹಾಲ ಅಂತ ಕೇಳಿದಾಗ ಭೀಮ ಕೊಡ್ನಿಲ್ಲ. ಆಗ ಹಿಂಗೆ ಹಂಗಾರು ಮಾಡಿ ನಾನು ಹಾಲಿಸ್ಕೋಬೇಕಲ್ಲ ಅನ್ಕೊಂಡು ಸೋಮ ಒಂದ್ ಪ್ಲಾನ್ ಮಾಡ್ತಾನೆ. ನಾನು ಇವತ್ತು ಹರ್ಷನೆ ಮೇಸದ್ ಬೇಡ ಅಂತ ಸುಮ್ಮನೆ ಇರ್ತಾನೆ. ಆಗ ಅವತ್ತು ಹರ್ಷನೆ ಮೇಸಿರಲ್ಲ. ಆಗ ಭೀಮ ಹಾಲು ಕರ್ಕೊಳ್ಳೋಕೆ ಬರ್ತಾನೆ. ಆಗ ಹಾಲು ಕರೆಯಕ್ಕೋದಾಗ ಹರ್ಷ ಪೈ ಇದಂತ ಜಾಸ್ತಿ ಮಕ್ಕ ವಾದಿತದೆ. ಆಗ ಅಯ್ಯಪ್ಪ ಅನ್ಕೊಂಡು ಬರ್ತಾನೆ. ಆಗ ನಾನ್ ಮಾಡಿ ತಪ್ಪು ಹಂಗೆ ಆಗ್ತಾ ಇರ್ತದೆ. ಆಗ ಇನ್ಮೇಲೆ ಸೋಮ ದಿನ ಹಸುನ್ ಮೇಸ್ಕೊಬರ್ತಾನೆ. ಭೀಮ ತನ್ ಕರ್ಕೊಂಡಿದ್ದ ಹಾಲಲ್ಲಿ ಸೋಮಂಗು ಅರ್ಧ ಪಾಲು ಕೊಡ್ತಾನೆ.
2: ತುಂಬಾ ಚೆನ್ನಾಗಿತ್ತು ಕತೆ. ಎಷ್ಟ್ ಯಾರು ಹೇಳ್ಕೊಟ್ರು ನಿಂಗೆ ಈ ಕತೆನ?
3: ಅಮ್ಮ ಹೇಳ್ಕೊಟ್ರು.
2: ಅಮ್ಮ ಹೇಳ್ಕೊಟ್ರ? ಬಹಳ ಚೆನ್ನಾಗಿತ್ತು ಪುಟಾಣಿ. ನಾವು ಹಂಚ್ಕೊಂಡು ತಿನ್ಬೇಕು, ಇನ್ನೊಬ್ರಿಗೆ ಮೋಸ ಮಾಡಬಾರ್ದು. ಈ ಕತೆ ನೀತಿ ಅಲ್ವಾ?
3: ಹೌದು,
2: ಕರೆಕ್ಟ್. ಓಕೆ ಚಿನ್ನ, ಬಾಯ್ ಬಾಯ್.
3: ಟಾಟಾ, ಬಾಯ್ ಬಾಯ್.
4: Shape a successful career with world-class education.
5: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: Hello. ಹಲೋ.
6: ಹಲೋ,
2: ಯಾವ ಪಾಪ ಮಾತಾಡ್ತಾ ಇರೋದು?
6: ಚಿರಂತ್.
2: ಚಿರಂತ್ ಅಂತ. ಎಷ್ಟನೇ ಕ್ಲಾಸ್ ಚಿರಂತ್ ನೀನು?
6: ಮೂರು.
2: ಮೂರನೇ ಕ್ಲಾಸಾ? ತಿಂಡಿ ತಿಂದ್ಯಾ?
6: ತಿಂದಾಯ್ತಾ?
2: ಏನ್ ಹೇಳ್ತಿದ್ಯಾ ನೀನು? ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
6: ಹಾಡು.
2: ಹೇಳು ಪುಟಾಣಿ.
6: ವಚನ
2: ಹೇಳು ಹೇಳು.
6: ಸಜ್ಜನರ

ബാദ്യാവ ഗരികളിയാക്കോ ബാദ്യാവ അപ്പനിക ദപ്പമീശേ.

ಮೂಲ ಗರಿಗಳು ಯಾಕೋ ಬಾಡ್ಯಾವ, ಕುಟ್ಟೋದು ಖುಷಿ ಬಹಳ, ಬೀಸೋದು ಬಿಗಿ ಬಹಳ, ರತಿ ತಟೋದು ಜನ ಬಾಳವ್ವ, ತಾಳೇನಾ ತಾಳೇನಾ.

ತಾಳೇನ ಗರಿಗಳು ಯಾಕೋ ಬಾಡ್ಯಾವ, ಕುಟ್ಟೋದು ಖುಷಿ ಬಹಳ, ಬೀಸೋದು ಬಿಗಿ ಬಹಳ, ರೊಟ್ಟಿ ತಟ್ಟೋದು ಜನ ಬಾಳುವ ಬಾಡ್ಯಾವ. ಬಾಡ್ಯಾವ ಗರಿಗಳು ಯಾಕೋ ಬಾಡ್ಯಾವ, ಅಪ್ಪನಿಗೆ

0: ಗರಿಗಳು ಯಾಕೋ ಬಾಡ್ಯಾವ ಅಷ್ಟೇನು.
1: ಚೆನ್ನಾಗಿ ಹೇಳ್ದಿ ನೀನು ಜಾಹ್ನವಿ, ಚೆನ್ನಾಗಿತ್ತು. ಎಷ್ಟು ಒಂದೇ ರೊಟ್ಟಿನ ಕೊಟ್ಟಿದ್ದೀವ ತಮ್ಮ ನಿಂಗೆ? ಹೌದಾ? ಹೋಗಿ ಕೇಳು, ನಂಗೆ ಸಾಲ್ತಾ ಇಲ್ಲ, ಇನ್ನೊಂದು ರೊಟ್ಟಿ ಕೊಡು ಅಂತ. ಓಕೆನಾ?
0: ನಮ್ಮ ಅಣ್ಣ ಕೊಡ್ತೀನಿ ಮಿಸ್.
1: ನಿಮ್ಮ ಅಣ್ಣ ಟೈಮ್ ಆಗೋಯ್ತಲ್ಲ ಪುಟಾಣಿ, ಇವತ್ತು ಮುಂದಿನ ಸತ್ತಿಗೆ ಮತ್ತೆ ಫೋನ್ ಮಾಡಕ್ ಹೇಳ್ತೀಯಾ? ಸರಿ ಕೊಡು.
2: ಹಲೋ
1: ಹಲೋ, ಹೇಳಿ ಪುಟ್ಟ, ಬೇಗ ಬೇಗ ಹೇಳ್ಬೇಕು ಆಯ್ತಾ, ಸಮಯ ಆಗೋಯ್ತು.
0: ನನ್ನ ಹೆಸರು ನೂತಾ, ಐದನೇ ತರಗತಿ.
1: ಹೇಳು ಚಿನ್ನ, ಏನ್
0: ಹೇಳ್ತೀರಿ?
1: ಹಾ ಹೇಳು.
0: ಒಂದು ಎರಡು ಬಾಲಲೆ ಎರಡು ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಒಂಬತ್ತು ಹತ್ತು ಎಲೆ ಮುದಿರತ್ತು, ಒಂದರಿಂದ ಹತ್ತು ಹೀಗಿತ್ತು.
1: ಊಟದ ಆಟ
0: ಮುಗಿದಿತ್ತು,
1: ಇಂದಿನ ಕಾರ್ಯಕ್ರಮ ಮುಗೀತು. ಓಕೆ ನೂತನ್, ಚೆನ್ನಾಗಿ ಹೇಳ್ದಿ, ಟಾಟಾ. ಪುಟಾಣಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕತೆ ಮತ್ತು ಹಾಡು ಹೇಳಿದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಕರೆ ಸಿಕ್ಕಿಲ್ಲದೆ ಹೋಗಿದ್ರೆ ಬೇಸರ ಮಾಡ್ಕೊಳ್ಬೇಡಿ, ಮುಂದಿನ ಸತಿ ಮತ್ತೆ ಪ್ರಯತ್ನ ಪಡಿ, ನೀವು ಕಲ್ತಿರೋ ಹೊಸ ಹೊಸ ಹಾಡು ಕತೆಗಳನ್ನು ಹೇಳುವಂತ್ರಿ. ಸರಿನಾ? ಎಲ್ಲ ಪಾಪಗಳಿಗೂ ಟಾಟಾ.

ಇದುವರೆಗೆ ಕೇಳಿ ಗಿಳಿಗಳೇ ಪುಟ್ಟ ಮಕ್ಕಳಿಗಾಗಿ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಬಿಜಿ ಕವಿತಾ.

0: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಖು ಗುರುವಾರ ಬೆಳಿಗ್ಗೆ 10:30 ಮೈಸೂರು

0: ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ KV ಶಂಕರೇಗೌಡ ಭವನದಲ್ಲಿ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10:30. ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿಗರ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಚೈತನ್ಯ ಚಿಲುಮೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಚೈತನ್ಯ ಚಿಲುಮೆಯಲ್ಲಿ ಪುಟಾಣಿ ಮಕ್ಕಳ ಸಾಧನೆಯನ್ನು ಅನಾವರಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನೀರಿನ ಕಡೆ ಹೋಗೋಣ, ಯಾಕೆಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಳೆ ಸ್ವಿಮ್ಮರ್, ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡ್ತಿರುವಂತಹ ಈಜುಪಟು ಐ ಸಿ ಭುವೈನಿಕ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಭುವೈನಿಕ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್.
2: ಹಾಯ್,
1: ಹೇಗಿದೆಯಾ ಭುವೈನಿಕ?
2: ಚೆನ್ನಾಗಿದ್ದೀನಿ.
1: ಭುವೈನಿಕ ಎಲ್ಲಿ ಅವಳು? ಮೈಸೂರು. ಎಲ್ಲಿ ಮನೆ?
2: ಮನೆ ಹೆಬ್ಬಾಲ್.
1: ಯಾವ ಶಾಲೆ?
2: ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲ್.
1: ಎಷ್ಟನೇ ಕ್ಲಾಸು?
2: ಇವಾಗ 3rd-4th.
1: 4th ಹೋಗ್ತಾ ಇದೆಯಾ? ಈಗ ನನಗೆ ಭುವೈನಿಕ ಅಂದರೆ ಒಂಥರ ಡಿಫ್ರೆಂಟ್ ನೇಮ್ ಅಂತ ಅನ್ನಿಸ್ತು. ಕೇಳಿಲ್ಲ, ಈಗಿನ ಹೆಸರುಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದರ ಅರ್ಥ ನಮಗೆ ಗೊತ್ತಿರಲ್ಲ. ಈಗ ನಿನಗೆ ಅರ್ಥ ಗೊತ್ತಾ ಭುವೈನಿಕಂದು?
2: ಹಾಂ.
1: ಏನಂಗಂದರೆ?
2: ಹೆವೆನ್ ಆನ್ ಅರ್ತ್.
1: ಹೆವೆನ್ ಆನ್ ಅರ್ತ್? ಓ, ಭೂಮಿ ಮೇಲಿರುವ ಸ್ವರ್ಗ.
2: ಹಾಂ.
1: ಓಕೆ, ನೀನು ಹೋದ ಕಡೆ ಸ್ವರ್ಗ ಸೃಷ್ಟಿ ಮಾಡ್ತಾ ಇದೆಯಾ? ಈಗ ಈಜ್ಲಿಕ್ಕೆ ಹೋಗ್ತೀಯಾ, ಅವಾರ್ಡ್ ತಗೋಬತ್ತೀಯಾ?
2: ಹಾಂ.
1: ಹೋದ ಕಡೆ ಎಲ್ಲ ಅವಾರ್ಡ್ ಮಾಡ್ತೀಯಾ?
2: ಹಾಂ.
1: ಆಲ್ಮೋಸ್ಟ್ ಮಾಡ್ತೀಯಾ?
2: ಹಾಂ.
1: ನಿನಗೆ ಖುಷಿ ಇದೆ?
2: ಹಾಂ, ಖುಷಿ ಇದೆ.
1: ಈ ಒಂದು ಸಾಧನೆ ಮಾಡಬೇಕು ಅಂತೇಳಿದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಬೇಕಲ್ವಾ?
2: ಓಕೆ.
1: ಅಪ್ಪನ ಹೆಸರೇನು?
2: ಚೇತನ್.
1: ಏನು ಮಾಡ್ತಾರಪ್ಪ?
2: ಅವ್ರು JSSL ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ.
1: ಅಮ್ಮ?
2: ಅಮ್ಮ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ವಿನಯ.
1: ಅಮ್ಮನ ಹೆಸರು ವಿನಯ. ನೀನೊಬ್ಬಳೇ ಮಗಳ?
2: ಇಲ್ಲ, ಇನ್ನೊಬ್ಬ ತಮ್ಮ ಇದ್ದಾನೆ.
1: ಅವನ ಹೆಸರೇನು?
2: ರುವಾಂಶ್.
1: ರುವಾಂಶ್, ಅವನೇನು ಮಾಡ್ತಾನೆ?
2: ಅವನು ನನ್ನ ಜೊತೆ ಸ್ವಿಮ್ಮಿಂಗ್ ಮಾಡ್ತಾನೆ.
1: ಸ್ವಿಮ್ಮಿಂಗ್ ಮಾಡ್ತಾನೆ. ಏನು ಓದ್ತಾ ಇದ್ದಾನೆ ಅವನು?
2: ಅವನು ಇವಾಗ UKG. LKGಯಿಂದ.
1: LKGಯಿಂದ UKG ಹೋಗ್ತಾನೆ. ಯಾವ ಸ್ಕೂಲ್ ಅವನು?
2: ಲಿಟ್ಲಲ್ಲಿ.
1: ಲಿಟ್ಲಲ್ಲಿ ಅಂತಾನಾ, ಮೈಸೂರಲ್ಲೇ?
2: ಹಾಂ.
1: ಓಕೆ. ನಿನಗೆ ಯಾಕೆ ಇಂಟ್ರೆಸ್ಟ್ ಬಂತು ಹೇಳು. ಯಾಕೆಂತಂದರೆ 9 ವರ್ಷದ ಹುಡುಗಿ ನೀನು. ಹೌದಾ?
2: ಹೌದು.
1: ಈ 9 ವರ್ಷದಲ್ಲಿ ಭಾಳಷ್ಟು ಅವಾರ್ಡ್ ಮಾಡಿಬಿಟ್ಟಿದ್ಯಾ ನೀನು.
2: ಹೌದು.
1: ಯಾಕೆ ಸ್ವಿಮ್ಮಿಂಗ್ ಅಂದರೆ ಇಷ್ಟ ನಿನಗೆ?
2: ಯಾಕಂದರೆ ನಾವು ಆಟ ಆಡ್ಬೋದು.
1: ಏನು ಆಟ ಆಡ್ಬೋದು?
2: ನೀರಲ್ಲಿ, ವಾಟರ್ಫಾಲ್ ಎಲ್ಲ ಆಟ ಆಡ್ಬೋದು, ಬಾಲಲ್ಲಿ.
1: ಯಾರು ಕಲಿಸಿದ್ದು ನಿನಗೆ ಈ ಗೇಮಲ್ಲಿ ಆಡುವಂತ?
2: ಮಹೇಶ್ ಸರ್.
1: ಮಹೇಶ್ ಸರ್ ಯಾರವರು?
2: ಅವ್ರು ನಮ್ಮ ಕೋಚ್.
1: ನಿಮ್ಮ ಕೋಚಾ? ಮೊದಲಿಂದ ಅವರೇ ಕೋಚಾ? ಓಕೆ. ಎಲ್ಲಿರ್ತಾರೆ ಅವರು?
2: ವಿಜಯನಗರಲ್ಲೇ ಇರ್ತಾರೆ.
1: ಈ ಒಂದು ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಆಸಕ್ತಿ ಮೂಡಿಸ್ಲಿಕ್ಕೆ ನಿನಗೆ ಮನೇಲಿ ಅಪ್ಪನ ಕಾರಣ ಅಮ್ಮನ ಕಾರಣ?
2: ಇಬ್ರು.
1: ಇಬ್ರು? ಇಬ್ರು ಸ್ವಿಮ್ ಮಾಡ್ತಾರಾ?
2: ಇಲ್ಲ.
1: ಮತ್ತೆ
2: ಅಂದ್ರೆ ಅವರು ಹೇಳ್ಕೊಡಕ್ ಮಾತ್ರ ಬರೋದು.
1: ನೀ ಎಷ್ಟನೇ ವಯಸ್ಸಿಂದ ಶುರು ಮಾಡಿದೆ ಈ ಸ್ವಿಮ್ಮಿಂಗ್?
2: 4 ವರ್ಷ.
1: ನಿನಗೆ 4 ವರ್ಷ. ಈಗ 9 ವರ್ಷ ಅಂದ್ರೆ 5 ವರ್ಷದಿಂದ ಈ ಒಂದು ಸ್ವಿಮ್ಮಿಂಗ್ ಮಾಡ್ತಾ ಇದೀಯ, ಹೌದಾ? ಓಕೆ. ನೀನು 4 ವರ್ಷಕ್ಕೆ ಮಾತಾಡೋಕ್ಕೆ ಬರಲ್ಲ ಅಲ್ವಾ? ನೀನು ಆಗಲೇ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ನಿಂಗೆ ಗೊತ್ತೇ ಇರಲ್ಲ ಸ್ವಿಮ್ಮಿಂಗ್ ಅಂದ್ರೆ ಏನು ಗೊತ್ತಿತ್ತು ಅವಾಗ? ಇಲ್ಲ ತಾನೇ? ಸುಮ್ಮನೆ ನೀರಲ್ಲಿ ಆಟ ಆಡೋದು ಮಾತ್ರ ಗೊತ್ತು ಅಲ್ವಾ? ಅಪ್ಪ ಕಲ್ಸಿದ್ರೆ ಅಮ್ಮ ಕಲ್ಸಿದ್ರ, ಇಲ್ಲ ಹೋಗೋ ಸ್ವಿಮ್ಮಿಂಗ್ ಮಾಡುವಂತ?
2: ಅಮ್ಮ ಕಲ್ಸಿದ್ರು.
1: ಯಾಕೆ ಅಮ್ಮ ಕಲ್ಸಿದ್ರು? ಅಮ್ಮಗೆ ಇಷ್ಟನಾ ಸ್ವಿಮ್ಮಿಂಗು? ಅಮ್ಮನು ಮಾಡ್ತಾರಾ?
2: ಇಲ್ಲ.
1: ಮತ್ತೆ
2: ಫಸ್ಟ್ ಚಿಕ್ಕವಳಿರ್ಬೋದು ಮಾಡ್ತಿದ್ರು.
1: ಓ, ಅದಕ್ಕಾಗಿ ನೀನು ಮಾಡು ಅಂತ ಹೇಳಿ ಸೀರಿಯಸ್ ಆಗಿ ತಗೊಂಡು ಅದನ್ನೇ ಕೂಡ ಮೆಡಲ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ಆ ಥರ ಮೆಡಲ್ ಮಾಡುವ ಅಂತ ಯಾರು ಹೇಳ್ಕೊಟ್ಟಿದ್ದು ನಿನಗೆ?
2: ನಮ್ಮಮ್ಮ ಅಂದಪ್ಪ.
1: ಯಾವ್ಯಾವ ಸ್ಟ್ರೋಕ್ಸ್ ಮಾಡ್ತೀಯಾ ಗೊತ್ತಿದೆಯಾ?
2: ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಫ್ಲೈ
1: ಎಲ್ಲಾನು ಮಾಡ್ಬಿಡ್ತಿದ್ಯಾ ಅದಕ್ಕೆ? ವೆರಿ ಗುಡ್. 5 ವರ್ಷದಿಂದ ನೀನು ಕಲಿತಾ ಇದೀಯಾ, ಆಡ್ತಾ ಇದೀಯಾ. ಎಲ್ಲೆಲ್ಲಿ ಹೋಗಿ ಮೆಡಲ್ ಮಾಡಿದ್ಯಾ ಗೊತ್ತಿದೆಯಾ ನಿನಗೆ? ಯಾವ್ಯಾವ ಊರಿಗೆ ಹೋಗಿದ್ದೆ?
2: ಬೆಂಗಳೂರು, ಮೈಸೂರು, ಹಾಸನ್, ಶಿವಮೊಗ್ಗ.
1: ಎಲ್ಲ ಕಡೆ ಹೋಗಿದ್ಯಾ. ಕೊಡಗು?
2: ಕೊಡಗು.
1: ಕೊಡಗು ಹೋಗಿಲ್ಲ. ಓಕೆ. ಎಲ್ಲೆಲ್ಲಿ ಮೆಡಲ್ ಮಾಡಿದ್ಯಾ ಗೊತ್ತಿದೆಯಾ ನಿನಗೆ? ಏನೇನು ಮೆಡಲ್ ಮಾಡಿದ್ಯಾ ಹೇಳ್ಬೋದಾ ನಮಗೆ?
2: 95 ಮೆಡಲ್.
1: 95 ಮೆಡಲ್ಲು? ಎಲ್ಲ ಗೋಲ್ಡಾ?
2: ಆದರೆ ಸ್ವಲ್ಪ ಸಿಲ್ವರ್ ಅಂದ ಬ್ರಾನ್ಸ್ ಇದೆ.
1: ಓಕೆ. ಅಂದರೆ ಯಾವ ಏಜ್ ಕ್ಯಾಟಗರೀಲಿ ನೀನು ಈ ಸ್ವಿಮ್ಮಿಂಗ್ ಆಡ್ತೀಯಾ? ನಿನಗೆ 9 ವರ್ಷ ಅಲ್ವಾ? 15 ಏಜ್ ಕ್ಯಾಟಗರೀಲಿ ನೀನು ಸ್ವಿಮ್ ಮಾಡ್ತೀಯಾ, ಆದರೆ ಮೆಡಲ್ ಮಾಡ್ತೀಯಾ? ಅಚ್ಚು, ಭಾಳ ದೊಡ್ಡದಲ್ವಾ? ಈಗ ನೀನು ಶಾಲೆಗೆ ಹೋಗ್ತೀಯ ಅಲ್ವಾ? ಎಷ್ಟು ಗಂಟೆ ಹೋಗ್ತೀಯ ಶಾಲೆಗೆ?
2: ನಾನು 8:45 ಹೋಗ್ತೀನಿ.
1: ವಾಪಸ್ ಬರೋದು?
2: 3:15.
1: 3:15 ಬಂದ್ಬಿಡ್ತೀಯ ಮನೆಗೆ? ಓಕೆ. ಆಮೇಲೆ ಏನು ಕೆಲಸ?
2: ಆಮೇಲೆ ಊಟ ಮಾಡಿ ಸ್ವಿಮ್ಮಿಂಗ್ ಹೋಗ್ತೀನಿ.
1: ಎಷ್ಟು ಗಂಟೆಗೆ?
2: 4:00.
1: ಮತ್ತೆ ವಾಪಸ್ ಬರೋದು?
2: ವಾಪಸ್ ಬರೋದು 7:30 ಎಲ್ಲ ಆಗುತ್ತೆ.
1: ಡೈಲಿ ಇದೇನೋ ರೊಟೀನು?
2: ಹ್ಞೂ.
1: ವೀಕೆಂಡ್ಸ್ ಏನು ರಜಾ ಇಲ್ವಾ?
2: ಮಂಡೇ ರಜಾ ಐತೆ.
1: ಸಂಡೇನೂ ಹೋಗಬೇಕು?
2: ಹ್ಞೂ.
1: ಹಂಗಾರೆ ಈ ಥರ ಎಲ್ಲ ಹೋಗಬೇಕು ಅಂದರೆ ನೀನು ವೀಕೆಂಡ್ ಎಂಜಾಯ್ ಮಾಡೋಕ್ಕಾಗದೇ ಇಲ್ಲ. ಹೋಗಲಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಸ್ವಿಮ್ಮಿಂಗ್ ಹೋಗ್ತಿಲ್ಲ, ಅದೇ ಖುಷಿ ನಿನಗೆ, ಹೌದಾ? ಓಕೆ. ಆಟ ಎಲ್ಲ ಆಡ್ತೀಯ? ಬರೀ ಸ್ವಿಮ್ಮಿಂಗ್ ಮಾಡ್ಕೊಂಡು ಇರ್ತೀಯ, ಆಟ ಆಡಲ್ಲ ನೀನು?
2: ಇಲ್ಲ, ಲಾಸ್ಟ್ ಅಲ್ಲಿ ಆಟ ಆಡ್ತೀನಿ ಸ್ವಿಮ್ಮಿಂಗ್ ಆದ್ಮೇಲೆ.
1: ಏನು ಆಟ ಆಡ್ತೀಯ?
2: ನಮ್ಮ ಫ್ರೆಂಡ್ಸ್ ಜೊತೆ ವಾಟರ್ ಪೂಲ್ ಆಟ ಆಡ್ತೀನಿ.
1: ಅದು ನೀರಲ್ಲೇ? ಹೊರಗಡೆ ಏನು ಗೇಮ್ಸ್ ಆಡಲ್ಲ? ಸ್ವಿಮ್ಮಿಂಗ್ ಬಿಟ್ಟು ಬೇರೆ ಏನು ಮಾಡಲ್ವಾ ಏನು? ಬೇರೆ ಆಕ್ಟಿವಿಟೀಸ್ ಏನು ಮಾಡಲ್ವಾ?
2: ಬೇರೆ ರನ್ನಿಂಗ್ ರೇಸ್ ಮಾಡ್ತೀನಿ.
1: ಓಕೆ, ಸ್ವಿಮ್ಮಿಂಗ್ ಬಿಟ್ಟು ಈ ರನ್ನಿಂಗ್ ಕಾಂಪಿಟೇಷನ್ ಮಾಡ್ತೀಯಾ? ಓಕೆ. ಮೊಬೈಲು ಟಿವಿ ಏನು ನೋಡಲ್ವಾ ಏನು?
2: ಟಿವಿ ನೋಡ್ತೀನಿ.
1: ಏನು ನೋಡ್ತೀಯ ಟಿವಿಲಿ? ಅಲ್ಲೂ ಸ್ವಿಮ್ಮಿಂಗೇ ನೋಡ್ತೀಯಾ?
2: ಹಾಂ, ನಮ್ಮ ಅಪ್ಪ ತೋರಿಸ್ತಾರೆ. ಆದರೆ ನಾನು ಚಿಂಟು ಟಿವಿಯಲ್ಲಿ ಪೇಪಾ ಪಿಗ್ ಎಲ್ಲ ನೋಡ್ತೀನಿ.
1: ಪೇಪಾ ಪಿಗ್ ನೋಡ್ತೀಯಾ? ಗುಡ್. ನಿಂಗೆ ಟೈಮೇ ಇಲ್ಲ ನನ್ನ ಪ್ರಕಾರ.
2: ಇದು ಸ್ವಲ್ಪ ದಿನ ಲೀವ್ ತಗೊಂಡು ಹೋಗ್ತೀನಿ.
1: ಎಲ್ಲಿಗೆ ಲೀವ್ ತಗೋತೀಯ, ಶಾಲೆಗ ಇಲ್ಲ ಸ್ವಿಮ್ಮಿಂಗ?
2: ಅಂದರೆ ಸ್ವಿಮ್ಮಿಂಗ್ಗೆ ಲೀವ್ ತಗೊಂಡು ನಾನು ಅಜ್ಜಿ ಮನೆಗೆ ಹೋಗ್ತೀನಿ.
1: ಓಕೆ, ಅಜ್ಜಿ ಮನೆಯಲ್ಲಿ?
2: ಕುಶಾಲನಗರ್.
1: ಕುಶಾಲನಗರದಲ್ಲಿ. ನಿನಗೆ ಸ್ವಿಮ್ಮಿಂಗ್ ಮಾಡೋದು ಇಷ್ಟನಾ?
2: ಹಾಂ, ಇಷ್ಟ.
1: ಯಾಕೆ ಇಷ್ಟ ಆಗುತ್ತೆ?
2: ಯಾಕಂದರೆ ಅಂದರೆ ಸಾಫ್ಟಾಗೂ ಇರುತ್ತೆ ನೀರು.
1: ಸಾಫ್ಟಾಗಿರುತ್ತೆ ಅಂತಂದರೆ ಈಗ ನಿನಗೆ ಅಭ್ಯಾಸ ಆಗಿದೆ, ಅದರಿಂದ ಸಾಫ್ಟಾಗಿರುತ್ತೆ. ಹೊಸಬರಿಗೆ ಸಾಫ್ಟಾಗಿರಲ್ಲ, ಅದು ಒಂಥರ ಹಾರ್ಡ್ ಅನಿಸುತ್ತೆ. ಸಮ್ಮರ್ ಈಗ, ಈಗ ನೀರಲ್ಲಿ ಆಟ ಆಡಬೇಕು ಅಂತಂದರೆ ಏನು ಸಮಸ್ಯೆ ಆಗಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ಚಳಿನೇ ಆಗುತ್ತಲ್ವಾ?
2: ಇಲ್ಲ,
1: ನಿಂಗೇನು ಅನಿಸಲ್ಲ ಅಂದರೆ ಸ್ವಿಮ್ಮರ್ಗೆ ಅವೆಲ್ಲ ಅನಿಸೋದೇ ಇಲ್ಲ ಅಲ್ವಾ? ಅವೆಲ್ಲ ಕಾಮನ್. ಓಕೆ, ಎಷ್ಟು ಮೀಟರ್ ಸ್ವಿಮ್ಮರ್ ನೀನು?
2: ಅಂದರೆ ನಾನು ಆಲ್ಮೋಸ್ಟ್ ನಮ್ಮ ಕೋಚ್ ಮಾಡಿಸುವಾಗ 800 ಇಲ್ಲ 1000 ಮೀಟರ್ಸ್ ಎಲ್ಲ ಮಾಡಿಸ್ತಾರೆ.
1: 1000 ಮೀಟರ್ಸ್ ಮಾಡಿಸ್ತಾರಾ? ಆಗುತ್ತಾ? ನೀನು 9 ವರ್ಷದ ಹುಡುಗಿ, ಭಾಳ ಕಷ್ಟ ಆಗಲ್ವಾ?
2: ಇಲ್ಲ,
1: ಅಭ್ಯಾಸ ಆಗಿಬಿಟ್ಟಿದೆ. ನಿನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಹೇಳ್ಬೋದಾ? ಗೊತ್ತಿದೆಯಾ ನಿನಗೆ ಎಷ್ಟು ಮಿನಿಟ್ ಅಂತ ಹೇಳಿ?
2: ಫ್ರೀ ಸ್ಟೈಲ್ ಅಲ್ಲಿ ನಾನು 35 ಕೊಡ್ತೀನಿ ಟೈಮಿಂಗ್ಸ್, ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ 47, ಅಲ್ಲಿಂದ
1: ಎಷ್ಟು 100 ಮೀಟರ್ಸ್ ಹೇಳ್ತಿರೋದ?
2: 50.
1: ಓಕೆ,
2: ಬ್ಯಾಕ್ ಸ್ಟ್ರೋಕ್ 40 ಕೊಡ್ತೀನಿ, ಫ್ಲೈ 38.
1: ಇದು ನಿನ್ನ ಬೆಸ್ಟ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಇಲ್ಲ ಇನ್ನು ಬೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತಾ?
2: ಇನ್ನು ಬೆಸ್ಟ್ ಮಾಡ್ಬೇಕು.
1: ಎಷ್ಟು ಬೆಸ್ಟ್ ಮಾಡ್ಬೇಕು ಅಂತ, ಇನ್ನು ಎಷ್ಟು ಸೆಕೆಂಡ್ಸ್ ನಾನು ಜಲ್ದಿ ಮಾಡ್ಬೋದು ಅಂತ ಅನ್ಸುತ್ತೆ ನಿನಗೆ?
2: ನನಗೆ ಆಲ್ಮೋಸ್ಟ್ 3 seconds ಜಾಸ್ತಿ ಮಾಡ್ಬೋದು.
1: 3 seconds. ಓಕೆ, ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ ಅಂತಲ್ವಾ? ಓಕೆ, ಈಗ ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಸ್ಟ್ಯಾಮಿನಾ ಭಾಳ ಬೇಕು. ಯಾಕೆ ಅಂತ ಹೇಳಿದ್ರೆ ರನ್ನಿಂಗು ಸ್ಟ್ಯಾಮಿನಾ ಬೇಕು, ಸ್ವಿಮ್ಮಿಂಗು ಸ್ಟ್ಯಾಮಿನಾ ಬೇಕು ಅಲ್ವಾ? ನಿನ್ನ ಹೈಟ್ ಎಷ್ಟು?
2: 4 feet. ಅಲ್ಲಿ
1: ಸ್ಟ್ಯಾಮಿನಾ ಭಾಳ ಬೇಕು ಅಂತಂದಾಗ ಊಟ ತಿಂಡಿ ಚೆನ್ನಾಗಿ ಮಾಡಬೇಕು. ಮಾಡ್ತೀಯಾ? ಊಟ ತಿಂಡಿದು ಏನು ಸಮಸ್ಯೆ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ಜಂಕ್ ಫುಡ್ ಎಲ್ಲ ತಿಂದ್ಬಿಟ್ರೆ ಸ್ಟ್ಯಾಮಿನಾನೇ ಇರಲ್ಲ. ಹೌದಾ? ನಿನ್ನ ಫುಡ್ ಹ್ಯಾಬಿಟ್ ಹೇಗಿದೆ, ಏನೇನು ತಿಂತೀಯ ಅದನ್ನು ಹೇಳು.
2: ನಾನು ರಾಗಿ, ಅಂಬ್ಲಿ, ಹಾಲು, ಎಗ್, ಅದೆಲ್ಲ ಮಾರ್ನಿಂಗ್ ತಿಂತೀನಿ. ಈವ್ನಿಂಗ್ ಮೊಸರನ್ನ.
1: ಮೊಸರನ್ನ ಸಾಕಾ?
2: ಹಾ, ಮೊಸರನ್ನ. ನಾನ್ ವೆಜ್ ಇದ್ರೆ ನಮ್ಗೆ ಕೊಡ್ತಾರೆ.
1: ಮಧ್ಯಾಹ್ನ ಏನ್ ತಗೊಂಡು ಹೋಗ್ತೀಯ ಊಟ?
2: ಊಟ
1: ಶಾಲೆಗೆ.
2: ಮಾರ್ನಿಂಗ್ ಏನ್ ಮಾಡ್ತಾರೆ ಅದೇ ತಗೊಂಡು.
1: ಅದೇ ತಗೊಂಡು ಹೋಗ್ತೀಯ? ಓಕೆ ಓಕೆ. ಆಮೇಲೆ ಮಧ್ಯೆ ಸಂಜೆ ಬಂದ್ಮೇಲೆ ಮತ್ತೆ ಊಟ ಮಾಡ್ತೀಯ ಅಲ್ವಾ? ಆಮೇಲೆ ಮತ್ತೆ ನೀನು ಸ್ವಿಮ್ಮಿಂಗ್ ಹೋಗ್ತೀಯ, ಮತ್ತೆ ಬಂದು ಊಟ ಮಾಡ್ತೀಯ. ಹೌದಾ? ಎಷ್ಟು ಗಂಟೆ ಮಲ್ಕೋತೀಯ?
2: ಆಲ್ಮೋಸ್ಟ್ 8 or 9:30
1: ಮಲ್ಕೊಂಬಿಡ್ತೀಯ? ಓಕೆ. ಬೆಳಗ್ಗೆ ಹೇಳೋದು?
2: ಬೆಳಿಗ್ಗೆ ಹೇಳೋದು ಮಾರ್ನಿಂಗ್ ಸ್ವಿಮ್ಮಿಂಗ್ ಇದ್ರೆ 5 ಗಂಟೆಗೆ ಹೇಳ್ತೀನಿ. ಇಲ್ಲ
1: ಮಾರ್ನಿಂಗ್ ಹೋಗ್ತೀಯಾ ಸ್ವಿಮ್ಮಿಂಗ್ಗೆ?
2: ಇಲ್ಲ ಅಂದರೆ ಸರ್ ಕರಿವಾಗ ಹೋಗ್ತೀನಿ.
1: ಅಂದರೆ ಯೂಶ್ವಲಿ ಸಂಜೆ ಇರುತ್ತೆ, ಒಂದು 4 to 7:30 ಇರುತ್ತೆ ರೆಗ್ಯುಲರ್ ರೂಟೀನ್ ಅದು. ಇಲ್ಲ ಅಂದರೆ ಬೆಳಗ್ಗೆ ಯಾವಾಗಾದರೂ ಒಂದೊಂದು ಸಲ ಇರುತ್ತೆ. ಹೌದಾ? ಓಕೆ. ಕಾಂಪಿಟೇಷನ್ಸ್ ಇದ್ರೆ ಮೋಸ್ಟ್ಲಿ ಬೆಳಗ್ಗೆ ಕರೀತಾರೆ ಅನ್ಸುತ್ತಲ್ವಾ? ಓಕೆ. ಈಗ ನೀನು ನಿಮ್ಮ ಕೋಚ್ ಬಗ್ಗೆ ಹೇಳಿದೆ ಅಲ್ವಾ, ಕೋಚ್ ಹೆಸರು ಇನ್ನೊಮ್ಮೆ?
2: ಮಹೇಶ್ ಸರ್.
1: ಮಹೇಶ್ ಸರ್. ಓಕೆ. ನಿಮ್ಮ ಮಹೇಶ್ ಸರ್ ಹೇಗೆ ನಿನಗೆ ಹೇಳ್ಕೊಡ್ತಾರೆ, ಹೇಗೆ ಸಪೋರ್ಟಿವ್ ಆಗಿದ್ದಾರೆ?
2: ಅಂದರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದರೂ ರಾಂಗ್ ಟೆಕ್ನಿಕ್ ಮಾಡಿದ್ರೆ ರಿಪೀಟ್ ಮಾಡಿ ಪುನಃ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಅಲ್ಲಿಂದ ಅವ್ರು ಜಾಸ್ತಿ ಸಪೋರ್ಟಿವ್ ಆಗಿದ್ದಾರೆ.
1: ನೀವು ಒಬ್ಬಳೇನಾ? ಅವ್ರಿಗೆ
2: ಬೇರೆ ಜನ ಇದ್ದಾರೆ.
1: ಇದ್ದಾರಾ? ಓಕೆ. ಅವರೆಲ್ಲರೂ ಕೂಡ ನಿನ್ನ ಥರನೇ ಮೆಡಲ್ ಮಾಡ್ತಾರಾ? ಓಕೆ. ಅಂದರೆ ಟೀಮ್, ನೀವು ಟೀಮಲ್ಲಿ ಹೋಗಿ ಕೆಲಸ ಮಾಡ್ತೀರಾ?
2: ಹೌದು.
1: ನಿನ್ನ ಶಾಲೆಯಿಂದ ಯಾರಿದ್ದಾರೆ ನಿನಗೆ?
2: ಪುನರ್ನಿ, ಅಲ್ಲಿಂದ
1: ಅವಳು ಸ್ವಿಮ್ಮಿಂಗ್ ಮಾಡ್ತಾಳಾ?
2: ಅವಳು ಸ್ವಿಮ್ಮಿಂಗ್ ಮಾಡ್ತಾಳೆ.
1: ಮತ್ತೆ ಇನ್ಯಾರು?
2: ಬೇರೆಯವ್ರು ಯಾರು ಇಲ್ಲ.
1: ಬೇರೆ ಯಾರು ಇಲ್ಲ. ನಿನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ
2: ಸ್ಕೂಲಲ್ಲಿ?
1: ಸ್ಕೂಲಲ್ಲಿ
2: ಸ್ಕೂಲಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನ್ನ ಫ್ರೆಂಡ್ಸ್.
1: ಎಲ್ಲರೂ ಫ್ರೆಂಡ್ಸ್? ಯಾಕೆ?
2: ಯಾಕಂದ್ರೆ
1: ಭುವೈನಿಕಾ ಒಳ್ಳೆ ಮೆಡಲ್ ಮಾಡ್ತಿದ್ದಾಳೆ, ಗೋಲ್ಡ್ ಮೆಡಲ್ ತಗೋತಾ ಇದ್ದಾಳೆ. ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಗೊಂದು ಗ್ರೇಡ್ ಅಂತನಾ? ಅದರಿಂದ ಫ್ರೆಂಡ್ಶಿಪ್ ಜಾಸ್ತಿ ನಿನಗೆ. ಮನೆ ಹತ್ರ ಎಷ್ಟು ಜನ ಇದ್ದಾರೆ ಫ್ರೆಂಡ್ಸು?
2: ಮನೆ ಹತ್ರ ಸ್ವಲ್ಪ ಜನ ಅಷ್ಟೇ.
1: ಜಾಸ್ತಿ ಇಲ್ವಾ? ಮನೆ ಹತ್ರ ಟೈಮೇ ಸಿಗಲ್ವ ನಿನಗೆ?
2: ಟೈಮ್ ಸಿಗುತ್ತೆ, ಸ್ವಲ್ಪ ಸ್ವಲ್ಪ ಆಟ ಆಡ್ತೀವಿ.
1: ಸ್ವಲ್ಪ ಸ್ವಲ್ಪ ಆಟ ಆಡ್ತೀಯ? ಓಕೆ. ಈ ರಜೆ ಎಲ್ಲ ಬರುತ್ತಲ್ವಾ, ಅವಾಗ ಏನು ಮಾಡ್ತೀಯ ನೀನು?
2: ಸ್ವಲ್ಪ ಓದ್ತೀನಿ, ಅಂದ ಆಟ ಆಡಕ್ಕೆ ಹೋಗ್ತೀನಿ, ಅಂದ ಸ್ವಿಮ್ಮಿಂಗ್.
1: ಅಂದರೆ ಈಗಲೂ ಸ್ವಿಮ್ಮಿಂಗ್ ಇದೆಯಾ? ಡೈಲಿ ಇದೆ. ಅದಕ್ಕೇನು ರಜಾನೇ ಇಲ್ಲ?
2: ಜಸ್ಟ್ ಮಂಡೇ ಮಾತ್ರ.
1: ಮಂಡೇ ಮಾತ್ರ ರಜಾ? ಓಕೆ, ನಿನಗ ಅಜ್ಜಿ ಮನೆ ಕುಶಾಲ್ ನಗರ ಅಂತ ಹೇಳಿದೆ, ಕುಶಾಲ್ ನಗರಕ್ಕೆ ಹೋದ್ರೆ ಒಂದೇ ದಿನ ಹೋಗ್ಬೇಕು?
2: ಇಲ್ಲ, ಒಂದ್ 7 ದಿವಸ ಇಲ್ಲ 3 ದಿವಸ ಹೋಗ್ತೀವಿ.
1: ಹೋಗಿ ಬಂದ್ಬಿಡ್ತೀವಿ ವಾಪಸ್, ಯಾಕೆ ನಾ ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಹೇಳಿ ಅಲ್ವಾ. ಓಕೆ, ಈಗ ಭುವನಿಕನ್ ನೋಡಿದ್ರೆ ಸ್ಕೂಲಲ್ಲಿ ಹೇಗೆ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಸ್ ಆಗ್ಬೋದು ನಿಮ್ಮ ಟೀಚರ್ಸ್ ಆಗ್ಬೋದು, ಯಾಕೆಂದರೆ ಇಷ್ಟೆಲ್ಲ ಮೆಡಲ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಕೂಡ ಬೇಕಾಗ್ತಾರೆ ಅಲ್ವಾ, ಅವ್ರ ಸಪೋರ್ಟಿವ್ ಬಹಳ ಬೇಕಾಗುತ್ತೆ, ಹಾಗೆ ಕೂಡ ಟೀಚರ್ ಸಪೋರ್ಟು ಬೇಕಾಗುತ್ತೆ. ಹೌದಾ, ಹೇಗಿದೆ ಸಪೋರ್ಟ್ ನಿನಗೆ?
2: ಟೀಚರ್ಸು ಏನಾದರೂ ರಾಂಗ್ ಮಾಡಿದ್ರೆ ಪುನಃ ಹೇಳ್ಕೊಡ್ತಾರೆ, ಅಂದ್ರೆ ಫ್ರೆಂಡ್ಸು ಅಷ್ಟೇ ಹಂಗೆ ಇದ್ದಾರೆ, ಅಂದ್ರೆ
1: ಹಂಗೆ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ನಿನಗೆ ಕಾಂಪಿಟೇಷನ್ ಎಲ್ಲ ಹೋಗ್ಬೇಕಾಗತ್ತಲ್ವಾ, ಅವಾಗ ಮೋಸ್ಟ್ಲಿ ದೂರ ದೂರ ಊರಿಗೆಲ್ಲ ಹೋಗ್ಬೇಕಾದ್ರೆ ರಜಾ ಹಾಕ್ಬೇಕಾಗತ್ತೆ, ಅವಾಗೆಲ್ಲ ಕ್ಲಾಸಸ್ ಮಿಸ್ ಆಗುತ್ತೆ, ನೋಟ್ಸ್ ಮಿಸ್ ಆಗುತ್ತೆ, ಅವಾಗೆಲ್ಲ ಏನ್ ಮಾಡ್ತೀಯ?
2: ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಕೊಡ್ತಾರೆ ಕಂಪ್ಲೀಟ್ ಮಾಡೋಕ್ಕೆ, ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಅಂದ್ರೆ ಟೀಚರ್ಗಂತ ಅವ್ರು ಸಬ್ಮಿಟ್ ಮಾಡಿದ್ರೆ ಗುಡ್ ಅಂತಾರೆ.
1: ಈಗ ನೀನು ಸ್ವಿಮ್ಮಿಂಗ್ ಮಾಡ್ತಾನೆ ಇರ್ತೀಯ ಇಲ್ಲ ಚೆನ್ನಾಗಿ ಓದ್ತೀಯ?
2: ಓದ್ತೀನಿ.
1: ಚೆನ್ನಾಗಿ ಓದ್ತೀಯ? ಫಸ್ಟ್ ರ್ಯಾಂಕ್ ಬರ್ತೀಯ? ಫಸ್ಟ್ ರ್ಯಾಂಕ ನೀನು? ವೆರಿ ಗುಡ್. ನೋಡು, ಈಗ ಸ್ವಿಮ್ಮಿಂಗ್ ಮಾಡೋದ್ರಿಂದ ಫಸ್ಟ್ ರ್ಯಾಂಕ್ ಬರ್ತಿದ್ಯಾ ಅಂತ ಕಾಣುತ್ತೆ, ಫೋಕಸ್ ಮಾಡ್ಬೋದಲ್ವಾ? ಈಗ ನಾನೇನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಫೋಕಸ್ ಬಹಳ ಮುಖ್ಯ ಆಗುತ್ತೆ. ಇಲ್ಲ, ನಾನು ಸ್ವಿಮ್ಮಿಂಗಲ್ಲಿ ಅಚೀವ್ ಮಾಡಬೇಕು, ಗೋಲ್ಡ್ ಮೆಡಲ್ ತೊಗೊಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಿದೆ, ಆ ಫೋಕಸ್ ನಿನಗೆ ಮೋಸ್ಟ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೌದಾ? ನಿನ್ನ ಮಾತನ್ನು ಬಹಳಷ್ಟು ಪುಟಾಣಿ ಮಕ್ಕಳು ಕೇಳ್ತಾ ಇರ್ತಾರೆ, ನಿನ್ನ ಫ್ರೆಂಡ್ಸು ಕೇಳ್ತಾ ಇರ್ತಾರೆ, ಆಕಾಶ್ ಪಂಡಿತ್ ಓ ನಮ್ಮ ಬೋಯಿನಿಕ ಮಾತಾಡ್ತಾ ಇದ್ದಾಳಲ್ಲ ಅಂಥೇಳಿ. ಈ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸನ್ನು, ನಿಮ್ಮ ಟೀಚರ್ಸನ್ನು, ನಿಮ್ಮ ವೆಲ್ ವಿಷರ್ಸನ್ನು ನೆನೆಸ್ಕೋಬೇಕು ಅಂದ್ರೆ ಯಾರ್ಯಾರು ನೆನೆಸ್ಕೊಂತೀಯ?
2: ಟೀಚರ್ಸಲ್ಲಿ ಅರುಣಾ ಮ್ಯಾಮ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ.
1: ಏನು ಮಾಡ್ತಾರೆ ಅರುಣಾ ಮೇಡಮ್, ಏನು ಟೀಚ್ ಮಾಡ್ತಾರೆ?
2: ಅಂದರೆ ಇಂಗ್ಲೀಷ್, ನಮ್ಮ ಕ್ಲಾಸ್ ಟೀಚರ್.
1: ಇಂಗ್ಲೀಷ್ ಟೀಚರ್? ಓಕೆ.
2: ಅಲ್ಲಿಂದ ಪುನರ್ನಿ ನನ್ನ ಫ್ರೆಂಡು, ಅವಳು ಬಹಳ ಸಪೋರ್ಟ್ ಮಾಡ್ತಾರೆ ನಂಗೆ ಸ್ವಿಮ್ಮಿಂಗ್ ಅಲ್ಲಿ.
1: ಪುನರ್ವಿನೂ ಸ್ವಿಮ್ ಮಾಡ್ತಾಳ?
2: ಅಲ್ಲಿಂದ ಮಹೇಶ್ ಸರ್ ನನ್ನ ಕೋಚ್, ಅವರು ಸಪೋರ್ಟ್ ಮಾಡ್ತಾರೆ ಜಾಸ್ತಿ. ಅಂದ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ಅಂದ ನಮ್ಮ ಪೇರೆಂಟ್ಸು ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಇನ್ನೊಬ್ಬ ಪೂರಬ್ಬು ಪೇರೆಂಟ್ಸು ಜಾಸ್ತಿ ಸಪೋರ್ಟ್ ಮಾಡ್ತಾರೆ.
1: ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆ, ಒಳ್ಳೆ ಮೆಡಲ್ ಮಾಡ್ತಿದ್ಯಾ ಹಿಂಗೆ ಮಾಡು ಅಂತ ಹೇಳ್ತಾರಲ್ವಾ. ಓಕೆ, ನಿನಗೆ ಈ ಥರ ಎಲ್ಲ ಆಕ್ಟಿವಿಟೀಸ್ ಇದ್ದಾಗ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ಯಾರು ಕರ್ಕೊಂಡು ಹೋಗ್ತಾರೆ?
2: ಅಪ್ಪ ಅಮ್ಮ ಇಬ್ರು.
1: ಇಬ್ರು ಕರ್ಕೊಂಡು ಹೋಗ್ತಾರಾ? ಇಬ್ರು ಫ್ರೀ ಆಗಿರ್ತಾರಾ? ನಿನ್ನ ಸಪೋರ್ಟ್
2: ಅಂದ್ರೆ ರಜಾ ಹಾಕ್ಬಿಡ್ತಾರೆ.
1: ರಜಾ ಹಾಕ್ಬಿಟ್ಟು ಬರ್ತಾರೆ. ಓಕೆ, ನಿನ್ನ ಡೈಲಿ ನಿನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು ಯಾರಾದ್ರೆ?
2: ನಮ್ಮಅಮ್ಮ ಕರ್ಕೊಂಡು ಹೋಗ್ತಾರೆ, ಆಮೇಲೆ ನಮ್ಮ ಅಪ್ಪ ಬರ್ತಾರೆ.
1: ಆಮೇಲೆ ಅಪ್ಪ ಬಂದು ಕರ್ಕೊಂಡು ಬರ್ತಾರೆ? ಹೌದಾ? ಓಕೆ, ಅಮ್ಮನೂ ಕೆಲಸ ಮಾಡ್ತಾರಲ್ವಾ? ಅಮ್ಮ ಕೆಲಸ ಬಿಟ್ಟು ಬರ್ತಾರ ನಿನ್ನ ಜೊತೆ?
2: ಅಂದ್ರೆ 3:00 ಆಗ್ಬಿಡುತ್ತೆ, ಅಲ್ಲಿಂದ 4:00 ಅವ್ರು ಕರ್ಕೊಂಡು ಹೋಗ್ತಾರೆ, ಆದ್ರೆ ನಮ್ಮ ಅಪ್ಪ ಆಮೇಲೆ ಬರ್ತಾರೆ.
1: ಓಕೆ, ಅಲ್ಲಿ ತನಕ ನೀನು ಒಬ್ಬಳೇ ಸ್ವಿಮ್ ಮಾಡ್ತಾ ಇರ್ತೀಯ. ಈಗ ನೀನು ಏನು ಆಗಬೇಕು ಅಂತಿದ್ಯ ಅದನ್ನ ಹೇಳು. ಯಾಕೆಂತಂದರೆ ಎರಡು ಆ್ಯಕ್ಟಿವಿಟೀಸ್, ಒಂದು ಎಜುಕೇಷನಲ್ಲಿ, ಇನ್ನೊಂದು ಸ್ವಿಮ್ಮಿಂಗಲ್ಲಿ ಅಲ್ವಾ? ಎರಡು ಕೂಡ ಸೈಮಲ್ಟೇನಿಯಸ್ಲಿ ನೀನು ಹೋಗ್ತಾ ಇದೆಯಾ? ಸ್ವಿಮ್ಮಿಂಗ್ ಮಾಡ್ಕೊಂಡು ಮೆಡಲ್ ಮಾಡ್ತಾ ಇದೆಯಾ, ಹಂಗೆ ಓದ್ಕೊಂಡು ಒಳ್ಳೆ ರ್ಯಾಂಕ್ ತಗೋತಿದ್ಯಾ ಅಲ್ವಾ? ಅದೇ ರೀತಿಯಲ್ಲಿ ಸ್ವಿಮ್ಮಿಂಗಲ್ಲಿ ಏನಾಗಬೇಕು ಅಂತಿದೆಯಾ, ಎಜುಕೇಷನಲ್ಲಿ ಏನಾಗಬೇಕು ಅಂತಿದ್ಯಾ ಅದನ್ನ ಹೇಳು.
2: ಸ್ವಿಮ್ಮಿಂಗಲ್ಲಿ ಕೋಚ್ ಆಗಬೇಕಾಗಿದೆ.
1: ಕೋಚ್ ಆಗಬೇಕಾ? ಯಾಕೆ ಕೋಚ್ ಆಗಬೇಕು?
2: ಯಾಕಂದ್ರೆ ನಾನು ಬೇರೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು.
1: ವೆರಿ ಗುಡ್. ಅಂದ್ರೆ ಈಗ ಒಲಿಂಪಿಕ್ಸ್ಗೆ ಹೋಗ್ಬೇಕು ಇಲ್ಲ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್ಗೆ ಹೋಗ್ಬೇಕು ಅಂತ ಕನ್ಸಿಲ್ವಾ? ಇದೆ ಅಲ್ವಾ.
2: ಇಂಟರ್ನ್ಯಾಷನಲ್ ಹೋಗಿ ಗೋಲ್ಡ್ ಮೆಡಲ್ ತಗೋಬರ್ತಿ.
1: ಗೋಲ್ಡ್ ಮೆಡಲ್ ತಗೋಬರ್ತಿ? ಇಂಡಿಯಾ ಗೋಲ್ಡ್ ಮೆಡಲ್ ತರ್ತೀಯಾ? ವೆರಿ ಗುಡ್. ಎಜುಕೇಷನಲ್ಲಿ ಏನು ಮಾಡಬೇಕು ಅಂತಿದ್ಯಾ, ಏನು ಓದಬೇಕು ಅಂತಿದ್ಯಾ, ಡಾಕ್ಟ್ರಾ ಇಂಜಿನಿಯರಾ ಇಲ್ಲ ಏನಾಗಬೇಕು ಅಂತಿದ್ಯಾ?
2: ನಾನು ಎಜುಕೇಷನಲ್ಲಿ ಡಾಕ್ಟರ್ ಇಲ್ಲ ಇಂಜಿನಿಯರ್ ಆಗ್ತೀನಿ.
1: ಯಾಕೆ ಡಾಕ್ಟರ್ ಅಥವಾ ಇಂಜಿನಿಯರ್?
2: ಡಾಕ್ಟರ್ ಆದರೆ ಇಂಜೆಕ್ಷನ್ ಕೊಡ್ಬೋದು.
1: ಯಾರಿಗೆ?
2: ಯಾರಿಗೂ ಹುಷಾರಿಲ್ಲ.
1: ಯಾರಿಗೂ ಹುಷಾರಿಲ್ಲ. ಇಂಜಿನಿಯರ್ ಆದರೆ?
2: ಇಂಜಿನಿಯರ್ ಆದರೆ ಕಾರೆಲ್ಲ ಸರಿ ಮಾಡ್ತೀನಿ.
1: ಕಾರೆಲ್ಲ ಸರಿ ಮಾಡ್ತೀವಿ. ಓ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತೀಯಾ? ವೆರಿ ಗುಡ್. ಅಂದರೆ ಒಟ್ಟಿನ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ತೀಯ ಅಲ್ವಾ? ಭಾಳ ಖುಷಿ ಆಯಿತು ಭುವನಿಕ, ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿದೆ, ನಿನ್ನ ಸಾಧನೆ ಎಲ್ಲ ಹೇಳಿದೆ, ಅಚೀವ್ಮೆಂಟ್ ಭಾಳ ದೊಡ್ಡದಿದೆ. ಚಿಕ್ಕ ವಯಸ್ಸಲ್ಲಿ ತುಂಬ ಮೆಡಲ್ ಮಾಡಿದ್ಯಾ, 95 ಮೆಡಲ್ ಮಾಡಿದ್ಯಾ ಅಲ್ವಾ? ಇನ್ನೂ ಎಷ್ಟು ಮೆಡಲ್ ಮಾಡ್ಬೇಕು ಅನಿಸಿದೆ ನಿನಗೆ?
2: ಆಲ್ಮೋಸ್ಟ್ 200 ಮೆಡಲ್ಸ್.
1: 200 ಮೆಡಲ್ಸ್ ಮಾಡಬೇಕು ಅಂತ ಕನಿಸಿದೆ. ಆಗುತ್ತೆ ಅಲ್ವಾ, ಹೋದ ಕಡೆ ಎಲ್ಲ ಮಾಡ್ಕೊಂಡ್ಬರ್ತೀಯ ಅಲ್ವಾ? ತುಂಬ ದೂರ ಏನಿಲ್ಲ ಅದು, ಅದರಿಂದ ಜಲ್ದಿ ಮಾಡ್ಬೋದು. ಹೌದಾ?
2: ಹೌದು.
1: ಓಕೆ, ಆ ಥರ ಎಲ್ಲ ಮೆಡಲ್ ಮಾಡು, ಹೆಸರು ತಗೋ. ಹಾಗೆ ನೀನು ಕನಸು ಕಾಣ್ತಿದ್ದಿಲ್ಲ ಇಂಡಿಯಾಗೆ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿ ನ್ಯಾಷನಲ್ಸಲ್ಲಿ, ಹಾಗೆ ನ್ಯಾಷನಲ್ಸು ಇಂಟರ್ನ್ಯಾಷನಲ್ಸು ಹಾಗೆ ಒಲಿಂಪಿಕಲ್ಲು ಹೋಗಿ ಕೂಡ ಮೆಡಲ್ ಮಾಡುವ ಆಸೆ ನಮಗೆ. ಆಯಿತಾ? ಆವಾಗ ನಾವು ಬೋಯಿನಿಕನ್ನು ಇನ್ನೂ ಚೆನ್ನಾಗಿ ಮಾತಾಡಿಸ್ಬೋದು, ಅವಾಗ ಇನ್ನೂ ದೊಡ್ಡವಳಾಗಿರ್ತಾಳೆ. ಹೌದಾ? ಓಕೆ, ಭಾಳ ಸಂತೋಷ ಬೋಯಿನಿಕ. ಕೇಳಿದರೆ ಇದುವರೆಗೂ ನೀವು ಕೇಳಿದ ಮಾತುಗಳು ಬೋಯಿನಿಕ ಮಾತು, ಈಗ ಅವರ ತಂದೆಯಾದಂತಹ ಡಾಕ್ಟರ್ ಚೇತನ್ ಐಎ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ, ಅವ್ರನ್ನ ಮಾತಾಡ್ತೀನಿ. ನಮಸ್ಕಾರ ಚೇತನ್ ಅವರೇ.
3: ನಮಸ್ತೆ ಸರ್.
1: ಚೇತನ್, ಈಗ ಮಾತುಗಳನ್ನು ಕೇಳಿದ್ರಿ, ಮಗಳ ಮಾತುಗಳನ್ನು.
3: ಹೌದು,
1: 9 ವರ್ಷದ ಹುಡುಗಿ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಾಳೆ, ಕನಸು ಭಾಳ ಕ್ಲಿಯರ್ ಇದೆ.
3: ಹೌದು,
1: ನಾನು ಮೆಡಲ್ ಮಾಡಬೇಕು, ಹೋದ ಕಡೆ ಎಲ್ಲ ಮೆಡಲ್ ಆಗಬೇಕು, ಹಾಗೆ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾಳೆ. ಓಕೆ, ಇರಲಿ. ಈಗ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಪೇರೆಂಟ್ಸ್ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ.
3: ಹೌದು,
1: ಅದಿಲ್ಲದೆ ಸಾಧ್ಯವೇ ಇಲ್ಲ. ಎಲ್ಲ ಮಕ್ಕಳಲ್ಲೂ ಕೂಡ ಖಂಡಿತವಾಗಲೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನು ಹೇಗೆ ನಾವು ಹೊರ ತರಬೇಕು ಮತ್ತು ಹೇಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದು ಭಾಳ ಮುಖ್ಯ. ನಾವು ಈ ಕಾರ್ಯಕ್ರಮದ ಮುಖಾಂತರ ಪೇರೆಂಟ್ಸ್ ರೋಲ್ ಏನು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಈಗ ಅವಳು ಈ ಮೆಡಲೆಲ್ಲ ಮಾಡಲಿಕ್ಕೆ ಕಾರಣ ನೀವು ಮತ್ತು ನಿಮ್ಮ ಶ್ರೀಮತಿಯವರು. ನಿಮ್ಮ ಸಪೋರ್ಟಿವ್ ಇಲ್ಲ ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಟೈಮ್ ಟೈಮ್ ಕರ್ಕೊಂಡೋಗ್ಬೇಕು, ಹೇಳಿಸ್ಬೇಕು, ಮತ್ತು ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ ನಮ್ಮ ಟೈಮ್ನ ಸ್ಯಾಕ್ರಿಫೈಸ್ ಮಾಡಿ ಅವರಿಗೆ ಟೈಮ್ ಕೊಡಬೇಕು.
3: ಹೌದು,
1: ಅದು ಭಾಳ ಮುಖ್ಯ ಆಗುತ್ತೆ. ಏನು ಹೇಳ್ತೀರಿ ನೀವು?
3: ಎಲ್ ಕೆ ಜಿ ಓದುವಾಗ ಅವರ ಶಾಲೆಯ ಪಕ್ಕದಲ್ಲಿ ಒಂದು ಈಜುಕೊಳ ಇತ್ತು. ಫಸ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಸ್ಪೋರ್ಟ್ಸ್ ಡೇಯನ್ನು ಅಲ್ಲಿ ಏರ್ಪಾಟ್ ಮಾಡಿದ್ದಾಗ ಹೋದಾಗ ನೋಡಿದಾಗ ಒಂದು ಈಜುಕೊಳವನ್ನು ನೋಡಿ ನಮ್ಮ ಶ್ರೀಮತಿಯವರು ಬಂದು ಸ್ವಿಮ್ಮಿಂಗಿಗೆ ಸೇರ್ಸೋಣ ಅಂತ ಒಂದು ವ್ಯಕ್ತಪಡಿಸಿದ್ರು. ಅದೇ ರೀತಿಯಲ್ಲಿ ಸೇರಿಸಿ ಸ್ವಲ್ಪ ದಿನ ಒಂದು ಲೈಫ್ ಸ್ಕಿಲ್ ಅದು ಆ್ಯಕ್ಚುಲಿ ಸ್ವಿಮ್ಮಿಂಗು. ಸೊ ಲೈಫ್ ಸ್ಕಿಲ್ ಆಗಿರೋದ್ರಿಂದ ಒಂದು ನೀರಿನಲ್ಲಿ ಏನೋ ಒಂದು ಅಚಾತುರಿ ಆದಾಗ ಒಂದು ಬಿದ್ದು ಹೋದಾಗ ಮಿಸ್ ಆಗಿ ಒಂದು ಬದುಕೋದಕ್ಕೆ ಬೇಕಾದಂಥ ಒಂದು ಸ್ಕಿಲ್ ಅನ್ನೋ ರೀತಿಯಲ್ಲಿ ನಾವು ಸೇರಿಸಿದ್ದು. ನಾವು ಯಾವಾಗಲೂ ಒಂದು ಕಾಂಪಿಟೇಷನ್ನಲ್ಲಿ ಹೋಗ್ತಾಳೆ, ಪಾರ್ಟಿಸಿಪೇಟ್ ಮಾಡ್ತಾಳೆ, ಈ ಥರ ಒಂದು ಹಾದಿಯನ್ನು ಹಿಡಿತಾಳೆ ಅಂತ ನಾವು ಕನಸು ಮನಸ್ಸಲ್ಲೂ ನೆನೆಸಿವಿಲ್ಲ. ಸೊ ಒಂದು ಲೈಫ್ ಸ್ಕಿಲ್ ಅಂತ ಸೇರಿಸಿರುವಂಥದ್ದು ಹೋಗಿ ಹೋಗಿ 3 ತಿಂಗಳು ಕೋರ್ಸು, ಅದಾದ ನಂತರ ಇನ್ನೂ ನಂಗೆ ಇಂಟ್ರೆಸ್ಟ್ ಇದೆ, ನಾನು ಮುಂದಕ್ಕೆ ಮುಂದುವರಿಸ್ತೀನಿ ಅಂತ ಹೇಳ್ತಾ ಹೋದ್ಲು. ಮಾಡ್ತಾ ಮಾಡ್ತಾ ಹೋದಾಗೆ ಅವರ ಕೋಚ್ ಮಹೇಶ್ ಅವರು ಅದನ್ನು ಪ್ರೋತ್ಸಾಹ ಮಾಡ್ತಾ ಒಂದು 2 ಕಾಂಪಿಟೇಷನ್ಸ್ಗೆ ಹೋಗ್ತಾಳೆ. ಆ ಕಾಂಪಿಟೇಷನ್ಸಲ್ಲಿ ಯಾವಾಗ ಮೆಡಲ್ ಬರುತ್ತೆ ಅವಳ ಒಂದು ಥಿಂಕಿಂಗ್ ಏನಿದೆ ಅದು ಪೂರ್ತಿ ಮಾರ್ಪಾಟನ ಹೊಂದುತ್ತೆ. ನನಗೆ ಇದು ತುಂಬ ಖುಷಿಯಾಗುವಂಥ ಸ್ಪೋರ್ಟ್ಸು, ನಾನು ಮೆಡಲನ್ನು ಗೆಲ್ಲಬಲ್ಲೆ, ಸೊ ನಾನು ಇದನ್ನು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ ಅಂತ ಅವಳೇ ವ್ಯಕ್ತಪಡಿಸೋದ್ರಿಂದ ಅವಳ ಆಸಕ್ತಿಯನ್ನು ನೋಡಿಕೊಂಡು ನಾವು ಮುಂದಕ್ಕೆ ಕಂಟಿನ್ಯೂ ಮಾಡಿದ್ವಿ.
1: ಓಕೆ, ಅಂದರೆ ನೀವು ಸೇರಿಸ್ಬೇಕು ಅಂತ ಏನು ಸೇರಿಸಿದ್ದಲ್ಲ, ಅಚಾನಕ್ಕಾಗಿ ಅದು ಶುರು ಆಗಿದ್ದು ಅಲ್ವಾ?
3: ಹೌದು.
1: ಓಕೆ, ಅವಳಿಗೆ ಇಂಟ್ರೆಸ್ಟ್ ಬಂತು, ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ.
3: ಹೌದು.
1: ಓಕೆ, ಆ ನಿಟ್ಟಿನಲ್ಲಿ ಬೇರೆ ಸ್ಪೋರ್ಟ್ಸ್ಗಳಿಗೂ ಆಸಕ್ತಿ ಇದ್ಲ ಅವಳು?
3: ಸರ್, ಅವರ ತಾಯಿ ಒಂದು ನ್ಯಾಷನಲ್ ಲೆವೆಲ್ ಅಥ್ಲೀಟು, ಹಂಗಾಗಿ ಅಥ್ಲೆಟಿಕ್ಸ್ ಇಸ್ ಇನ್ ದ ಬ್ಲಡ್ ಅಂತ ಹೇಳ್ಬೋದು.
1: ಓಕೆ,
3: ಬೋತ್ ಅವಳೇ ಆಗಲಿ ಅವಳ ತಮ್ಮ ರುವಾಂಶ ಆಗಲಿ ತುಂಬ ಚೆನ್ನಾಗಿ ಓಡೋದನ್ನು ಮಾಡ್ತಾರೆ. ಪ್ಲಾನ್ಸಲ್ಲಿ ವಿ ಹ್ಯಾಡ್ ಅಥ್ಲೆಟಿಕ್ಸ್ ಅಂದ್ಕೊಂಡಿದ್ವಿ, ಸ್ವಿಮ್ಮಿಂಗಲ್ಲಿ ಮುಂದೆ ಹೋಗ್ತಿದ್ದಾಳೆ, ನಡ್ವಲ್ಲಲ್ಲಿ ಅಥ್ಲೆಟಿಕ್ಸ್ ಕಾಂಪಿಟೇಷನ್ ಇದ್ದಾಗ ಅದನ್ನು ಸಹ ನಾವು ಪ್ರೋತ್ಸಾಹ ಮಾಡ್ತೀವಿ. ಅವಳು ಡಿಸ್ಟ್ರಿಕ್ಟ್ ಲೆವೆಲ್ ಅಥ್ಲೆಟಿಕ್ಸ್ ಕಾಂಪಿಟೇಷನ್ಸಲ್ಲೂ ಕೆಲವು ಮೆಡಲ್ಸ್ನ ಗೆದ್ದಿದ್ದಾಳೆ. ಬಟ್ ಪ್ರೊಫೆಷ್ನಲ್ ಅಥ್ಲೆಟಿಕ್ಸ್ ಅಂತ ಕೋಚಿಂಗ್ ಏನು ಹಾಕಿಲ್ಲ ಇನ್ನು ಸದ್ಯಕ್ಕೆ.
1: ಓಕೆ, ಅದು ಕೂಡ ಕನಸಿದೆ ಹಾಗಾದರೆ.
3: ಹೌದು, ಅವ್ರ ತಾಯಿಯ ಮೇನ್ ಕನಸು. ಬಟ್ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಅಂತಾರೆ, ಸೊ
1: ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಇರಬೇಕಾಗುತ್ತೆ ಅಲ್ವಾ? ನೀವು ಯಾವ ಊರಿನವ್ರು ಹಾಗಾದರೆ?
3: ಮೂಲತಃ ಕೊಡಗಿನವರು, ಬಟ್ ಸದ್ಯಕ್ಕೆ ಮೈಸೂರಿನಲ್ಲಿ ಸೆಟ್ಲ್ ಆಗಿದ್ದೀವಿ.
1: ಓಕೆ, ಕೊಡಗಿನ ಬ್ಲಡ್ನಲ್ಲಿ ಯಾವಾಗಲೂ ಕೂಡ ಒಂದು ಸ್ಪೋರ್ಟ್ಸ್ಮೆನ್ಶಿಪ್ ಇರುತ್ತೆ.
3: ಹೌದು ಸರ್, ಆರ್ಮಿ ಸ್ಪೋರ್ಟ್ಸ್ ಎರಡೂ ನಮ್ಮ
1: ಸೈಮಲ್ಟೇನಿಯಸ್ಲಿ ಖಂಡಿತ ಅದಿದ್ದರೆ ಇರುತ್ತಲ್ವಾ? ನೀವು ಸ್ಪೋರ್ಟ್ಸ್ ಮೇಲೆ?
3: ಸರ್, ನಾನು ಅಥ್ಲೆಟಿಕ್ಸಲ್ಲಿದ್ದೆ.
1: ಓಕೆ,
3: ಕಾಲಕ್ಕೆ ಅಥ್ಲೆಟಿಕ್ಸಲ್ಲಿದ್ದೆ. ಅವ್ರ ತಾಯಿ ಜಾಸ್ತಿ ಅದರಲ್ಲಿದ್ದು, ಬಿಕಾಸ್ ಹರ್ ಎಜುಕೇಷನ್ ಎವ್ರಿಥಿಂಗ್ ಹ್ಯಾಪನ್ಡ್ ಇನ್ ಸ್ಪೋರ್ಟ್ಸ್ ಸ್ಕೂಲ್.
1: ಓಕೆ,
3: ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆಯಲ್ಲೇ ಅವರ ಬೇಸಿಕ್ ಎಜುಕೇಷನ್ ಎಲ್ಲ ಮುಗಿಸಿರೋದ್ರಿಂದ ಅವರು ಜಾಸ್ತಿ ಅದರಲ್ಲಿ ತೊಡಗಿದ್ರು. ನಾವು ಸ್ಕೂಲಲ್ಲಿ ಇರಬೇಕಾದ್ರೆಲ್ಲ ಮಾಡ್ತಾ ಇದ್ದಿದ್ದು, ಅಷ್ಟು ಬಿಟ್ಟರೆ ಬೇರೆ ಸ್ಪೆಷಲ್ ಆಗಿ ಏನೂ ಇಲ್ಲ.
1: ಓಕೆ, ಈಗ 9 ವರ್ಷದ ಹುಡುಗಿ, ಅವಳ ಸಾಧನೆಯ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಯಾಕೆಂತಂದ್ರೆ 4ನೇ ವಯಸ್ಸಿನಿಂದ ಶುರು ಮಾಡಿದ್ಲು.
3: ಹೌದು,
1: ಈಗ ಆಕೆ 9 ವರ್ಷ, 5 ವರ್ಷದಿಂದ ಕೂಡ ಸತತವಾಗಿ ಈಗ ಸ್ವಿಮ್ಮಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ, ಮೆಡಲ್ ಮಾಡ್ತಿದ್ದಾಳೆ.
3: ಹೌದು,
1: ಆರ್ ಯು ಸ್ಯಾಟಿಸ್ಫೈಡ್? ನಿಮಗೆ ಒಳ್ಳೆ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲ ನಾವು ಬೇರೆ ಏನಾದರೂ ಮಾಡಬೇಕಿತ್ತು ಅಂತ ಅನ್ಸುತ್ತಾ?
3: ನಾವು ಯಾವತ್ತೂ ಹಾಗೆ ಪ್ರೆಷರೈಸ್ ಅಂತೂ ಅವಳನ್ನ ಮಾಡಿಲ್ಲ.
1: ಓಕೆ,
3: ಯಾಕಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುವಂಥದ್ದು ಬಹಳ ಮುಖ್ಯ. ಆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಮುಕ್ಕಾಲು ಕೆಲಸ ಆದ ಹಾಗೆ. ಸೊ ಈ ರೀತಿಯಲ್ಲಿ ಇನ್ನು ಮುಂದಕ್ಕೆ 100% ಮುಂದುವರಿಸಬೇಕು ಅಂತಂತೂ ಅಂದ್ಕೊಂಡಿದ್ದೀವಿ. ಒಂದು ಏಜ್ ಲೈಕ್ ಅರೌಂಡ್ 14-15 ಇಯರ್ಸ್ ತಲುಪುವಾಗ ಏನಾನ ಒಂದು ಅಚೀವ್ಮೆಂಟ್ ಅಂತ ಆಗ್ತಾ ಇದೆ, ಇನ್ನೂ ಅವಳಿಗೆ ಬೇಕಾಗುವ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರೆ ಮುಂದುವರಿಸ್ತೀವಿ ಅಂತ ಅನ್ಕೊಂಡಿದ್ವಿ. ಸದ್ಯಕ್ಕೆ ಅಷ್ಟು ಟಾರ್ಗೆಟ್ ಇಟ್ಕೊಂಡಿದ್ವಿ. ಕನಸುಗಳು ತುಂಬ ದೊಡ್ಡದಿದೆ, ಬಟ್ ಅವಳ ಆಸಕ್ತಿ ಎಲ್ಲನೂ ಒಂದೇ ಇದರಲ್ಲಿ ಬಂದಾಗ ಏನೋ ಒಂದು ಅಚೀವ್ ಆಗುತ್ತೆ ಅಂತ.
1: ಓಕೆ, ಈಗ ಮಕ್ಕಳುಗಳನ್ನ ಫೋಕಸ್ ಅಂದರೆ ಒಂದು ಕಡೆ ಕೂರಿಸೋದು ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಿನ ಮಕ್ಕಳು ಭಾಳ ಚಂಚಲವಾಗಿರ್ತಾರೆ, ಅವ್ರ ಥಿಂಕಿಂಗೇ ಬೇರೆ ಇರುತ್ತೆ, ಓದೋದು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಇರ್ತಾರೆ. ಒಂದು ಕಡೆ ಕೂರಿಸಿ ನಾವು ಅವ್ರಿಗೆ ಹಿಂಗೆ ಮಾಡು ಹಂಗೆ ಮಾಡು ಹೇಳೋದು ಭಾಳ ಕಷ್ಟ. ಅದು ಯಾವ ರೀತಿ ನೀವು ಆ ಹುಡುಗಿಗೆ ಮೋಟಿವೇಟ್ ಮಾಡ್ತಿದ್ದೀರಾ, ಪ್ರೋತ್ಸಾಹ ಕೊಟ್ಟು ಈ ಒಂದು ಕ್ಷೇತ್ರ ಓಕೆ ಇಟ್ಸ್ ಗುಡ್ ಫಾರ್ ಯು, ನಿಮಗೆ ಇದೆ ಚೆನ್ನಾಗಿದೆ ಮುಂದಕ್ಕೆ ಹೋಗು ಅಂತ ಅದನ್ನು ಕೇಳ್ತಾಳಾ ಹೇಗೆ ಅವಳು?
3: ಸರ್, ಓದುವುದಕ್ಕೆ ಬಂದರೆ ಆ ಸ್ವಿಮ್ಮಿಂಗ್ ಅಂತ ಏನು ಮಾಡ್ತಿದ್ದೀವಿ ಅದರಿಂದ ಕಾನ್ಸಂಟ್ರೇಷನ್ ಲೆವೆಲ್ಸ್ ತುಂಬಾ ಇಂಪ್ರೂವ್ ಆಗಿದೆ ಅಂತ ನಾನು ಹೇಳಬೇಕೆ ಇಷ್ಟಪಡ್ತೀನಿ. ಮತ್ತು ಎಜುಕೇಷನ್ ಬಿಟ್ಟು ಹೆಲ್ತ್ ವೈಸ್ ಹೋದ್ರೂ ಹೆಲ್ತಲ್ಲೂ ತುಂಬಾ ಒಂದು ಒಳ್ಳೆ ಮಾರ್ಪಾಟನ್ನು ಹೊಂದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಹುಷಾರು ತಪ್ಪಿದ್ಲು, ಎವ್ರಿ ನೌ ಆ್ಯಂಡ್ ದೆನ್ ಅಂತ ಒಂದು ತಿಂಗಳಿಗೆ 2 ಸಲ 3 ಸಲ ಡಾಕ್ಟರ್ ಹತ್ರ ಹೋಗುವಂಥದ್ದು ಇರ್ತಿತ್ತು. ಯಾವಾಗ ಸ್ವಿಮ್ಮಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಯಿತು, ಬಟ್ ಅದಾದ ನಂತರ ಕಂಟಿನ್ಯೂಯೇಷನಲ್ಲಿ ನಮಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಂಡು ಬಂತು ಹೆಲ್ತಲ್ಲಿ. ಅದೇ ರೀತಿಯಲ್ಲಿ ಓದುವಾಗ ಕೂತ್ಕೊಂಡಾಗ ಫೋಕಸಿಂಗ್ ಅಂತ ಏನಿರುತ್ತೆ ಆ ಫೋಕಸ್ ಕೂಡ ತುಂಬ ಇಂಪ್ರೂವ್ ಆಗೋದನ್ನ ಕಂಡಿದ್ದೀವಿ. ಇವಳ ಪೂಲ್ನಲ್ಲೇ ಇವಳ ಸಹಪಾಠಿಗಳನ್ನು ನೋಡಿದ್ರೆ ಬೇರೆ ಬೇರೆ ತರಗತಿಯಲ್ಲಿ ಓದ್ತಾ ಇರುವಂಥವ್ರು ಯಾರೂ ಕೂಡ ಓದುವುದರಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ದೇ ಆರ್ ಆಲ್ ಇನ್ ಗುಡ್ ಸ್ಟ್ರೈಡ್ಸ್. ಮೇ ಬಿ ಆ ಸ್ಪೋರ್ಟ್ಸ್ ಇಂದ ಗುಡ್ ಮೈಂಡ್ ಹೆಲ್ದಿ ಮೈಂಡ್ ಇನ್ ಹೆಲ್ದಿ ಬಾಡಿ ಅನ್ನೋ ಹಾಗೆ ಅವ್ರದ್ದು ಮೈಂಡ್ ಸೆಟ್ ತುಂಬ ಚೆನ್ನಾಗಿರುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಓದೋದು 1/2 ಗಂಟೆ 3/4 ಗಂಟೆ ಆದರೂ ಗ್ರಾಸ್ಪಿಂಗ್ ಲೆವೆಲ್ಸ್ ಚೆನ್ನಾಗಿದೆ ಸರ್.
1: ಅಂದರೆ ಸ್ಪೋರ್ಟ್ಸ್ಮೆನ್ಶಿಪ್ ಇರೋರಿಗೆ ಗೋಲ್ ರೀಚ್ ಮಾಡ್ಕೊಳ್ಳೋದು ಮತ್ತು ಒಂದು ಫೋಕಸ್ ಇರುವಂಥದ್ದು ಭಾಳ ಮುಖ್ಯ ಆಗುತ್ತೆ, ಮತ್ತು ಅವರು ಅದನ್ನು ರೀಚು ಮಾಡ್ತಾರೆ. ಈಗ ಮಗಳ ಒಂದು ಸಾಧನೆ ನೋಡ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ. ಸಣ್ಣ ವಯಸ್ಸಿನಲ್ಲಿ ಕೂಡ ಬಹಳಷ್ಟು ಮೆಡಲ್ಗಳನ್ನು ಮಾಡ್ತಿದ್ದಾಳೆ. ಆದರೆ ಚಿಕ್ಕ ವಯಸ್ಸಾದ್ರಿಂದ ಅವಳು ಸ್ಟೇಟ್ ಲೆವೆಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಕಾಣುತ್ತೆ ಅಲ್ವಾ? ಅದು ಹೇಗೆ, ಅದ್ರ ಬಗ್ಗೆ ಹೇಳಿ.
3: ಸ್ಟೇಟ್ ಲೆವೆಲಲ್ಲಿ ಸರ್ ಹಲವು ವಿಧಗಳಲ್ಲಿ ಬರುತ್ತೆ. ಅವರು ಯಾವ ಒಂದು ಶಾಲೆಯಲ್ಲಿ ಓದ್ತಿದ್ದಾರೆ, CBSEನ ಸ್ಟೇಟ್ ICSEನ ಅನ್ನೋದ್ರ ಮೇಲೆ ನಮ್ಮ ಸರ್ಕಾರ ಅದನ್ನು ವಿಂಗಡ ಮಾಡಿದೆ. ಓಪನ್ ಮೀಟ್ಸ್ ಅಂತ ಬಂದರೆ KSA ಅವರು ಓಪನ್ ಮೀಟ್ಸ್ ಅನ್ನು ಮಾಡ್ತಾರೆ. ಅವರು ತುಂಬ ಶಿಸ್ತಿನಲ್ಲಿ 11 ವರ್ಷದ ಮಕ್ಕಳು ಅಂದರೆ 10-11 ಒಳಗೆ ಮಾತ್ರ ಎಂಟ್ರಿಯನ್ನು ಕೊಡುವುದರಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಏಜ್ ಗ್ರೂಪ್ ಮಕ್ಕಳೇನಿದ್ದಾರೆ ಅವ್ರ ಆಗಲಿ ಅವರ ಪೇರೆಂಟ್ಸ್ ಆಗಲಿ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟು ಸ್ವಿಮ್ಮಿಂಗ್ ಅನ್ನು ಮಾಡಿಸ್ತಾರೆ. ಒಂದು ಏಜ್ ತಡೆದ ನಂತರ ಅಷ್ಟು ಜನ ಆ ಇದನ್ನು ಕಂಟಿನ್ಯೂಯೇಷನ್ ಮಾಡಲ್ಲ. ನಾವು ಡ್ರಾಪ್ಔಟ್ ರೇಟ್ ಅಂತ ಹೇಳ್ಬೋದು. ಡ್ರಾಪ್ಔಟ್ ರೇಟ್ ಅನ್ನೋದು ತುಂಬ ಹೈ ಇರೋದ್ರಿಂದ ಸರ್ಕಾರದವರು ಈ ಚಿಕ್ಕ ಒಂದು ಮಕ್ಕಳಿಗೆ ಜಾಸ್ತಿ ಫೋರ್ಸ್ ಅನ್ನು ಮಾಡುವಂಥದ್ದಾಗಲಿ ಜಾಸ್ತಿ ಡಿಸ್ಟೆನ್ಸ್ ಈವೆಂಟ್ಸ್ನ ಕೊಡೋದನ್ನಾಗಲಿ ಮಾಡ್ತಾ ಇಲ್ಲ. ಒಂದು ಏಜ್ ಆದ ನಂತರ ಅಂದರೆ ತಡೆದ ನಂತರ ಒಂದು 14-15 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬಾ ಒಂದು ವಿವಿಧ ಇದರಲ್ಲಿ ಸ್ವಿಮ್ಮಿಂಗ್ ಇದರಲ್ಲಿ ಆಸಕ್ತಿ ಉಂಟಿದ್ದು ಮಾಡಿದ್ರೆ ಅಚೀವ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. CBSE ಮೀಟ್ ಅಂತ ಬಂದಾಗ ಅಂಡರ್ ಏಜ್ಡ್ ಅಂದರೆ 10 ಆ್ಯಂಡ್ ಬಿಲೋ ಅಂತ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಯಾವ ಏಜ್ ರಿಸ್ಟ್ರಿಕ್ಷನ್ಸು ಇಲ್ಲ. 6, 7, 8 ವರ್ಷದವರು 9 ವರ್ಷದವರು ಕೂಡ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಸ್ಟೇಟ್ ಮೀಟ್ ಬಂದು ಓಪನ್ KSA ಮೀಟ್ ಬಂದರೆ 11 ವರ್ಷ ಅಂದರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ. ಈ ಸದ 2016 ಬಾರ್ನ್ ಮಕ್ಕಳಿಗೆ ಮತ್ತು ಅವ್ರ ಮೇಲ್ ಏಜ್ ಗ್ರೂಪ್ ಅವ್ರಿಗೆ ಮಾತ್ರ ನಾವೊಂದು ಅವಕಾಶ ಮಾಡಿಕೊಟ್ಟಿದ್ದೆ.
1: ಅಂದ್ರೆ ಇನ್ನೊಂದು ವರ್ಷಕ್ಕಾದ್ರೆ ಇವಳು ಕೂಡ ಸ್ಟೇಟ್ ಮೀಟ್ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ.
3: ಹೌದು ಸರ್, ಓಪನ್ ಸ್ಟೇಟ್ ಮೀಟ್ಸ್ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಈ ವರ್ಷ CBSE ಮೀಟ್ಗೆ ಹೋಗ್ಬೇಕು ಅಂತ ಇದ್ದೀವಿ ಸರ್.
1: ಓಕೆ ಆಯ್ತು. ಈಗ ನಿಮ್ಮ ಕನಸು ಏನಿದೆ? ಈಗ ಅವಳ ಕನಸು ಹೇಳ್ಬಿಟ್ಲು, ನಾನು ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಬೇಕು ಗೋಲ್ಡ್ ಅಂತೇಳಿ. ನಿಮ್ಮ ಕನಸು ಏನಿದೆ? ಯಾಕೆಂದ್ರೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಏನೇನು ಮಾಡಬೇಕು, ಏನೇನು ಆಕ್ಟಿವಿಟೀಸ್ ಇದೆ ಅಂತ ತುಂಬ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮ ಕನಸು ಏನಿದೆ, ಏನು ಮಾಡಬೇಕು, ಏನು ಅಚೀವ್ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದರಲ್ಲಿ?
3: ಸರ್, ಇಂಡಿಯಾದಲ್ಲಿ ಇವತ್ತಿನ ದಿನ ಎಲ್ಲ ಅಪ್ಪ ಅಮ್ಮಂದರಿಗೂ ಒಂದು ದೊಡ್ಡ ಕ್ವಶನ್ ಏನಂತೇಳಿದ್ರೆ ಸ್ಪೋರ್ಟ್ಸಲ್ಲೇ ಇಂಪ್ರೂವ್ ಮಾಡ್ಕೊಂಡು ಹೋಗೋದಾ, ಎಜುಕೇಷನಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೋಗೋದಾ ಅಂತ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಒಂದು ದೊಡ್ಡ ಕನಸು. ಬಟ್ ಒಂದು ಲೆವೆಲ್ಗೆ ಹೋದ ಮೇಲೆ ಅವರು ಸ್ಪೋರ್ಟ್ಸಲ್ಲೇ ಇಂಪ್ರೂವ್ ಆಗ್ತಾ ಇದ್ದರೆ ಸ್ವಲ್ಪ ಎಜುಕೇಷನ್ ಮೇ ಬಿ ಆನ್ಲೈನ್ ಸ್ಕೂಲಿಂಗ್ ಆಗ್ಬೋದು, ಬೇರೆ ಒಂದು ವಿದ್ಯಾಭ್ಯಾಸದ ಒಂದು ಇದಕ್ಕೆ ಹೋಗಬೇಕಾಗತ್ತೆ. ಆ್ಯಂಡ್ ಇವಳ ಸೀನಿಯರ್ಸ್ ಏನು ಇರೋರು ಬೇರೆ ಅಂಥವ್ರು ಅಚೀವ್ ಮಾಡಿರೋಂಥವ್ರು ನಮ್ಮ ಮೈಸೂರಿನಲ್ಲಿಂದನೇ ಹೋಗಿರೋಂಥವ್ರು ಕೆಲವರು, ತಾನಿಯಾ ಚಡಾಕ್ಷರಿ ಅಂತ ಎಲ್ಲ ಕೇಳ್ಪಟ್ಟಿರ್ಬೋದು ನೀವು. ಅವರೆಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ ಸ್ಕೂಲ್ ಆ್ಯಂಡ್ ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಬೆಂಗಳೂರು ಕಡೆಗೆಲ್ಲ ತೆರಳಿದ್ದಾರೆ. ಸೊ ಇದೊಂದು ಅಂಶ ಯಾವಾಗಲೂ ನಾವು ಗುರುತಿನಲ್ಲಿ ಇಟ್ಕೊಂಡಿದ್ದೀವಿ. ಇವಾಗಲೇ ಅಲ್ಲ ಅಂದರೂ ನೆಕ್ಸ್ಟ್ 2-3 ವರ್ಷಗಳಲ್ಲಿ ಎಜುಕೇಷನನ್ನು ಬ್ಯಾಲೆನ್ಸ್ ಮಾಡಿ ಸ್ಪೋರ್ಟ್ಸಲ್ಲಿ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇದ್ದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್ ಆನ್ ದಟ್.
1: ಓಕೆ, ಅಂದರೆ ಈಗ ನಿಮ್ಮ ಶ್ರೀಮತಿಯವರು ಕೂಡ ಒಂದು ಸ್ಪೋರ್ಟ್ಸ್ ಶಾಲೆಯಲ್ಲಿ ಕೂಡ ಓದಿದಂಥವ್ರು ಅಲ್ವಾ?
3: ಹೌದು ಸರ್.
1: ಅದೇ ರೀತಿಯಲ್ಲಿ ಮಗಳನ್ನು ಕೂಡ ಓದಲಿಕ್ಕೆ ಅವಕಾಶ ಇದೆ, ಯಾಕೆಂದರೆ ಈಗ ಬಹಳಷ್ಟು ಆಪರ್ಚುನಿಟಿಗಳು ಮತ್ತು ಸ್ಕಾಲರ್ಶಿಪ್ಗಳು ಓದಿನ ಜೊತೆಗೆ ಸ್ಪೋರ್ಟ್ಸಿಗೆ ಒತ್ತನ್ನು ಕೊಡುವಂಥ ಶಾಲೆಗಳು ಬಹಳಷ್ಟಿದ್ದಾವೆ ಅಲ್ವಾ?
3: ಹೌದು ಹೌದು.
1: ಆ ನಿಟ್ಟಿನಲ್ಲಿ ಕೂಡ ಅವಳಿಗೆ ಅವಕಾಶಗಳು ಜಾಸ್ತಿ ಇದ್ದಾವೆ, ಒಳ್ಳೆಯ ಅವಕಾಶಗಳನ್ನು ಬಳಸ್ಕೊಳ್ಳಿ ಅನ್ನುವ ಕನಸು ಕೂಡ ಇಟ್ಕೊಂಡಿದ್ದೀರಿ. ಓಕೆ, ಒಳ್ಳೆಯದಾಗಲಿ. ಈಗ ಕೊನೆಯದಾಗಿ ನಾನು ನಿಮ್ಮನ್ನು ಪೇರೆಂಟ್ಸಾಗಿ ಕೇಳುವಂಥದ್ದು, ಪೇರೆಂಟ್ಸಾಗಿ ತಮ್ಮ ಮಕ್ಕಳನ್ನ ಟ್ಯಾಲೆಂಟನ್ನು ನಾವು ಗುರುತಿಸಿ ಅದಕ್ಕೆ ಪೋಷಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಎಲ್ರಿಗೂ ಕೂಡ ಅವಕಾಶ ಆಗೋದಿಲ್ಲ, ಯಾಕೆಂತಂದರೆ ಫೈನಾನ್ಷಿಯಲಿ ಭಾಳ ಕಷ್ಟದಲ್ಲಿ ಇರ್ತಾರೆ. ಆ್ಯಕ್ಚುಲಿ ಎಲ್ಲರೂ ಕೂಡ ಎಜುಕೇಷನ್ನಲ್ಲಿ ಮುಂದುವರಿಲಿ ಅನ್ನುವ ಕನಸನ್ನು ಕಾಣ್ತಾರೆ, ಯಾಕೆಂತಂದರೆ ಸೈಮಲ್ಟೇನಿಯಸ್ಲಿ ಅದನ್ನು ಕೂಡ ಮಾಡು ಇದನ್ನು ಕೂಡ ಮಾಡು ಅಂದರೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಪೇರೆಂಟ್ಸಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
3: ಯಾವುದೇ ಒಂದು ಮಗು ಆಗ್ಬೋದು ಸರ್, ನೀವು ಹೇಳಿದಾಗೆ ಅವರಿಗೆ ಒಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ, ಅದು ಅವತ್ತಿರುವ ಪ್ರತಿಭೆ ಆಗಿರುತ್ತೆ, ಅದನ್ನ ಕಂಡುಹಿಡಿಯೋದು ಪೇರೆಂಟ್ಸ್ದ ಆದ್ಯ ಕರ್ತವ್ಯ ಆಗಿರುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ ತುಂಬಾ ಮುಖ್ಯ. ಅವರು ಮುಂದೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಚೀವ್ ಮಾಡ್ತಾರೆ ಮಾಡಲ್ಲ ಅನ್ನೋದು ಸೆಕೆಂಡ್ರಿ. ಒಂದು ಸ್ಪೋರ್ಟ್ಸಲ್ಲಿ ತೊಡಗೋದ್ರಿಂದ ದೈಹಿಕವಾಗಿ ಆ್ಯಂಡ್ ಬುದ್ಧಿ ಎರಡರಲ್ಲೂ ಅವರು ವಿಕಾಸವನ್ನು ಹೊಂದುತ್ತಾರೆ. ಸೊ ಆ ನಿಟ್ಟಿನಲ್ಲಿ ಸ್ಪೋರ್ಟ್ಸ್ನಲ್ಲಿ ಮಕ್ಕಳಿಗೆ ಅವರಿಗೆ ಆಗುವಂಥದ್ದು ಏನು ಅಥ್ಲೆಟಿಕ್ಸ್ ಆಗುತ್ತೆ, ಯಾವುದಾನ ಒಂದು ಗ್ರೌಂಡ್ ಇವೆಂಟ್ಸಲ್ಲಿ ಕರ್ಕೊಂಡು ಹೋಗುವಂಥದ್ದು, ಮಕ್ಕಳನ್ನ ಆಟ ಆಡಿಸುವಂಥದ್ದು, ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಪ್ರತಿಯೊಂದು ತಂದೆ ತಾಯಿನೂ ಮಾಡಲೇಬೇಕು. ಇದರಿಂದ ಒಂದು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ಬೋದು, ಆ್ಯಂಡ್ ಅವರ ಬೆಳವಣಿಗೆಯಲ್ಲೂ ತುಂಬ ಒಂದು ಮಹತ್ವದ ಕೊಡುಗೆಯನ್ನು ನೀಡುತ್ತೆ ಸ್ಪೋರ್ಟ್ಸ್.
1: ಅಂದರೆ ಸ್ಪೋರ್ಟ್ಸಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ಹಾಗೆ ಕೂಡ ಫೋಕಸ್ ಕೂಡ ಮಾಡ್ಬೋದು.
3: ಹೌದು,
1: ಎಜುಕೇಷನ್ ಕೂಡ ಚೆನ್ನಾಗಿ ಹೋಗ್ಬೋದು.
3: ಹೌದು,
1: ಬಹಳ ಸಂತೋಷ. ಇಷ್ಟೊತ್ತು ನೀವು ಕೇಳಿದ ಮಾತುಗಳು ಡಾಕ್ಟರ್ ಚೇತನ್ ಅಯ್ಯೆ ಅವರ ಮಾತುಗಳು, ಅವರ ಮಗಳ ಮಾತು, ಭವೈನಿಕ ಮಾತುಗಳನ್ನ ಈಗಾಗಲೇ ಕೇಳಿದ್ರಿ. ಚೈತನ್ಯ ಚಿಲುಮೆಯಲ್ಲಿ ಸ್ವಿಮ್ಮಿಂಗಲ್ಲಿ ಭಾಳ ಹೆಸರು ಮಾಡ್ತಿರುವಂತಹ ಭವೈನಿಕ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ, ಏನು ಕನಸುಗಳನ್ನು ಇಟ್ಕೊಂಡಿದ್ದಾಳೆ, ಇಂಟರ್ನ್ಯಾಷನಲಲ್ಲಿ ಮೆಡ್ಲು ಮಾಡುವ ಕನಸು ಇಟ್ಕೊಂಡಿದ್ದಾಳೆ, ಅದೆಲ್ಲ ಈಡೇರಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರೂ ಧನ್ಯವಾದ. ನಮಸ್ಕಾರ.
3: ನಮಸ್ತೆ. ಥ್ಯಾಂಕ್ ಯು.
2: ಥ್ಯಾಂಕ್ಸ್.
0: ಇದುವರೆಗೆ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
5: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
4: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
7: ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11 ಗಂಟೆ. ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯದೊಂದಿಗೆ ನಿಮ್ಮೊಂದಿಗೆ ನಾನು ಶ್ರೀದೇವಿ ನಚಿಕೇತ್. ಕೇಳುಗರೆ, ಇದೀಗ ಪ್ರಸಾರವಾಗುತ್ತಿದೆ ಕಾರ್ಯಕ್ರಮ ಮಿಶ್ರ ಮಾಧುರ್ಯ, ವೈವಿಧ್ಯಮಯ ಗೀತೆಗಳನ್ನು ಕೇಳುವ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಭಕ್ತಿಗೀತೆ. ಪುರಂದರದಾಸರ ರಚನೆಯನ್ನು ಹಾಡಿದ್ದಾರೆ ಡಾ ಎಂ ಬಾಲಮುರಳಿ ಕೃಷ್ಣ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಬಿಎಂ ಶ್ರೀಕಂಠಯ್ಯ ವಿರಚಿತ ಒಂದು ಭಾವಗೀತೆ. ಗಾಯಕಿ ಬಿಆರ್ ಛಾಯಾ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
1: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
1: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ
0: ಆಲಿಸಿ
1: ಅನುಸರಿಸಿ
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದೀಗ ನೀವು ಕೇಳುತ್ತಿರುವ ಗೀತೆ ಪಯಣ ಚಿತ್ರದ್ದು. ಗಾಯಕರು ಸೋನು ನಿಗಮ್ ಹಾಗೂ ಸಂಗಡಿಗರು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರಿ ಗಮನಿಸಿ, ಇಂದು ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕು ಕಯ್ಯಂಬಳ್ಳಿಯ ಇಂದಿರಮ್ಮ ಮತ್ತು ಸಂಗಡಿಗರಿಂದ ಮನೆಯಮ್ಮನ ಹಾಡು. ಎರಡು ಗಂಟೆ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರತಿಧ್ವನಿ. ಮಧ್ಯಾಹ್ನ 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಅಕ್ರೂರನ ಕೃಷ್ಣ ದರ್ಶನ, ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ, ಭಾಗವತರು ಅನಂತ ಹೆಗಡೆ ದಂತಳಿಗೆ, ಮದ್ದಲೆ ವಾದಕರು ಅನಂತ ಪದ್ಮನಾಭ ಫಾಟಕ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ನೀವು ಕೇಳ್ತಾ ಇದ್ದೀರಾ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಒಂದು ಜನಪದ ಗೀತೆ.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರು ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂಟವು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com. ಅಥವಾ ಪತ್ರ ಬರೆಯಿರಿ
0: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಇಜ್ಜತ್ ಚಿತ್ರದ ಗೀತೆ. ಗಾಯಕರು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಕೇಳುಗರೇ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ತಿಳಿಸುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ದಿನಾಂಕ 20/5/2026 19/6/2026 ಅಂದರೆ 31 ದಿನಗಳು. ಕೋಳಿ ಸಾಕಾಣಿಕೆ ದಿನಾಂಕ 19/5/2026 35/2026 ಅಂದರೆ 12 ದಿನಗಳು. ಅಭ್ಯರ್ಥಿಗಳ ಅರ್ಹತೆ 18-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ತೆರಳಿ ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ತಿಳಿಸಿದ ಪ್ರಾರಂಭಿಕ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212519663, ಮೊಬೈಲ್ ಸಂಖ್ಯೆ 9844013948. ರುಟ್ಸೆಟ್ ಸಂಸ್ಥೆಯಿಂದ ಬಂದ ಒಂದು ಪ್ರಕಟಣೆಯನ್ನ ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಂದು ಮಕ್ಕಳ ಗೀತೆ. ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನ ಹಾಡಿದ್ದಾರೆ ಪಿ ರಿತಿಶಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕೇಳುಗರಿ ಗಮನಿಸಿ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಬಂದ ಒಂದು ಪ್ರಕಟಣೆ. 25/5/2026 ಬೆಳಗ್ಗೆ 8:30 ಕ್ಕೆ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆ

ಇಂಟರ್ನ್ಶಿಪ್ ತರಬೇತಿಗೆ 18 ರಿಂದ 25 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಷಿನಿಸ್ಟ್, ಟೂಲ್ ಹಾಗೂ ಡೈಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರಾದ ಶ್ರೀ ಬೋಪಯ್ಯ ಇವರ ಮೊಬೈಲ್ ಸಂಖ್ಯೆ 9945711787 ಹಾಗೂ ಶ್ರೀ ನಾಗೇಶ್ ಇವರ ಮೊಬೈಲ್ ಸಂಖ್ಯೆ 9945616688. ತರಬೇತಿ ಅಧಿಕಾರಿಯವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ.

ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಕಡೆಯದಾಗಿ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಕಾಶ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ.

ಇದುವರೆಗೂ ಮಿಶ್ರಮಾಧುರ್ಯ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 12 ಗಂಟೆಯಾಗಲಿದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಹಾಗೆ 12:05 ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा, और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा, और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್, ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯಾ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾನಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯ ಮಟ್ಟದ ಗೇರುಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ
1: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
2: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು, ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಕ್ತಾ ಬಂತು.
1: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
2: ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೇ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನು ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನು ಚಿಕ್ಕ ಹುಡುಗಿ, 3 ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನು ಶುರು ಮಾಡಿದೆ.
1: ಟೈಮ್ ಕನ್ಸ್ಟ್ರೈಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದು 2 ಕೆಲಸ ಮಾಡುವಷ್ಟೊತ್ತಿಗೆ ನಮಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಮತ್ತೆ ಈ ಎಲ್ಲ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
2: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಟಿಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಹೌದು ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಲ್ವಾ. ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ? ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಮ್ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತೆ. ಸೊ ನನ್ನ ಆಸಕ್ತಿಯನ್ನು ನೋಡಿಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನಗೆ ಯಾರು ಸಿಕ್ಕಿದ್ರೆ ಇವಾಗೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಕಳು ಅಮ್ಮ ನೋಡು ನಿನ್ನ ಫ್ರೆಂಡ್ ಅಂತಾರೆ ಯಾರನ್ನಾದರೂ. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನಗೇನೋ ಸ್ಪೆಷಲ್ ಅನ್ನಿಸುತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
2: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗಬಾರ್ದು. ಕಷ್ಟಗಳು ಬರತ್ತೆ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತೆ. ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತೆ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತೆ ನಮ್ಮ ಬದುಕೆ ಸುಲಭ.
1: ಇವರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
2: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
2: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ. ಅವರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
2: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನ್ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಹೇಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ದೆ. ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು. ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
2: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದು ಏನೋ ಯಾರಿಗೋ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
2: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದ್ರು ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗೆ ಅದು ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತಾ ತುಂಬಾ ಪುಟ್ಟ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತಾ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 centimeter ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 centimeter ಗಣಪತಿ ಮಾಡಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮಗೆ?
2: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
2: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡೋದು, ಹಾಗೆಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು, ಸ್ಪೂನು, ಕುಕ್ಕರ್, ಆ ತರದ್ದು. ಮಕ್ಕಳಿಗೆ ಈಗೆಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
2: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗೆ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗೆ ಬರುತ್ತೆ ಲೈಕ್ ಕೂತ್ಕೊಂಡಿದ್ದಾಗ?
2: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
1: ಅಬ್ಸರ್ವೇಷನ್,
2: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೇನಾದ್ರೂ ಇಷ್ಟಪಡ್ತೀರಾ?
2: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲಿ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕ ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ, ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ಗಳು ಬಂದಿದ್ದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
2: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
2: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡೋರು ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಕನಸುಗಳು, ಗುರಿಗಳನ್ನು ಇಟ್ಕೊಂಡಿದ್ದೀರಾ?
2: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂಥದ್ದು. ಬಟ್ ನಿಮ್ಮ ಸಲಹೆಗಳೇನಾದರೂ ಇದ್ರೆ ಅವರಿಗೆ?
2: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೇಲೆ ನಮಗ್ ನಂಬಿಕೆ ಇರ್ಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರ ಜೋ?
2: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ, ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ. ಇನ್ನು ಏನಾದ್ರೂ ಮಾಡ್ಬೇಕು ಅಂತ, ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
2: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
2: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿ ಎದ್ದು ಕರಳು ಇರತ್ತಲ್ಲ, ಕೋಳಿ ಎದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ, ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
2: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕು ನನಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನು ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವುದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕುತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನು ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡಬೇಕು
2: ಖಂಡಿತ
1: ಆ ಲೆವೆಲ್ಗೆ.
2: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
2: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವೊಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ, ನೀವು ಆಭರಣಗಳನ್ನ ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು, ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ಕೆ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು,

ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರ್ವಿ ಅನುಪಮ ಅವರು ಹಾಡಿದ ಡಾಕ್ಟರ್ ಸಾಶಿ ಮರುಳಯ್ಯ ಅವರ ರಚನೆಗಳನ್ನು ಆಲಿಸಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 1:30:20. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ನಮಗೆ ವಾಟ್ಸಪ್ ಮಾಡಬೇಕಾದ ಸಂಖ್ಯೆ 9480885853.

5 8 5 2 3. ಕೇಳುಗರೆ, 1 ಗಂಟೆ 30 ನಿಮಿಷದ ನಂತರ ಬಂದ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಮರ್ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: Yes.
3: FM 100.6 ಆಕಾಶವಾಣಿ ಮೈಸೂರು.
4: ಸರ್, ಒಂದ್ ಹಾಡ್ ಬೇಕಿತ್ತು.
5: ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ.
7: ನಿಮ್ಮ ಅಪೇಕ್ಷೆಯ ಗೀತೆಗಳು
8: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
9: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
10: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
7: ಕರೆ ಮಾಡಿ
8: 2512582
7: ಅಥವಾ 2515089.
3: ಎಸ್ಟಿಡಿ ಕೋಡ್ 0821.
11: ಹಲೋ, ಮೋಹನ್ ಸ್ಪೀಕಿಂಗ್.
7: ನಿಮ್ಮ ಮೆಚ್ಚಿನ ಗೀತೆ
8: ಕೇಳಿ
3: ಆನಂದಿಸಿ.
12: ಇದೀಗ ಪ್ರಸಾರವಾಗುತ್ತಿದೆ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ ಹಾಗೂ ಮನು. ಸಾಹಿತ್ಯ ಕೆವಿ ರಾಜು ಅವರದು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್, ನೇತ್ರಾ, ಅನ್ವಿಕಾ, ಪ್ರಶಾಂತ್ ಹಾಗೂ ಚಿದಂಬರ. ಕೇಳಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಿಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಮನು ಹಾಗೂ ಚಿತ್ರ. ಈ ಗೀತೆಗಾಗಿ ಕೋರಿಕೆಯನ್ನು ಕಳಿಸಿದ್ದಾರೆ ಮೈಸೂರಿನ ಹುಟ್ಟಗಳ್ಳಿಯಿಂದ ಪುಷ್ಪ, ಪವನ್ ಹಾಗೂ ಮೇಘನಾ.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ದೇವಗಳ್ಳಿ ಗ್ರಾಮದಿಂದ ಸಿದ್ದಯ್ಯ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ಘಳಿಗೆ ಚಿತ್ರದ ಗೀತೆಗಾಗಿ ಬಿಆರ್ ಛಾಯಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಈ ಗೀತೆಯ ಸಾಹಿತ್ಯ ವಿಜಯ ನರಸಿಂಹ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

ಇದೀಗ ನೀವು ಕೇಳುತ್ತಿರುವ ಗೀತೆ ಅದೃಷ್ಟವಂತ ಚಿತ್ರದ್ದು. ಈ ಗೀತೆಯನ್ನ ಕೋರಿ ಸಂದೇಶವನ್ನ ಕಳಿಸಿದ್ದಾರೆ ಸುಭಾನ್ ಕೋರಿ, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯ ಚಕ್ರವರ್ತಿಯವರ ರಾಗ ಸಂಯೋಜನೆ.

ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನೂ ಹಲವಾರು ಶ್ರೋತೃಗಳು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಹಾಗೂ ಆಲಿಸಿದ ಕೇಳುಗರಿಗೆಲ್ಲ ಧನ್ಯವಾದಗಳು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಕೇಳುಗರೆ, ಇಂದು ಮಧ್ಯಾಹ್ನ 2:40 ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರತಿಧ್ವನಿ. ಮೂರು ಗಂಟೆ 45 ನಿಮಿಷಕ್ಕೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಅಕ್ರೂರನ ಕೃಷ್ಣದರ್ಶನ, ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ, ಭಾಗವತರು ಅನಂತ ಹೆಗಡೆ ದಂತಳಿಗೆ, ಮದ್ದಲೆ ವಾದಕರು ಅನಂತ ಪದ್ಮನಾಭ ಫಾಟಕ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು. 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್

0: ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ ಆರ್ಒಬಿ ಮೇಲ್ ಸೇತುವೆ ಕೆಲ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಒಬಿ ಅನ್ನು ಮುಗಿಸಿ ಸುಮಾರು 146 ಆರ್ಒಬಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನ ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು, ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು BLDE ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ BLDE ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ ಮೇ 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ಧ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ ರಾಣೆಬೆನ್ನೂರ ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
5: ಸಮಯವಾಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮೈಸೂರು FM 100.6.
6: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಪ್ರತಿಧ್ವನಿ. ಮುಖ್ಯ ಪಾತ್ರ ಆರತಿ, ದಿನೇಶ್, ಪಂಡರಿಬಾಯ್, ರಾಜೇಶ್, ನರಸಿಂಹರಾಜು, ಬಾಲಕೃಷ್ಣ. ಸಂಗೀತ ಜಿಕೆ ವೆಂಕಟೇಶ್. ನಿರ್ದೇಶನ ಬಿ ದೊರೈರಾಜ್ ಮತ್ತು ಎಸ್ಕೆ ಭಗವಾನ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ.
7: ಇವತ್ತು ತಮ್ಮಗೆ ಹುಟ್ಟಿದ ಹಬ್ಬ, ಹೊಸ ಬಿಟ್ಟೆ ತರ್ಲಿವೇನಪ್ಪ?
8: ತರ್ತೀನಪ್ಪ, ತರ್ತೀನಿ, ಒಳ್ಳೆ ಶಿರಕ್ ತರ್ತೀನಿ.
7: ಅಪ್ಪ ಅಪ್ಪ ಅಣ್ಣಗೂ ತಗೊಂಡ್ ಬಾ.
8: ತರ್ತೀರಪ್ಪ, ಇಬ್ಬರಿಗೂ ತರ್ತೀನಿ.
9: ಇಲ್ಲಿ ನೋಡಿ, ನಿಮ್ ಮೊಮ್ಮಗಳಿಗೆ ಒಂದ್ ಫ್ರಾಕ್ ತನ್ನಿ.
8: ಅಷ್ಟು ಗೊತ್ತಿಲ್ವೇನೆ ನನ್ಗೆ, ತರ್ತೀನಿ.
9: ಸಾಯಂಕಾಲ ಬೇಗ ಬಂದ್ಬಿಡಿ, ಮಕ್ಕಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ.
8: ಯಜಮಾನ್ರು ಇವತ್ತು ಯಾವ್ದೋ ಬೇರೆ ಊರ್ಗೆ ಹೋಗ್ತೀವಿ ಅಂತ ಹೇಳಿದ್ರು, ಹಾಗೇನಾದ್ರೂ ಹೋದ್ರೆ ಸ್ವಲ್ಪ ತಡವಾಗುತ್ತೆ. ಇಲ್ದಿದ್ರು ಬೇಗ ಬಂದ್ಬಿಡ್ತೀನಿ ಲಕ್ಷ್ಮಿ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯ? ಮಗು ಹುಟ್ಟಿ ಇಷ್ಟು ದಿವಸ ಆಯ್ತು, ಗಂಡ ಬರಲಿಲ್ಲ ಅಂತ ತಾನೇ? ನೀನೇನು ಯೋಚನೆ ಮಾಡ್ಬೇಡಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಸಾಯಂಕಾಲ ಬರ್ತಾ ನಿನಗೂ ಒಂದು ಒಳ್ಳೆ ಸೀರೆ ತಗೊಂಡ್ಬಿಡ್ತೀನಿ ಲಕ್ಷ್ಮಿ, ಬೇಗ ಬಂದ್ಬಿಡ್ತೀನಿ. ನೋಡಿ ಸ್ವಾಮಿ, ನಿಮ್ಮನ್ನ ಸೌಖ್ಯವಾಗಿ ಕರ್ಕೊಂಡು ಹೋಗಿ ನಮ್ಮ ಯಜಮಾನ ಹತ್ರ ಸೇರ್ಸೋದು ನನ್ನ ಕರ್ತವ್ಯ. ಸುಮ್ಮನೆ ಸ್ಪೀಡ್ ಆಗಿ ಹೋಗಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ?
10: 100 ಮೈಲ್ ಸ್ಪೀಡ್ ಅಲ್ಲಿ ಹೋದ್ರು ನಿನಗೆ ಕಂಟ್ರೋಲ್ ಚೆನ್ನಾಗಿದೆ ಅಂತ ತಾನೆ ನಿಮ್ಮ ಬಾಸ್ ನನ್ನ ಕರ್ಕೊಂಡ್ ಬರ್ಲಿಕ್ಕೆ ನಿನ್ನನ್ನು ಕಳಿಸಿದ್ದು? ಹ್ಮ್, ಯಾರಾದರೂ ನಮ್ಮನ್ನು ಫಾಲೋ ಮಾಡಕ್ ಮುಂಚೆ ನಾವು ಊರು ಸೇರು. ಕಮಾನ್ ಸ್ಪೀಡ್,
8: ಸಾಧ್ಯವಾದ್ರೆ ಕಾರ್ನ ಇಲ್ಲೇ ನಿಲ್ಸ್ಬಿಡ್ತೀನಿ.
11: ಈ ಬಿಸಿನೆಸ್ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ, ನಿನಗೆ 50 ನನಗೆ 50. ಓಕೆ
8: ಓಕೆ.
11: ಯಜಮಾನ್ರೆ ಯಾರು ಬಾಬಾ? ಈಗ ನಾನು ಹೇಳು, ನೀನ್ ಬಹಳ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀಯ ಅಂತ ಹೇಳಿ. ಏನ್ ಸಮಾಚಾರ
8: ಯಜಮಾನ್ರೆ? ನೀವ್ ಈ ತರ ಕಳ್ಗ ಮಾಡಕ್ ನನ್ನನ್ನು ಕಳಿಸ್ತೀರಿ ಅಂತ ಗೊತ್ತಿದ್ರೆ ಖಂಡ ಹೋಗ್ತಿರ್ಲಿಲ್ಲ. ಗಂಜಿ ಕುಡಿದ್ರು ಚಿಂತೆ ಇಲ್ಲ, ಅದನ್ನ ನ್ಯಾಯವಾಗಿ ಸಂಪಾದನೆ ಮಾಡ್ಬೇಕು ಅನ್ನೋದೇ ನನ್ನ ಧ್ಯೇಯ. ಈ ಅನ್ಯಾಯನ ನೋಡ್ಲಾರೆ ಅದ್ರ ಗಮನಕ್ಕೆ ನಂಗೆ ನಡಿಲ್ಲದೆ.
11: ಹುಚ್ಚ ಹುಚ್ಚ ರಂಗಣ್ಣ, ಒಂದೊಂದು ಕಾಲದಲ್ಲಿ ನಾನು ನಿನ್ನಾಗಿ ಹೇಳಿದ್ರೆ ಅದರಿಂದ ಒಂದು ಕಾಸು ನನಗೆ ಉಪಯೋಗ ಆಗಿಲ್ಲ ಅಂತ ಖಾತ್ರಿ ಆದ್ಮೇಲೆ ಈ ಶಾರ್ಟ್ ಕಟ್ ಹುಡುಕಿದ್ರು. ನೀನು ನ್ಯಾಯ ನ್ಯಾಯ ಅಂತ ವರ್ಷವೆಲ್ಲ ಇದೆಯೋ ಅದ್ರ ಎರಡರಷ್ಟು ಒಂದೇ ದಿನ ದುಡಿಬಹುದು. ಇವತ್ತು ನೀನು ನನ್ನ ಪಾತ್ರ
8: ಕೆಂಪಿದ್ದೀನಿ. ನಾಳೆಯಿಂದ ನಿಮ್ ಮನೆಗಳ ತಿಳಿ ನೋಡೋದಿಲ್ಲ. ನಿಮ್ಗೂ ನಿಮ್ ಕೆಲಸಕ್ಕೂ ಒಂದು ನಮಸ್ಕಾರ.
11: ಬೇಡ ರಂಗಯ್ಯ, ನಿನ್ನ ನಿರ್ಧಾರ ಬದಲಾಯಿಸು. ಇಲ್ಲದೆ ಹೋದ್ರೆ
8: ಏನ್ ಮಾಡ್ತಿರ್ತೀನಿ? ಏನು ಮಾಡಕ್ಕಾಗಲ್ಲ. ನಾನು ಕಾಪಾಡ್ಕೊಳ್ಳೋ ರೀತಿ ನನಗೆ ಗೊತ್ತು.
12: ಇದೇನ ನಾನು ಬರೋದ್ರೊಳಗೆ ಹೊರಟ್ಬಿಟ್ಟೆ, ಯಾಕೊಂದ್ ತರವಾಗಿದ್ದೀಯಾ?
8: ಕ್ಷಮಿಸಿದ್ದಾಯ್ತು, ಇನ್ ಮೇಲೆ ನಿನ್ ಸೇವೆ ಮಾಡೋ ಪುಣ್ಯ ನನಗಿಲ್ಲ.
12: ಯಾಕೆ, ಏನಾಯ್ತು? ಅವ್ರೇನಾದ್ರು ಕೆಲಸದಿಂದ ತೆಗೆದಾಕ್ಬಿಟ್ರ?
8: ಇಲ್ಲ ತಾಯಿ, ನಾನೇ ಬೇಡ ಅನ್ಬಿಟ್ಟೆ.
12: ಕಾರಣ
8: ಕೇಳ್ತು ಮಾತನ್ನ
12: ಸರಿ ಕೇಳ್ತೀನಿ, ಆದ್ರೆ ನೀನ್ ಮಾತ್ರ ಕೆಲಸದಿಂದ ನಿಂತು ಬಿಡ್ಬೇಡ. ನಾಳೆ ಬಾ.
11: ಈ ರೀತಿ ಹಿಂದೆ ಬೀಳ್ತಾನೆ ತರ ತಿಳ್ಕೊಂಡಿರ್ಲಿಲ್ಲ.
10: ಎಂಥ ಹಾವಿಗೆ ಹಾಲದು ಸಾಕ್ತಾ ಇದ್ದೆ ಅನ್ನೋದು ಇವತ್ತು ಗೊತ್ತಾಯ್ತ ಭೂಷಣ್.
11: ಕರೆಕ್ಟ್,
10: ಅವನ್ನು ಹೀಗೆ ಓಡಾಡೋದಕ್ಕೆ ಬಿಟ್ರೆ ನಮಗೆ ಬಹಳ ಡೇಂಜರ್.
11: ಈ ಭೂಷಣ ಎದುರಾಕೊಂಡು ಯಾರು ಇದುವರೆಗೂ ಉಳಿದಿಲ್ಲ. ಆದಷ್ಟು ಬೇಗ ಅವನು ಬಾಯ್.
12: ಅಯ್ಯೋ, ಇದೇನು ಅಂದ್ರೆ ನೀವು ಮಾಡ್ತಿರೋ ಕೆಲಸ? ರಂಗಯ್ಯ ನಮ್ಮ ಹತ್ರ ಎಷ್ಟು ನಿಷ್ಠೆಯಿಂದ ದುಡಿದಿದ್ದಾನೆ ಅನ್ನೋದ್ರ ಮರೆತು ಬಿಟ್ರ?
11: ಮೀನಾಕ್ಷಿ, ನಾವು ಮಾತಾಡ್ತಾ ಇದ್ರಿಂದ ಮನೆಯಿಂದ ಕೇಳ್ಕೊಳ.
12: ಹೌದು ಅಂದ್ರೆ, ಇಷ್ಟು ದಿನದ ನೀವು ಮಾಡ್ತಿರೋ ಕಣ್ಣು ವ್ಯಾಪಾರನೆಲ್ಲ ನೋಡಿ ಸಹಿಸ್ಕೊಂಡಿದ್ದೆ. ನೀವು ಕೊಲೆಗಾರಾಗೋದಕ್ಕೆ ಮಾತ್ರ ನಾನು ಎಂದಿಗೂ ನಿಬ್ಬಿಡ.
11: ನಾ ವಿಷಯವಾಗಿ ನನ್ನ ವ್ಯವಹಾರದ ತಲೆ ಹಾಕ್ಬೇಡ ಮೀನಾಕ್ಷಿ. ದಾರಿ ಬಿಡು.
12: ಇಲ್ಲ, ನನ್ ಬಿಡಲ್ಲ.
11: ಏನಂತೆ?
12: ನನ್ ಬಿಡಲ್ಲ.
8: ಬೇಗ ಬಟ್ಟೆಲ್ಲ ಕಟ್ಟು.
12: ಇದೇನಿದು ಹೊಸಪೇಟೆ ತರ್ತೀನಿ ಅಂತ ಹೋಗಿ ಇರೋ ಬಟ್ಟೆ ಗಂಟು ಬಟ್ಟೆ ಕಟ್ಟು.
8: ಇನ್ನೊಂದು ಕ್ಷಣನು ಈ ಊರಲ್ಲಿ ಇರೋಕ್ಕಾಗಲ್ಲ. ಯಾವ ಹೊತ್ತಿನಲ್ಲಿ ಏನು ವಿಪತ್ತು ಬರ್ತೋ ಗೊತ್ತಾಗಲ್ಲ. ನಡಿ.
12: ಏನು, ಏನ್ ಸಮಾಚಾರ ಅಂದ್ರೆ?
8: ನಮ್ಮ ಯಜಮಾನರು ಕಳ್ಳ ವ್ಯಾಪಾರ ಮಾಡ್ತಾರೆ ಅಂತ ನನ್ಗೆ ಈಗ ಗೊತ್ತಾಯ್ತು. ಆ ತಿಳಿದ ಮೇಲೆ ಅವ್ರು ಕೆಲಸನೇ ಬಿಟ್ಟು ಬಂದಿದ್ದೀನಿ. ನೋಡು,
12: ಅದಕ್ಕೆ ಊರ್ ಬಿಟ್ಟು ಹೋಗ್ಬೇಕೇನು? ಬೇರೆ ಎಲ್ಲಾದ್ರೂ ಕೆಲಸ ಹುಡ್ಕೊಂಡ್ರೆ?
8: ಅವ್ರು ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರೋ ಹೇಳಕ್ ಬರಲ್ಲ. ನಮ್ ಮಕ್ಳು ಯೋಗಕ್ಷೇಮ ನಮ್ಗೆ ದೊಡ್ಡದು. ನಡಿ. ಈ ವಿಷಯ ನನ್ನ ತಲೆಗೆ ಯಾಕೆ ಬಳಿಲಿಲ್ಲ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋವರೆಗೂ ಯಾರು ಒಂದು ಬಾಗಿಲು ತೆಗೆದ್ರು ತೆಗಿಬೇಡ. ನಿನ್ನ ಯಮನೋಕ ಕಳಿಸ್ತೀನಿ.
10: ನನ್ನ ನನಗೆ ದ್ರೋಹವಾಗಿದ್ದೀರೋ? ಪೊಲೀಸ್ನವ್ರು ಹೇಳ್ತೀಯಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಏನಯ್ಯ ಬಂತು? ಇನ್ಮೇಲೆ ಯಾರು ಭಯವಿಲ್ಲದೆ ಬಿಸ್ನೆಸ್ ಮಾಡ್ಬೋದು. ಕಮಾನ್ ಪಾರ್ಟ್ನರ್.

0: ಯಾರು
1: ಯಾರು ನೀನು
0: ಯಾರ ಚೆನ್ನಾಗಿ ನೋಡು ಗೊತ್ತಾಗುತ್ತೆ. 20 ವರ್ಷಗಳ ಹಿಂದೆ ಅಪ್ಪ ಮಾಡ್ಕೊ, ಆಗ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ.
1: ಇಲ್ಲ ಇಲ್ಲ, ನೀನ್ ಯಾರೋ ನನ್ಗೆ ಗೊತ್ತಿಲ್ಲ. 20 ವರ್ಷದ ಹಿಂದೆ ನಾನು ಯಾವ ಅನ್ಯಾಯನೂ ಮಾಡಿಲ್ಲ.
0: ನಾನು ಅವನ ಎರಡನೇ ಮಗ. ಅಶ್ವಿನ್ ಜ್ಞಾಪಕ ಬಂತ?
1: ಇಲ್ಲ ಇಲ್ಲ.
0: ಎಲ್ಲಿ ಹೇಳು, ನನ್ನ ತಂದೆ ತಾಯಿಗಳನ್ನ ಕೊಂದ ನಿನ್ನ ಜೊತೆಗಾರ ಯಾರು?
1: ಎಲ್ಲಿದ್ದಾನೆ?
0: ಇಲ್ಲ ಅಂದ್ರೆ ಇಲ್ಲ, ಸುಟ್ಟು ಬಿಡ್ತೀನಿ ನಿನ್ನ.
1: ಇಲ್ಲ ನನಗೆ ಗೊತ್ತಿಲ್ಲ.
0: ಅವನ್ ಯಾರು? ಎಲ್ಲಿದ್ದಾನೆ? ಮಗಳು
1: ಗೊತ್ತಿಲ್ಲ. ಒಳ್ಳೆ ಮಾತಾಡ ಗೊತ್ತಿಲ್ಲ. ನನ್ಗೊಂದು ನಿನ್ಗೆ ಬದುಕ್ಬೇಕು ಅನ್ನೋ ಆಸೆ ಹೇಳು. ಅವ್ರು ಮಗಳು

0: ಕಚೇರಿಯಿಂದ ನಿಮ್ ಟ್ರಾನ್ಸ್ಫರ್ ಇಂಟಿಮೇಶನ್ ಇವತ್ತು ಇಲ್ಲಿ ಬಂದ್ಬಿಡ್ತು ಸರ್. ನಾನು ಹೆಡ್ ಕಾನ್ಸ್ಟೇಬಲ್ ನಂಬರ್ 440, ಹೆಸರು ಬಾಲಯ್ಯ.
1: ನಾನು ಬರೀ ಕಾನ್ಸ್ಟೇಬಲ್ ನಂಬರ್ 220.
2: ಏ ಬಾರದಲ್ಲಿ ಜಗಳ ಮಾಡ್ತಾ ಇದ್ರು, ನಾನು ಜಾನ್ ಇಬ್ಬರು ಅರೆಸ್ಟ್ ಮಾಡಿಬಿಟ್ರು ಬಾಸ್. ಈಗ ಅವರಲ್ಲಿದ್ದಾರೆ, ಪೊಲೀಸ್ ಲಾಕಪ್ ನಲ್ಲಿದ್ದಾರೆ. ಅವ್ರು ಅಲ್ಲಿರೋದು ನಮ್ಗೆ ತುಂಬಾ ಯಾಕಾದ್ರೂ ಕೂಡ ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕು. ಆಗ ಒಂದ್ ವೇಳೆ ಬಿಡ್ಕೊಂಡ್ ಬರಕಾಗ್ಲಿಲ್ಲ, ಅವರಿಬ್ಬರನ್ನ ಅಲ್ಲೇ ಕೊಂದು ಬಿಡಿ.
0: ಓಕೆ ಬಾಸ್. 440 ಉನ್ಲು.
3: ಯಾವನೋ ನಂಬರ್
0: ಇನ್ಸ್ಪೆಕ್ಟರ್ ಆಗ್ತಾನೆ ನಿನ್ನ ಕರೆಯೋದು.
3: ಏಯ್ ಅವರು ನಮ್ ಸಾಹೇಬ್ರು ಕಾಣೋ, ಬೇಕಾದ ಕರೀತಾರೆ ಕಾಣೋ, ನೀನ್ ಯಾವನೋ ಹಾಗೆ ಕರೆಯೋಕೆ ಅಯೋಗ್ಯ ಅಯೋಗ್ಯ.
1: ನೀನು ಮೊದಲು ಯೋಗ್ಯನಾಗಿ ಆಮೇಲೆ ಇನ್ನೊಬ್ರು ಅಯೋಗ್ಯ ಅನ್ನು.
3: ಏಯ್ ನೀನ್ ಯಾವನೋ ಅದನ್ನ ಕೇಳೋಕೆ.
1: ನಿನ್ನ ಅಡಿಯ, ನಿನ್ನ ಮಗ ಅಂಡ
3: ಮುಚ್ಚು ಬಾಯ್ ಪಂಡ. ನೀನ್ ಡ್ಯೂಟಿಲಿ ಇದೀಯ, ನಾನು ಎಟ್ ಕಾನ್ಸ್ಟೇಬಲ್ ಮರ್ಯಾದೆ ಕೊಟ್ಟು ಮಾತಾಡು. ಅಯೋಗ್ಯ ಅಯೋಗ್ಯ.
4: ನನ್ ಕೇಳ್ತಿದ್ರು, ನಮ್ಮ ಮಾವನ್ ಕೇಳ್ತಿದ್ರು,
5: ನಿನ್ನೇ ಕೇಳ್ತಾ ಇರೋದು.
4: 3 ವರ್ಷ ಆಯ್ತು ಸರ್.
5: ಎಷ್ಟ್ ಜನ ಮಕ್ಕಳು?
4: ಈ ಪ್ರಶ್ನೆ ಊರ್ಗೂರೇ ಕೇಳ್ತಾ ಇದೆ ಸರ್. ನನಗೆ ತುಂಬಾ ಅವಮಾನ.
5: ತಲೆ ತಗ್ಸೋ ನನಗೆ
4: ಮಕ್ಕಳ ಬಿಟ್ಟಲ್ಲ ಸರ್. ಮಕ್ಕಳಾಗೋದು ಇವನು ಶುದ್ಧ ಬೋಧಕಾರ ಸರ್. ಇವನ್ ಮಾಡಿರೋ ಕೆಲಸ ಕೈ ಕೊಡ ತೋರಿಸಿ ಲಾಕಪ್ ಕಾಯ್ಬೇಕು.
5: ವಾಟ್ಸ್ ದ ಮ್ಯಾಟರ್?
4: ಮಗಳನ್ನ ಮದುವೆ ಮಾಡಿಕೊಟ್ರೆ 10,000 ರೂಪಾಯಿ ಕೊಡ್ತೀನಿ. ಇಂದ ಕೊಡು ಮುಂದೆ ನಿಶ್ಚಿತಾರ್ಥ ಕೊಡ್ತೀನಿ. ಇಂದ ನಿಶ್ಚಿತಾರ್ಥ ಕೇಳಿದ್ರೆ ವರಪೂಜೆ ಕೊಡ್ತೀನಿ. ಇಂದ ವರಪೂಜೆ ಕೇಳಿದ್ರೆ ತಾಳಿ ಕಟ್ಟು ಭಾಗ ಕೊಡ್ತೀನಿ. ಇಂದ ಕೊಡೋ ಚೈತ್ಯ ಲೋಕನ ವಿಷಯ ಗರ್ಮ ಗರ್ಮಾಗಿ ಒಂದ್ ಲೋಟ ಕಾಫಿ ಬಸಿಲ್ಲ.
5: ಬೇಕಾಗಿಲ್ಲ, ನನ್ನ ಕೈ ಇದೆ.
4: ಅದಲ್ಲ ಸರ್,
5: ನೋಡಿ ಅಧಿಕಾರಿಗಳ ಪ್ರೈವೇಟ್ ಕೆಲಸ ತಪ್ಪು. ಹೋಗಿ ಸ್ಟೇಷನ್ಗೆ, ಆ ಗ್ಯಾಂಗ್ಸ್ಟರ್ಸ್ ನ ಕೇರ್ಫುಲ್ ಆಗಿ ನೋಡಿ
4: ಸರ್.
0: ನಿಮ್ ಭಾಷಣ ಫಸ್ಟ್ ಕ್ಲಾಸ್ ಆಗಿತ್ತು ಸರ್.
6: ನಿಮ್ಮಂತ ಶ್ರೀಮಂತ ವರ್ತಕರಲ್ಲಿ ಧಾರಾಳ ಮನ್ಸುಳ್ಳವರು ಲಕ್ಷಕ್ಕೊಬ್ಬರು ಸಿಕ್ಕಲ್ಲ ಸರ್.
7: ಆಸ್ಪತ್ರೆಗೆ ಮುಖ್ಯಮಂತ್ರಿಗಳೇ ಬಂದು ಫೌಂಡೇಶನ್ ಸ್ಟೋನ್ ಹಾಕ್ತಾ ಇದ್ದಾರೆ. ನಾಳಿದ್ದೆ ಫಂಕ್ಷನ್, ದಯವಿಟ್ಟು ಬರಬೇಕು.
8: ಬಹಳ ಸಂತೋಷ, ಖಂಡಿತ ಬರ್ತೀನಿ.
9: ಅಪ್ಪಾಜಿ, ಈ ಊರಿನ ಜನಕ್ಕೆ ನಿಮ್ ಕಂಡ್ರೆ ಅದು ಎಷ್ಟು ಗೌರವ ಅಪ್ಪ.
10: ಗೌರವ ಅಯೋಗ್ಯರು, ಯಾವನ ಹಣ ಕೊಡ್ತಾರೆ.
9: ಯಾವ ಮಹಾ ಕಷ್ಟಪಟ್ಟ ಹಣ ಹೋಯ್ತು ಅಂತ ಹೀಗಾಡ್ತಿ. ನೀವು ಸಂಪಾದಿಸಿರೋ ರೀತಿ ನೋಡಿದ್ರೆ ಇಷ್ಟು ಮಟ್ಟಿಗಾದ್ರೂ ಸಾರ್ಥಕವಾದ ರೀತಿಯಲ್ಲಿ ಖರ್ಚಾಗ್ತಿದೆಯಲ್ಲ ಅಂತ ಪಡ್ತೀನಿ.
10: ಮೀನಾಕ್ಷಿ, ಸುಮ್ಮನೆ ಹಳೆದೆಲ್ಲ ಕೆದಕಿ ಇರೋ ನಮ್ಮದಿನ ಹಾಳು ಮಾಡ್ಬೇಡ.
9: ಅಪ್ಪ ಅಮ್ಮ, ನೀವಿಬ್ರು ಅವು ಮುಗಿಸಿ ತರ ಜಗಳ ಆಡ್ತಾ ಇದ್ರು, ನಾ ಕಾಲೇಜ್ ಹೊರಟು ಬರ್ತೀನಿ.
11: ನೋಡಿ ಮಿಸ್ಟರ್ ಭೂಷಣ್, ನಿಮ್ಮ ಪ್ರಾಂತ್ಯ ಚೆಕ್ ಪೋಸ್ಟ್ ವರ್ಗೂ ಚಿನ್ನದ ಬಿಸ್ಕೆಟ್ ನ ತರಿಸೋ ಭಾರ ನಮ್ದು. ಅಲ್ಲಿನ ಮುಂದೆ ಸಾಧಿಸ್ಕೊಂಡು ಹೋಗೋದಕ್ಕೆ ಏರ್ಪಾಡು ನೀವು ಮಾಡ್ಕೊಳ್ಳಿ.
8: ಯಾಕೆ ಮಿಸ್ಟರ್ ಮಹಾಜನ್,
11: ಇನ್ನು ಹಾಗೆ ಹೇಳಿದ್ದಾಗ ನಿಮ್ಮ ಊರ್ಗೆ ಇನ್ಸ್ಪೆಕ್ಟರ್ ಆಗಿ ಅಶೋಕ್ ಇನ್ನೂ ಬಂದಿಲ್ಲ ಭೂಷಣ್. ಅವನ್ನ ಯಾವ ರೀತಿ ಇನ್ನು ಬಲೆಗೆ ಹಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಸ್ ವೆರಿ ಸ್ಟ್ರಿಕ್ಟ್.
8: ಅದೇನೇ ಆಗ್ಲಿ, ಬಾಲ್ನ ತಂದು ಗೋಡನ್ ಸೇರಿಸಬೇಕಾದ್ರೆ ನಿಮ್ ಜವಾಬ್ದಾರಿ. ತಂದು ಸೇರಿಸಿ ಹಣ ತಗೊಂಡೋಗಿ.
11: ನಿಮ್ ಹತ್ರ ನಮ್ ಬಿಸ್ನೆಸ್ ಗಿಟ್ಟಲ್ಲ, ನಮ್ಮ ಮಾಲ್ ತಗೊಳ್ಳೋ ಗಿರಾಕಿಗಳು ಬೇಕಾದಷ್ಟು ಇದ್ದಾರೆ. ನಾನು ಬರ್ತೇನೆ.
8: ಎಷ್ಟು ಮನಿ ಇವಡು ಅಂತಿ, ನಾಳೆ ಚೆಕ್ ಪೋಸ್ಟ್ ಹಾಕಿದ್ದೀರಿ, ನಮ್ ಜೋಸ ಪತ್ರ ಹಣ ಕೊಟ್ಟು ಕಳಿಸ್ತೀರಿ. ಆ ಸಿಕ್ಕ ಅವತ್ತ ಹ್ಯಾಂಡಲ್ ಮಾಡ್ಬಿಡಿ, ನಾ ಅಲ್ಲಿಂದ ಸಾಧಿಸ್ಕೋತೀನಿ. ಓಕೆ
11: ಡನ್.
0: ಈ ಊರಲ್ಲಿ ಎಷ್ಟೋ ಜನಕ್ಕೆ ಫ್ಲೂ ಬಂತು, ನಿಮ್ಮ ಅಪ್ಪನಿಗೆ ಫ್ಲೂ ಬಂದು ಒಂದು ದಿವಸ ಮಲಗಲಿಲ್ವಲ್ಲ.
9: ನೋಡಿ ಅಪ್ಪನ ಹೀಗೆಲ್ಲ ಅಂದ್ರೆ ನಂಗೆ ಬರುತ್ತೆ,
0: ಮೇಲೆ ಕೋಪ ಬರುತ್ತೆ. ನಿನ್ನ ಸಾರಿ ಪ್ರೀತಿಯಿಂದ ನೋಡಬೇಕು, ಸಂತೋಷನ ಮಾತಾಡ್ಬೇಕು, ಒಂದು ನಿಮಿಷ ಅವಕಾಶ ಕೊಡಲ್ವಲ್ಲ ಆ ನಿಮ್ಮಪ್ಪ. ಅವರಂತ ಅಪ್ಪನ ಅಪ್ಪ ಬೇಕು.
3: ಸಾರ್ಥಕ ಆಯ್ತು ಕಣು, ಹಿಂಗಲ್ವೇನೋ ಮಾಡ್ಬೇಕಾದ್ತು.
0: ಆದ್ರೂ ನೋಡ ಕಲ್ತ್ಕೋ, 3 ಹೊತ್ತು ಮನೆ ದಿವಸ ಮಾತ್ರ ಪೊಲೀಸ್ ಸ್ಟೇಷನ್ ಕೊಟ್ಟೆ.
3: ಮುಚ್ಚ ಬಾಯಿ ಪರಮ, ನಾನ್ ಇಲ್ದೆ ಇದ್ದಾಗ ನನ್ ಮಗಳ ಜೊತೆ ಕದ್ದು ಚಕ್ಕಂದ ಆಡ್ತಾ ಇದೀಯನೋ.
0: ನಾನ ಯಾಕೆ ಕದ್ದು ಚಕ್ಕಲಿ, ಇವಳು ನನ್ನ ಹೆಂಡತಿ.
3: ಲೋ ತಾಳಿ ಕಟ್ಬಿಟ್ಟು ಪಾತ್ರಕ್ಕೆ ಹೆಂಡಾಗೋಗ್ಬಿಟ್ಲೇನೋ. ನನಗ್ ಕೊಡ್ಬೇಕಾದ 10,000 ನನ್ ಮುಂದೆ ಜಣ ಜಣ ಎಣಿಸಿದ
9: ಮೇಲೆ
3: ಪಾಪ ಪುಣ್ಯದ ಪಾಠ ನನ್ ಕೇಳಿ ಕೊಡಂತ ಮಲ್ಕೋಬೋ.
12: ಹಲೋ
9: ಹಲೋ,
12: ನೀವು ಇಲ್ಲಿ ಒಂಟಿಯಾಗಿ
9: ಸುತ್ತಾಡ್ಕೊಂಡ್ ಬಂದೆ. ನೀವಿಲ್ಲಿ?
12: ನನ್ ಮನ್ಸಿಗೂ ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ನೀವಿಲ್ಲಿ ಕೂತ್ಕೊಂಡಿದ್ದನ್ನ ನೋಡಿದೆ, ಮತ್ತೆ ನಿನ್ನೆ ನಾನು ಬಹಳ ಸಲಿಗೆ ತಗೊಂಡು ನಿಮ್ಮ ಹತ್ರ ತುಂಬಾ ಹುಡುಗಾಟ ಆಡ್ಬಿಟ್ಟೆ. ಅದರಿಂದ ನಿಮ್ ಮನಸ್ಸಿಗೆ
13: ನಾನು ಅಷ್ಟೇ ನೀವ್ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ ನಿಮ್ ಮನಸ್ಸಿಗೆ
12: ನನ್ನೇನೋ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡ್ಬಿಟ್ರಿ ನೀವು
13: ಯಾರು ಅಂತ ತಿಳ್ಕೊಳ್ಳೇಬೇಕೇನು
12: ನೋಡಿ ನಿಮ್ ಮನಸ್ಸಿಗೆ ನಮ್ಮಿಬ್ಬರು ಪರಿಚಯ ಒಂದೇ ದಿವಸಕ್ಕೆ ಸಾಕು ಅನ್ನೋದಾದ್ರೆ ಬೇಡ
13: ಇದ್ದಿದ್ರೆ ರಾತ್ರಿ ಎಲ್ಲ ನಿದ್ದಾಡ್ತಿದ್ನೇನು
12: ಓಹೋ ಹಾಗ
13: ನೀವು ಅಂದ್ರೆ ನಿಮಗೂ ನಿದ್ದೆ ನಾನು ಬರ್ತೀನಿ ಹೊತ್ತಾಯ್ತು ಬರ್ತೀನಿ
12: ಉಷಾ ಮತ್ತೆ ಯಾವಾಗ ನೋಡೋದು
13: ನಾಳೆ ಸಾಯಂಕಾಲ ಇಲ್ಲೇ ಬಾಯ್ ಬಾಯ್

0: ನಿಮ್ಮನ್ನೇ ಕಾಯ್ತಾ ಇದ್ದೆ.
1: ಹೌದಿಲ್ಲ,
0: ಒಂದ್ ನಿಮಿಷ ನಮ್ಮ ತಂದೆಯವ್ರನ್ನ ಕೂಡ್ಬಿಟ್ಟು ಬರ್ತೀನಿ.
1: ಓಕೆ.
0: ಬಂದಿದ್ದಾರೆ.
2: Very glad to meet you.
1: The pleasure is mine.
2: ಕೂತ್ಕೊಳ್ಳಿ.
1: Thank you.
2: ನಿಮ್ಮ ನೋಡಿದ್ದೇ ಮೊದಲಾದ್ರೂ ನಿಮ್ ವಿಷಯ ತುಂಬಾ ಕೇಳಿದ್ದೀನಿ.
1: ನಾನು ಅಷ್ಟೇ, ನಿಮ್ ವಿಷಯ ಎಲ್ಲ ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಿ.
2: ನನ್ನ ವಿಷಯನೇ ಯಾರು ಹೇಳಿದ್ರು?
1: ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ಮೇಲೆ ಎಲ್ಲರೂ ಚರಿತ್ರೆನೋ ಅಲ್ಲಿದ್ದೇ ಇರುತ್ತಲ್ಲ. ನೀವು ಯಾರು, ಎಷ್ಟು ದೊಡ್ಡ ಮನುಷ್ಯರು, ಎಂತೆಂಥ ಕಾರ್ಯ ಮಾಡಿದ್ದೀರಿ ಅನ್ನೋದೆಲ್ಲ ನಮಗ್ ಗೊತ್ತಿದೆ.
2: ಏನಮ್ಮ ಉಷಾ, ಇನ್ಸ್ಪೆಕ್ಟರ್ ಅಪ್ರೂವ್ ಬಂದಿದ್ದಾರೆ, ಸುಮ್ನೆ ಕೂತ್ಬಿಟ್ಟಿಯಲ್ಲ, ಹೋಗಿ ಕಾಫಿ ಗಿಫಿ ತಗೊಂಡ್ ಬಾ. ಹಾಗೆ ಹೊರಗಡೆಯಿಂದ ಸ್ವೀಟ್ ತರ್ಸಮ್ಮ.
1: ಮನೇಲಿರೋ ಬಿಸ್ಕೆಟ್ ಸಾಕು.
2: ಬಿಸ್ಕೆಟ್ಸ್? ಹೌದೌದು, ಬಿಸ್ಕೆಟ್ಸ್ ಟೀ ಎಲ್ಲ ತಗೊಂಡ್ ಬಾರಪ್ಪ. ಒಟ್ಟಿನಲ್ಲಿ ತಮ್ಮ ಪರಿಚಯ ಆಗಿದ್ದು ತುಂಬಾ ಸಂತೋಷ.
1: ನನಗೂ ಅಷ್ಟೇ ಸಂತೋಷ. ನಿಮ್ಮ ಪರಿವಾರದ್ದು ಇನ್ನ ಮೇಲೆ ಸುಲಭವಾಗಿ ಕಂಡುಹಿಡಿದು ಬಿಡಬಹುದು.

0: ನೋಡ್ಬೇಕು ಅನ್ನಿಸ್ತಾಗ ಸಲ್ಲಿಸಾಗ ಬಂದ್ಬಿಡ್ಬಹುದು ನೋಡಿ.
1: ನಮ್ ಎಸ್ಟೇಟ್ ಒಂದ್ಸಾರಿ ಬನ್ನಿ.
2: ಪಿಕ್ನಿಕ್ ನಿನ್ ಬಂದಾಗಾಯ್ತು, ನಮ್ಮ ಉಷಾ ನಿಮ್ ಮಾತಾಡ್ದಂತೂ ನಮ್ಗ ಅದೆಷ್ಟು ಮೋಸ ಮಾಡ್ಬಿಟ್ರು ಅಂತಮ್ಮ. 16 ಮಕ್ಳಂತೆ ಇವ್ರಿಗೆ, ಅಕ್ಕಮ್ಮ ಇರಬಾರ್ದು.
0: ಮನೆ ಒಂಥರ ಚೆನ್ನಾಗಿದೆ, ಒಳ್ಳೆ ಪೆಕ್ಯೂಲಿಯರ್ ಡಿಸೈನ್.
2: ನಮ್ ತಂದಿದೆ ಪ್ಲಾನ್ ಎಲ್ಲ, ಮನೆ ಕರ್ಕೊಂಡೋಗಿ ತೋರ್ಸಮ್ಮ ಬನ್ನಿ.
1: ಜವಾಬ್ದಾರಿ ಹೊತ್ತು ಜನ, ಅವ್ರಿಗೆ ಎಷ್ಟೊಂದು ಕೆಲಸ ಇದೆಯೇನೋ. ಹಾಗೇನು ಕರ್ಕೊಂಡು ಹೋಗಮ್ಮ,
0: ನೋಡ್ಕೊಂಡು ಬರ್ತೀನಿ.
1: ದೇವರು ನಿಮ್ ತಲೆಯಲ್ಲಿ ಅದೇನು ತುಂಬಿಟ್ಟಿದ್ದ ನನಗೆ ಗೊತ್ತಿಲ್ಲ.
2: ಯಾಕೆ
1: ಹೋಗಿ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯೆಲ್ಲ ತೋರಿಸು ಅನ್ನೋದೆ?
2: ನಿಮ್ಮ ಅನಿಷ್ಟದ ವ್ಯವಹಾರ ಮನೆಯಲ್ಲೂ ಇದೆಯೇನು?
0: ಗುಡ್, ಪರವಾಗಿಲ್ಲ, ನಿಮ್ ತಂದೆಯವರು ಒಳ್ಳೆ ರಸಿಕರು.
2: ಯಾಕೋ
0: ಎಷ್ಟು ಲಕ್ಷಣವಾಗಿ ಮಗಳನ್ನ ಪಡೆದಿದ್ದಾರೋ ಅಷ್ಟೇ ಲಕ್ಷಣವಾಗಿ ಮನೆಯೂ ಕಟ್ಟಿಸಿದ್ದಾರೆ.
2: ಹೋಗಿಪ್ಪ, ನೀವು ಸುಮ್ ಸುಮ್ಮನೆ ತಮಾಷೆ ಮಾಡ್ತೀರಾ, ಈಗೆಲ್ಲ ಮಾತಾಡಿದ್ರೆ ನಾ ಓಡ್ ಹೊರಟೋಗ್ತೀನಿ ಅಷ್ಟೇ.
0: ಕೈ ಹಿಡ್ಕೊಂಡೆ
2: ಇದೇ
0: ನೈಸ್, ಬಹಳ ಆಗಿದೆ. ಪ್ರೇಮಿಗಳೊಬ್ರು ಮಾತಾಡೋದಕ್ಕೆ, ಪ್ರೀತಿ ಕಾಂಕೆ ಕೊಡೋದಕ್ಕೆ ಒಳ್ಳೆ ಅನುಕೂಲವಾಗಿ ಏಕಾಂತವಾಗಿದೆ.
2: ಪ್ರೀತಿ ಕಾಣಿಕೆ ಅಂದ್ರೆ?
0: ಬಾಯ್ ಬಿಟ್ಟೆ ಹೇಳ್ಬೇಕೇನು.
2: ಹೋಗಿಪ್ಪ, ನಿಮ್ ಹುಡುಗಾಟ ಎಲ್ಲ ನಂಗೆ ಹಿಡ್ತಲ್ಲ.
0: ಅರ್ಥ ಆಗ್ತಾ ಇದೆ ನನಗೆಲ್ಲ, ಅರ್ಥ ಆಗ್ತಾ ಇದೆ. ಅಂತೂ ತುಂಬಾ ಚೆನ್ನಾಗಿ ಫರ್ನಿಶ್ ಮಾಡಿಸಿದ್ರಿ.
1: ಅಕಸ್ಮಾತ್
0: ನೀವು ಬರೋದಕ್ಕೂ ನನ್ನ ಬಾಗಿಲು ತೆಗೆಯೋದಕ್ಕೂ ಸರಬೇಕು ಅಂತ ಕಾಣುತ್ತೆ. ಸಾರಿ, ನಾನು ಬರ್ತೀನಿ ಬರ್ತೀನಿ.
2: ಖಂಡಿತ
1: ಅವ್ರು ಇನ್ನೂ ಸರ್ವಿಸ್ ಇದ್ದಾರೆ, ನೀನ್ ಹೇಳಿದಾಗೆಲ್ಲ ಬರ್ತಾ ಇದ್ರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಮಾಡಿದಾಗೆ ಆಯ್ತು.
0: ಇರೋ ಡ್ಯೂಟಿಗಳಲ್ಲಿ ಇದು ಒಂದು. ಬರ್ತೀನಿ.
1: ಎಲ್ಲ ನನ್ನ ಗ್ರಹಚಾರ ಗ್ರಹಚಾರ. ಕೊನೆ ಪಾತಕ ಸಿಕ್ಬಿಟ್ಟಿಯಾ? ಹಿಂದಿನ ಬಿಡಲ್ಲ, ಯಾರೇ ಬಂದ್ರು ನನ್ನ ವಜ್ರ ಮುಷ್ಟಿಯಿಂದ ನೀನ್ ಬಿಡ್ಸಕ್ಕಾಗಲ್ಲ. ಯಾರೇನು ನಾನು ಯಾರು? 20 ವರ್ಷದ ಕೆಳಗೆ ಯಾವ ರಂಗಯ್ಯನ ಕುಟುಂಬನ ನಿರ್ದಾಕ್ಷಿಣ್ಯವಕ್ಕೊಂದು ನಿರ್ನಾಮ ಮಾಡ. ನಟದೃಷ್ಟನ ಮಗ ನಾನು.
3: ಬಿಡೋ ಬಿಡೋ
1: ಬಿಡು, ತಕ್ಕ ಪ್ರಾಶ್ಚಿತ್ತ ಮಾಡಿ ಆಮೇಲೆ ಬಿಡ್ತೀನಿ. ಅವತ್ತಿಂದ ಇವತ್ತಿನವರೆಗೂ ನನ್ನ ಎದೆಯಲ್ಲಿ ಉರಿತಿರೋ ಸೇಡಿನ ಕಿಚ್ಚಿಗೆ ಆಹುತಿ ಕೊಟ್ಟು ಆಮೇಲೆ ಬಿಡ್ತೀನಿ.
3: ಬೇಡ ಹುಡುಕ್ಬೇಡ, ನಿನ್ ತಂದೆ ತಾಯ್ಕೊಂತ ನಾನಲ್ಲ.
1: ಸುಳ್ಬಲ್ಲ ಹೇಳ್ತೀಯ? ಮಾಡಿರ ಘೋರ ಹತ್ತಿಗೆ ಸಾಕ್ಷಿ ನಿನ್ ಕಣ್ ಪಕ್ಕದಲ್ಲಿರೋ ಈ ಗುರುತು. ವರ್ಷಾನಗಟ್ಟಲೆ ಅನ್ನ ನೀರಿಲ್ಲದೆ ನೆರಳು ಬೀದ್ ಬೀದಿ ಕೇರ್ಕೇರಲ್ಲಿ ಹುಡುಕಿದ್ದು ಈ ಗುರುತಲ್ಲೇ ಇವತ್ತು ಸಿಕ್ಕಿದ್ರು ನಾನು ಮಾಡಿಲ್ಲ ಅಂತ ಹೇಳ್ತೀಯ? ಅವತ್ತಿನವರ ಆರ್ತನಾದ ಇವತ್ತಿನವರೆಗೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾನೆ ಇದೆ.
3: ಬೇಡ, ನಾನು ನಿರಪರಾಧಿ, ನನ್ನ ಕೊಲ್ಬೇಡ.
1: ನಿನ್ನ ಸಾವಿನಿಂದಲೇ ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು.
3: ಬೇಡ,
2: ಹಲೋ,
3: ಭೂಷಣ್ ಮನೆಯಲ್ಲಿದ್ದಾನೇನು?
2: ಇಲ್ವಲ್ಲ.
3: ಯಾವಾಗ ಬರ್ತಾನೆ?
2: ಗೊತ್ತಿಲ್ಲ.
3: ಬಂದ ತಕ್ಷಣ ಹೇಳ್ಬಿಡಿ, ಅವನ ಮಗಳು ಉಷಾ ಪ್ರಾಣ ಸಹಿತ ಉಳಿಬೇಕು ಅನ್ನೋ ಹಾಗಿದ್ರೆ ಒಂಟಿಯಾಗಿ ಕಾಡು ಮಲ್ಲೇಶನ್ ಗುಡಿ ಹತ್ತಿ ಬರೋದಕ್ಕೆ ಹೇಳ್ಬಿಡಿ. ಅವಳೀಗ ಪೊಲೀಸ್ ಗೀಲಿಸ್ ಅಂತ ಯಾರಿಗಾದ್ರೂ ಹೇಳಿದ್ರೆ ನಿಮ್ ಮಗಳು ಪ್ರಾಣ ಉಳಿಯೋಲ್ಲ ಅಂತ ಹೇಳ್ಬಿಡಿ ಅವನಿಗೆ.
2: ಅಯ್ಯೋ ಯಾರಪ್ಪ ನೀನು, ನಿನ್ಗೇನ್ ಬೇಕಾಗಿತ್ತು? ಇಲ್ಲಿ ಇಲ್ಲಿ ಯಾರೂ ಇಲ್ವಲ್ಲ, ಏನ್ ಮಾಡ್ಲಿ ನಾನೀಗ? ಅಯ್ಯೋ ದೇವ್ರೇ, ಅಪ್ಪ ಇಲ್ಲಿ ಬನ್ನಿ ಅಂದ್ರೆ ಬೇಗ ಬನ್ನಿ.
3: ಯಾರದು? ನಿನ್ ಪಾಲಿನ ಯಮ.
1: ಏನಂದ್ರೆ?
3: ಈಗ ನಿನ್ ಮಗನ ಬಂಧನದಲ್ಲಿದ್ದಾಳೆ.
1: ಪೊಲೀಸ್ ಅವ್ರು ಹೇಳಿ ನಿನ್ಗೆ?
3: ಪೊಲೀಸ್ ಗೀಲಿ ಸಂಧಿಯೋ, ನಿನ್ ಮಗಳು ಪ್ರಾಣ ಸಹಿತ ಉಳಿಯಲ್ಲ. 10 ಗಂಟೆವರೆಗೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಮುಗೀತು.
1: ಹಲೋ ಹಲೋ, ಎಷ್ಟೊಂದು ಧೈರ್ಯ!
2: ಏನಂದ್ರೆ ಈಗ ಏನ್ ಮಾಡ್ತೀರಿ?
1: ಪೊಲೀಸ್ ಅವ್ರಿಗೆ
2: ಅವ್ನು ನಮ್ಮ ಮಗನ್ ಸಾಯಿಸ್ಬಿಡ್ತಾನೆ, ಅವಳ್ ಬಿಟ್ಟು ಒಂದ್ ಗಳಿಗೆನು ನಾನ್ ಬದುಕಿರ್ಲಾರೆ. ಅವ್ರು ಎಷ್ಟು ಹಣ ಕೇಳಿದ್ರು ಕೊಟ್ಟ ನಮ್ಮ ಮಗಳಿಗೆಂತಲೂ ನಿಮ್ಗೆ ಹಣ ಹೆಚ್ಚಾಯ್ತೆ.
1: ಈಗೆಲ್ಲ ಬ್ಲಾಕ್ ಮೇಲ್ ಮಾಡೋರು ಎದುರಿದ್ರೆ ನಾವು ಬದುಕಾಯ್ತು.
2: ಬೇಡಿ ಅಂದ್ರೆ ನಾನು ಹೇಳೋದಕ್ಕೆ. ಬೇಡಿ.
3: ಹಲೋ ಪೊಲೀಸ್ ಸ್ಟೇಷನ್, ಹಲೋ
2: ಬೇಡಿ ಅಂದ್ರೆ
3: ಬಿಲೋಶಿ, ನಾನೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಏನಮ್ಮ ನೀವ್ ಯಾರು?
2: ನಾನು ಇಲ್ಲಿ.
3: ಇಷ್ಟಲ್ಲಿ ಒಂಟಿಯಾಗಿ ಯಾಕೆ ಬಂದ್ರಿ?
2: ಏನಪ್ಪ ಮಾಡ್ಲಿ, ಯಾವನೋ ಒಬ್ಬ ಚಂಡಾಲ ನನ್ನ ಮಗಳನ್ನು ಎತ್ಕೊಂಡು ಬಂದು ಇಲ್ಲೆಲ್ಲೋ ಬಚ್ಚಿಟ್ಟಿದ್ದಾನಂತೆ. ಅವಳು ಬಿಡಿಸ್ಕೊಂಡು ಹೋಗು ಅಂತ ಫೋನ್ ಮಾಡ್ದ. ಈ ಹಣನಾದ್ರೂ ಕೊಟ್ಟು ಅವಳನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವ್ರು ನಮ್ಮ ಯಜಮಾನ್ರು.
3: ಅವನ್ ಬರೋದ್ ಬಿಟ್ಟು ನಿಮ್ಮನ್ನ ಕಳಿಸ್ದ?
2: ಹಾಗಾದ್ರೆ ನೀನೇ ನನ್ನಪ್ಪ ಫೋನ್ ಮಾಡಿದ್ದು?
3: ಹೌದು.
2: ಹಾಗಾದ್ರೆ ನಿನಗೆ ಬೇಕಾಗಿರೋದು ಹಣ ತಾನೆ? ತಗೋ, ಇದ್ರಲ್ಲಿ ಬೇಕಾದಷ್ಟು ಹಣ ಇದೆ, ತಗೊಳಪ್ಪ.
3: ಯಾವನು ಬೇಕು ನಿಮ್ ಹಾಳ ಹಣ? ನನಗೆ ಬೇಕಾಗಿರೋನು ಆ ದ್ರೋಹಿ. ಅವನ್ ನನ್ನ ಕೈಗೆ ಸಿಕ್ಬೇಕು, ನ್ಯಾಯಕ್ಕೆ ಸರಿಯಾದ ಉತ್ತರ ಪಡಿಬೇಕು.
2: ನನಗೂ ಗೊತ್ತಪ್ಪ, ಅವರಿಂದ ತುಂಬಾ ಜನ ನೊಂದಿದ್ದಾರೆ ಅಂತ. ನೀನ್ ನನ್ನ ಮಗ ಇದ್ದಾಗೆ ನಿನ್ನ ಕೈ ಜೋ ತಪ್ಪಿಗೆ ಏನೂ ತಿಳಿದ ಮಗಳು ಬಹಳ ಹಾಳು ಮಾಡ್ಬೇಡ, ದಯವಿಟ್ಟು ಅವಳನ್ನ ಬಿಟ್ಬಿಡಪ್ಪ.
3: ಬಿಡಬೇಕಾ?
2: ಅಯ್ಯೋ, ಹಾಗಾದ್ರೆ ದ್ವೇಷದಿಂದ ಹುಚ್ಚಾಗಿ ಅವ್ರ ಪ್ರಾಣ ಏನಾದ್ರೂ ತೆಗೆದು ಬಿಟ್ಟೇನಪ್ಪ?
3: ಅವ್ರಿವ್ರ ಪ್ರಾಣ ತೆಗೆಯೋದಕ್ಕೆ ನಮ್ದು ಕೊಲೆಗಾರ ವಂಶ ಅಲ್ಲ.
2: ಹಾಗಾದ್ರೆ ಅವಳು ಎಲ್ಲಿದ್ದಾಳೆ?
3: ಒಳಗಡೆ ಇದ್ದಾರೆ.
2: ಉಷಾ, ಹೇಗಿದ್ಯಮ್ಮ? ನಿನ್ಗೇನು ಇಲ್ಲ ತಾನೆ?
4: ಹಾಗೇನಿಲ್ಲಮ್ಮ, ಅವ್ರು ತುಂಬಾ ಒಳ್ಳೆಯವ್ರ ಕಾಣಿಸ್ತಾರೆ. ಈ ಅಣ್ಣ ಜೊತೆಲಿ ಇರ್ಬೇಕಾದ್ರೆ ತಂಗಿಗೆ.
5: ಅಮ್ಮ, ಅವರು ಅಪ್ಪನ್ ನೋಡ್ಬೇಕಂತೆ.
2: ಅದಕ್ಕೆ ಅಕ್ಕಪ್ಪ ಇಷ್ಟೊಂದು ಹಗರಣ? ನಮ್ಮ ಮನೆಪ್ಪ, ನಾನೇ ಅವ್ರ ಹತ್ರ ಹೇಳ್ತೀನಿ, ನಿನಗಾಗಿರೋ ಅನ್ಯಾಯಕ್ಕೆ ಸರಿಯಾದ ಉತ್ತರ ಅವ್ರಿಗೆ ತಿಳ್ಕೊಳ್ವೆ ಅಂತೆ.
5: ಅಮ್ಮ, ಅಪ್ಪ ಯಾಕಮ್ಮ?
2: ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸರು ಜೊತೆಗೆ ಇಲ್ಲಿ ಬರ್ತಾರೋ ಏನೋ. ನೀನೇ ನಮ್ಗೆ ಯಾವ ತೊಂದರೆನೂ ಆಗ್ಲಿಲ್ಲ, ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗಪ್ಪ.
3: ಭೂಷಣ್ ಇಲ್ಲಿ ಬರೋವರೆಗೂ ನಾನು ಕದ್ಲಲ್ಲ.
5: ಇಬ್ಬರ ಶಬ್ದ ಆಗ್ತೀನಿ, ಅಪ್ಪ ಬಂದ್ರೆ ಏನೋ?
2: ಅಯ್ಯೋ ದೇವ್ರೆ, ನಾನು ಅನ್ಕೊಂಡ ಹಾಗೆ ಆಯ್ತಾರಪ್ಪ.
3: ಉಷಾ, ನಿಮ್ಮಪ್ಪನ ಒಂದ್ ಮಾತು ಹೇಳ್ಬಿಡು. ರಂಗಯ್ಯನ ಮಗ ಆನಂದ್ ಒಂದಲ್ಲ ಒಂದ್ ದಿವಸ ಸೇರಿ ತೀರಿಸ್ಕೊಳ್ತಾನೆ.
2: ರಂಗಯ್ಯನ ಮಗ ಆನಂದ್.
6: ಯಾರ್ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ರು? ಎಲ್ಲಿದ್ದಾನ?
5: ಕತೆ ಇಲ್ಲ, ನಿಮ್ಮನ್ನ ನೋಡಿ ಹೆದ್ರಿ ಓಡ್ ಹೊಟ್ಟೋದ.
2: ಇಲ್ಲಿ ನೋಡಿ, ನಮ್ಮ ಯಜಮಾನ್ರು ಕೊಟ್ಟಿರೋ ಕಂಪ್ಲೇಂಟ್ ನ ನಾನು ವಾಪಸ್ ತಗೊಳ್ತೀನಿ. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ.
6: ಇದ್ರ ತೊಂದರೆ ಏನಮ್ಮ ಬಂತು? ಇದು ನಮ್ಮ ಕರ್ತವ್ಯ ಅಷ್ಟೇ.
5: ಮೊದಲು ನಮ್ಮನ್ನೆಲ್ಲ ಮನೆಗೆ ತಲುಪಿಸೋ ಕರ್ತವ್ಯ ನೋಡಿ.
6: ಪರವಾಗಿಲ್ವೇ, ನಿಮ್ಮ ಮಗಳು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾಳಲ್ಲ. ಬನ್ನಿ ಹೋಗೋಣ.
5: ಅಪ್ಪ, ಇವತ್ತಂತೂ ನಕ್ಕು ಹೊಟ್ಟೆ ಎಲ್ಲ ಹುಣ್ಣಾಗೋಯ್ತು. ನೀವಂತೂ ತುಂಬಾ ನಗಿಸ್ತೀರಪ್ಪ.
6: ಬಾಳ ಸುಖ ಇರೋದೇ ನಗು ನಗೆ.
5: ಗೊತ್ತಿಲ್ಲ, ನಂಗಂತೂ ಯಾವಾಗ ನಗ್ನಸ್ತಾ ಇದ್ರೆ ಸುಖ.
6: ಆಹಾ, ಹಾಗಾದ್ರೆ ಮದುವೆ ಆದ್ಮೇಲೆ ಯೋಚನೆ ಇಲ್ಲ ನೋಡ್ಬೇಡ. ನಾನು ಸಂಪಾದನೆ ಕಡೆ ಚಿಂತೆ ಇಟ್ಕೊಳ್ಳೋದಿಲ್ಲ, ಇಬ್ರು ಹೀಗೆ ನಗ್ನಗ್ತಾ ಇಟ್ಬಿಡೋಣ.
5: ಆಗ ನಾನು ಮಿಸಸ್ ಅಶೋಕ್ ಇದಕ್ಕೆಲ್ಲ ಅಲೋ ಮಾಡಲ್ಲ.
6: ಏನ್ ಮಾಡ್ತೀರಿ? ಉಷಾ
5: ಸರಿ

0: ಸರಿ
1: ಸರಿ, ನಾ ಹೋಗಿ ಬರುವೆ.
2: ಮತ್ತೆ ನೀ ಎಂದು ಬಂದೆ?
3: ಅಲ್ಲ, ನಾಯಿನೇನು ಇಷ್ಟು ಸುಲಭವಾಗಿ ಸ್ನೇಹ ಮಾಡ್ಕೊಂಡ್ಬಿಟ್ರಲ್ಲ, ನಮ್ಮಪ್ಪನ ವಶೀಕರಣ ಮಾಡ್ಕೊಳ್ಳೋಂಥದ್ದು ಏನು ಸಿಕ್ಕಲಿಲ್ವೇ.
0: ನಾಳೆಯಿಂದ ಆ ಕೆಲಸ. ಈಗ ಸದ್ಯಕ್ಕೆ ನನ್ನ ಹತ್ರ ಬಿಸ್ಕತ್ ತಿಂದು ನನ್ನ ಮೇಲೆ ಬಗಳುತ್ತಲ್ಲ, ನಮ್ಮ ಮಾವರಿಗಿಂತ ಆ ಕಡೆ.
3: ಹೌದ್ರಿ, ಲಂಚ ತಿನ್ನೋ ಬುದ್ಧಿ ಅಲ್ಲ, ಹೀಗೆ ಅಂತ ಹೇಳೋಕ್ಕಾಗಲ್ಲ.
0: ಇವತ್ತು ನಾಯಿ ಮನೆಯೊಳಗೆ ನಾನಿರ್ಬೇಕು, ನಾಯಿ ನಾಯಿ ಇರಬೇಕು.

ಇನ್ಸ್ಪೆಕ್ಟರ್ ಅಶೋಕ್, ನನ್ನ ದಾರಿಗೆ ಅಡ್ಡವಾಗಿರೋ ದೊಡ್ಡ ಮುಳ್ಳು. ಅವತ್ತು ಹುಷಾನ್ ಹಿಡಿದಿಟ್ಟಿದಾಗ್ಲೂ ಬಂದ ಕೆಲಸ, ಇವತ್ ಭೂಷಣ್ ಇರೋ ಜಾಗ ಪತ್ತೆ ಮಾಡದಲ್ಲಿ ಬಂದ ಅಡ್ಡಿ ಆದ. ಇನ್ನಿವನ್ ಜೀವಂತವಾಗಿರೋವರೆಗೂ ನನ್ನ ಗುರಿ ಸಾಧಿಸಕ್ಕಾಗಲ್ಲ, ನನ್ನ ಸೇರ್ ತೀರ್ಸ್ಕೊಳಕ್ಕಾಗಲ್ಲ. ಹೌದು, ಮೊದ್ಲು ಅವನ್ ಸಾಯ್ಬೇಕು, ಅವನ್ ಸಾಯಿಸ್ಲೇಬೇಕು.

0: ಅಶೋಕ್ ನಿನ್ ಕೊಲೆ ಮಾಡ್ಬಿಡ್ತಿದ್ದೆ. ಈ ಚಂಡಾಲನ್ ಕ್ಷಮಿಸ್ಬಿಡಪ್ಪ ಅಶೋಕ್, ಈ ಚಂಡಾಲನ್ ಕ್ಷಮಿಸ್ಬಿಡು ಅಶೋಕ್. ಅಶೋಕ್, ಅಶೋಕ್, ಅಶೋಕ್,
1: ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡ್ರು ನೀನು, ನನ್ನ ಗುರುತು ಸಿಕ್ಕಿದ್ರು ನನ್ನನ್ನ ಮಾತಾಡಿಸ್ತೇ ಹೋಗ್ಬೇಕು ಅಂತ ಮಾಡಿದ್ಯ
0: ಅಶೋಕ್? ಎಷ್ಟೊಂದು ಎತ್ತರ ಬೆಳೆದ್ಬಿಟ್ಟಿದ್ಯೋ
1: ನೀನು. ಹಾಗೆ ಬೆಳೆದಿದ್ದು ಮತ್ತೆ ಅಣ್ಣ, ನಿನ್ನ ನೋಡಿದ್ರೆ ನಾವಿಬ್ರು ಚಿಕ್ಕ ಹುಡುಗರಲ್ಲಿ ಆಟ ಆಡ್ತಾ ಇದ್ದದ್ದೆಲ್ಲ ಜ್ಞಾಪಕ ಬರುತ್ತೆ.
0: ಆ ಸಂತೋಷ ದಿವಸನಲ್ಲ
1: ನಿಜ ನಿನಗೆ ಹೇಗೆ ನೆನಪಿನ ಉಳಿಯುತ್ತೆ? ನಿನ್ನ ಒಡ ಹುಟ್ಟು ತಮ್ಮ ನಾನು, ನನ್ನನ್ನು ಒಟ್ಟಿಯಾಗ್ಬಿಟ್ಟು ಅನಾಥಾಶ್ರಮದಿಂದ ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ಟೆಲ್ಲ ನೀನು
0: ಓಡೋದೆ ನಿಜ? ಅದಕ್ಕೆ ಕಾರಣ ಗೊತ್ತೇನು? ಅಮ್ಮ ಅಕ್ಕನ ಕಳ್ಕೊಂಡು ತಪ್ಪಲೆಗಳಾದ ನಮಗೆ ಯಾರೋ ಬಾಕಿಯ ಕನಿಕರದಿಂದ ಅನಾಥಾಶ್ರಮದಲ್ಲಿ ಆಶ್ರಯವೇನೋ ಸಿಕ್ತು. ಸಿಕ್ಲಿಲ್ಲ, ನಮ್ಮ ಕಣ್ಣೆದುರುಗಡೆ ನಿಷ್ಕರಣೆಯಿಂದ ನಮ್ಮ ಅಪ್ಪ ಅಮ್ಮನ ಕೊಲೆ ಮಾಡಿದ ಕೊಲೆಗಾರನ ಮುಖಾನ ಏನ್ ಮಾಡಿದ್ರು ಮರೆಯೋಕ್ಕಾಗ್ಲಿಲ್ಲ, ಏನ್ ಮಾಡಿದ್ರು ಮರೆಯೋಕ್ಕಾಗ್ಲಿಲ್ಲ. ನನ್ನ ರಕ್ತದ ಕಣಕಣಗಳು, ನರ ನರಗಳು ಕೋಪ ಸೇಡು ಸೇಡು ಅಂತ ಪ್ರತಿಧ್ವನಿ ಮಾಡ್ತಾನೆ ಇತ್ತು. ಪ್ರತಿಧ್ವನಿ ಮಾಡ್ತಾನೆ ಇತ್ತು ಆ ಪಾಪಿ ಎಲ್ಲಿದ್ರು ಹುಡುಕಿ ನಿನ್ನನ್ನು ಬಿಟ್ಟು ಹೊರಟು ಬಿಟ್ಟು.
1: ಆದ್ರೆ ಅವನೊಬ್ಬ ಸ್ಮಗ್ಲರ್ ಅನ್ನೋದು ಮಾತ್ರ ಗೊತ್ತು. ಆದ್ರಿಂದ ಈ ದೇಶ ದ್ರೋಹಿಗಳನ್ನ ಕಂಡ ಕಂಡ ಕಡೆಯೆಲ್ಲ ಬಲಿ ಹಾಕ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದು ದಿವಸ ಆ ಮೋಸಗಾರ ನನ್ನ ಕೈಗೆ ಸಿಗ್ತಾನೆ. ಆದ್ರೆ ಆ ಮೋಸಗಾರನ್ನ ಹುಡ್ಕೊಂಡು ಹೋದಾಗ ಆ ಗುಂಪಿನಲ್ಲಿ ನೀನು ಒಬ್ಬನಾಗಿದ್ದೆ ನೋಡು
0: ಅಶೋಕ್. ನಾನು ಆ ಗುಂಪಿಗೆ ಸೇರಿದನಲ್ಲ ಅಶೋಕ್, ನಮ್ಮ ಅಪ್ಪ ಅಮ್ಮನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಆ ಗುಂಪಿಗೆ ಸೇರಿದನಲ್ಲ.
1: ಮತ್ತೆ ಯಾಕಲ್ಲಿದ್ದೆ?
0: ಆ ಮನೆ ಹಾಳನ್ನು ಹುಡ್ಕೊಂಡೇ ಅಲ್ಲಿಗೆ ಹೋಗಿದ್ದು.
1: ಹಾಗಾದ್ರೆ ಕಣ್ಣು ಹಿಡಿದು ಬಿಟ್ಟೆ ಅವನನ್ನ, ಕಣ್ಣು ಹಿಡಿದು.
0: ಅವನ್ ನೋಡಿದ ತಕ್ಷಣ ನನಗಾದ ಆನಂದ ಅಷ್ಟಿಷ್ಟಲ್ಲ, ನಾನು ಇಷ್ಟು ವರ್ಷ ಪಟ್ಟ ಕಷ್ಟವೆಲ್ಲ ಸಾರ್ಥಕವಾಯಿತು ಅನ್ನಿಸ್ತು. ಇದರಿಂದಾನೇ ಅವನ ರಕ್ತ ಚೆಲ್ಲಾಡಬೇಕು ಅಂತ ನುಗ್ಗಿದೆ. ಆದ್ರೆ ಆ ಚಂಡಾರ ತಪ್ಪಿಸ್ಕೊಂಡ್ಬಿಟ್ಟ.
1: ಅಣ್ಣ, ಕಾನೂನು ನಮ್ಮ ಕೈಗೆ ತಗೊಳ್ಳೋ ತಪ್ಪು. ಹುಚ್ಚು ಹುಚ್ಚಾಗಿ ಅವನನ್ನ ಕೊಂದ್ರೆ ನೀನು ಕೊಲೆಗಾರನಾಗಬೇಕಾಗಿ ಬರುತ್ತೆ.
0: ಮುಳ್ಳನ್ನ ಮುಳ್ಳಿನಲ್ಲೇ ತೆಗಿಬೇಕು.
1: ಹಾಗಂತ ಜೈಲ್ಗೆ ಹೋಗ್ಬೇಕು ಅಂತ ಇದೆಯೇನು? ನನ್ನ ಮಾತು ಕೇಳು.
0: ನಾಚಿಕೆ ಆಗಲ್ಲ ಈ ಮಾತು ಹೇಳೋಕೆ. ನೀನ್ ನನ್ ಕೂಡ ಹುಟ್ಟಿ ತಮ್ಮ ಅಲ್ಲ, ನನಗಾಗಿರೋ ದ್ರೋಹ ನಿನಗೂ ಆಗಿ ಕೆಚ್ಚಿಲ್ಲ.
1: ನಿನ್ನ ದೇಹದಲ್ಲಿ ಹರಿತಾ ಇರೋ ರಕ್ತನೇ ನನ್ನ ದೇಹದಲ್ಲಿದೆ ಅಣ್ಣ. ಸೇಡ್ ತೀರಿಸ್ಕೊಳ್ಳೋದಕ್ಕೆ ಸರಿಯಾದ ದಾರಿ ಹುಡುಕ್ಬೇಕೆ ಹೊರತು ಆ ಸೇಡಿನ ಕಿಡಿಗೆ ತಾನೇ ಬಲಿಯಾಗಬಾರ್ದು. ಹೇಳು ಹೇಳು ಅವನು ಯಾರು?
0: ನಿನಗೆ ಹೇಳ್ಬೇಕ ಯಾಕೆ? ಅವನ್ನ ಅರೆಸ್ಟ್ ಮಾಡಿ ಕಾನೂನು ರಕ್ಷಣೆ ಕೊಡ. ಮಿಸ್ಟರ್ ಅಶೋಕ್, ನೀನು ದೊಡ್ಡ ಪೊಲೀಸ್ ಅಧಿಕಾರಿ, ವಿದ್ಯಾವಂತ, ಜಾಣ, ಕಂಡಿಡಿ. ನಿನ್ಗೆ ಯಾಕೆ ಕುಸ್ಲಿ
1: ಅಣ್ಣ? ಕಾನೂನು ಬದ್ಧರಾಗಿಯೇ ಸೇಡ್ ತೀರಿಸ್ಕೋಬೇಕು, ಅದು ಧರ್ಮ.
0: ಓ ಬಂದ್ಬಿಟ್ಟ ಅಲ್ಲಿ ದೊಡ್ಡ ಉಪದೇಶ ಮಾಡೋದಕ್ಕೆ. ಅಶೋಕ್, ಇಡೀ ನಿನ್ ಡಿಪಾರ್ಟ್ಮೆಂಟೇ ಅಡ್ಡ ಬಂದ್ರು ನನ್ನ ಕೈಯಿಂದ ಅವನ್ ಬಚಾವ್ ಮಾಡಕ್ಕಾಗಲ್ಲ.
1: ನಾನು ಬದುಕಿರೋವರೆಗೂ ನಿನ್ನ ಕೊಲೆಗಾರನ ಬದುಕು ಬಿಡೋದಿಲ್ಲ.
0: ಅದ ಹಾಗೆ ಬಿಡೋದಿಲ್ಲ. ನಾನು ನೋಡಿ ನನಗೆ
2: ಸರ್ ಸರ್ ಅಚಾಚಾರ್ಯ ಹೇಳಿದ್ರೆ ಸರ್.
1: ಏನಾಯ್ತು?
2: ನಿಮ್ಮ ಅಣ್ಣವ್ರನ್ನ ಕೇಳಿಗಳೆಲ್ಲ ಸೇರಿ ಜೀಪ್ನಾಗ ಇಟ್ಕೊಂಡು ಹೋಗ್ಬಿಟ್ರು ಸರ್.
1: ವಾಟ್?
2: ಎಸ್.
1: ಯಾವ ಕಡೆ ಹೋದ್ರು ಅಂತ ನೋಡಿದ್ಯಾ?
2: ಕುಶಾಲ್ ಮನೆ ಕಡೆ ಹೋದ್ರು ಸರ್.
1: ಅಣ್ಣ
3: ಭಲೇ, ನಿನ್ ನಾನು ಕೈಲಾಗ್ದವನು, ನ್ಯಾಯ ಧರ್ಮ ಅಂತ ದೊಡ್ಡ ದೊಡ್ಡ ಮಾತಿನ ಮರೆಯಲ್ಲಿ ಅಡ್ಕೊಳಕ್ ನೋಡ್ತೀಯ ಅಂತಿದ್ದೆ. ಅದಿವತ್ತು ತಪ್ಪಾಯ್ತು ಅಂತ ತಿಳ್ಕೊಂಡೆ. ನೀನು ಇಷ್ಟೊಂದು ಶಕ್ತಿ ಇಟ್ಕೊಂಡು ಯಾಕೆ ವ್ಯರ್ಥ ಮಾಡ್ಕೊಂತೀಯ? ನಮ್ಗಾಗಿರೋಹಕ್ಕೆ ಆ ಪಾಪಿ ಮೇಲೆ ಸೇಡ್ ತೀರಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡು.
1: ಹೇಳೋಣ ಅವನು ಯಾ ಹೇಳು, ಅವನು ಎಲ್ಲೇ ತಲೆ ಮರೆಸ್ಕೊಂಡಿರಲಿ, ಎಳ್ಕೊಂಬಂದು ನ್ಯಾಯವಾದ ರೀತಿಯಲ್ಲಿ ಸೇಡ್ ತೀರಿಸ್ಕೊಳ್ಳೋಣ.
3: ನ್ಯಾಯವಾದ ರೀತಿಯಲ್ಲಿ ಸೇಡ್ ತೀರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಶೋಕ್. ಆ ಪಾಪಿನ ಹಿಡಿದು ಅಣು ಅಣುವಾಗಿ ಪ್ರಾಣ ತೆಗೆದು ಚಿತ್ರಹಿಂಸೆ ಮಾಡಿ ಕೊಂದು ಅಶೋಕ್, ಅಶೋಕ್.
1: ಏನಿದು ಏನಿದು ಅಶೋಕ್? ನ್ಯಾಯದ ಸಂಕೋಲ ಏನ? ಹಾಗೆ ನನಗೂ ಆ ಪಾಪಿ ಅಣು ಅಣುವಾಗಿ ಆಸೆ ಇದೆ. ಆದ್ರೆ ನಮ್ಮ ಆಸೆಗೋಸ್ಕರ ನೀನು ಅಪರಾಧಿ ಆಗ್ಬಾರ್ದು ಅಷ್ಟೇ.
3: ಹಾಗಂತ 20 ವರ್ಷದಿಂದ ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿನ ಆರಿಸ್ಬಿಡ್ತೀಯೇನು?
1: ನಿನ್ನ ಕೈಗಳನ್ನ ಕಬ್ಬಿಣ ಸಂಕೋಲೆಗಳು ಬಂಧಿಸಿವೆ, ಹಾಗೆ ನನ್ನ ಕೈಗಳನ್ನ ಕರ್ತವ್ಯದ ಸಂಕೋಲೆ ಬಂಧಿಸಿ.
3: ನನ್ನ ಒಡ ಹುಟ್ಟಿದವನೇ ನನ್ನ ವೈರಿ ಆಗ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಅಶೋಕ್.
1: ಅಣ್ಣ, ನಮ್ಮ ವಂಶದಲ್ಲಿ ಹಿರಿಯನಾಗಿ ಉಳ್ಕೊಂಡಿರೋ ನೀನೊಬ್ಬನೇ. ನನ್ನ ಪುಣ್ಯ ಎಷ್ಟೋ ವರ್ಷಗಳ ಮೇಲೆ ಸಿಕ್ಕಿದ್ದೀಯ. ಯಾವ ಕಾರಣದಿಂದ ನಿನ್ನ ನಾನು ಕಲ್ಪಡೋದಕ್ಕೆ ಸಿದ್ಧವಾಗಿಲ್ಲ ಅಣ್ಣ.
4: ಸಂಕೋಚ ಪಟ್ಕೋಬೇಡ ಅಣ್ಣ.
0: ಅಶೋಕ್, ಅಶೋಕ್, ಅಶೋಕ್, ಆಗ ತೆಗಿ,
4: ಆಗ ತೆಗಿ. ಕ್ಷಮಿಸ್ಬೇಡ ಅಣ್ಣ, ನಾನು ಪೊಲೀಸ್ ಅಧಿಕಾರಿ, ಎಲ್ಲದಕ್ಕಿಂತ ಕರ್ತವ್ಯ
0: ನನಗೂ ನನ್ನ ಕರ್ತವ್ಯ ತೊಡೆದುಕೊಳ್ಳೋ. ತೆಗೆದು
4: ಕೊಲೆ ಮಾಡೋದೇ ಕರ್ತವ್ಯ ಅಂತ ತಿಳ್ಕೊಂಡ್ಬಿಟ್ಟಿಯ? ಅಪರಾಧ ಅದು.
0: ಅಪರಾಧ ಉಪಾಯದಿಂದ ನನ್ನ ಇಲ್ಲಿ ಕರ್ಕೊಂಬಂದು ಮೋಸದಿಂದ ನನ್ನ ಕೂಡ ಹಾಕಿದ್ಯ. ಇದನ್ನು ಖಂಡಿತ ಸೇಡಿನ ಕಾಳಗಿಚ್ಚನ್ನ ಮಡಿಲಲ್ಲಿ ಹರಿಸಿಟ್ಟು ಕರಿಗೊಂಡನ್ನ ಮುಷ್ಟಿಯಲ್ಲಿ ಮುಚ್ಚಿಟ್ಕೋಬೇಡ. ಅದರಿಂದ
4: ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ನೀನು ಪ್ರಯತ್ನ ಪಡಬೇಡ, ಅದರಿಂದ ನಿನಗೂ ಅಪಾಯ.
0: ಅಶೋಕ್, ತೆಗಿಬಾರ್ದು.
4: ನೀನು ಕೊಲೆ ಮಾಡೋ ಪ್ರಯತ್ನ ಬಿಡೋವರೆಗೂ ನಾನು ಬಾಗು
5: ತೆಗೆಯೋದಿಲ್ಲ.
4: ಇವ್ರು ನಮ್ಮಣ್ಣ ಅವರು ಬಹಳ ಹುಷಾರ ನೋಡ್ಕೋಬೇಕು. ಅವ್ರನ್ನ ಯಾವ ಕಾರಣದಿಂದ ಬಾಗು ತೆಗಿ ತಂದ್ಕೊಡ್ಬೇಕು ಹುಷಾರ.
6: ಸಾಹೇಬ್ರು ಹೇಳ್ತೀನಿ ಗಮನಿಸು,
7: ನನಗೊಬ್ಬನಿಗಲ್ಲ ನಿನ್ನ
6: ಮರ್ಯಾದೆ
7: ಯಾವ ಜಾಗದಲ್ಲೂ ಮರ್ಯಾದೆ.
0: ತೆಗೀರಿ ಬಾಗಲು.
6: ಇನ್ಸ್ಪೆಕ್ಟರ್ ಹುಮ್ಮು ತೆಗಿಯೋಲ್ಲ, ತೆಗಿಯೋಕಾಗಲ್ಲ.
0: ಬಾಗಲು ತೆಗಿಯಲ್ಲ, ಇಲ್ಲಿಗೆ ನನ್ ಕೋಪ ಬರುತ್ತೆ.
7: ಏನಂತೆ?
6: ಕೋಪ ಬರುತ್ತಂತೆ. ಕೋಪ
7: ಬರದೇ ಇರುತ್ತೆ. ತಮ್ಮ ಅಣ್ಣನ ಕೂಡ ಹಾಕಿದ ಮೇಲೆ ಯಾರಿಗೆ ತಾನೇ ಕೋಪ ಬರಲ್ಲ?
0: ಒಳ್ಳೆ ಮಾತ್ರ ಬಾಗ್ ನೋಡ್ಕೊಂಡ್ ನಿಮ್ಮನ್ ಕೊಂದು ಹಾಕಲು.
7: ಮಾವ, ಈ ಕರಡಿನ ಕಾಯ್ಕೊಂಡಿರೋದಕ್ಕೆ ಇಬ್ರು ಹಾಕಬೇಕು. ನೀನು ಕಾಯ್ಕೊಂಡು ಬಿದ್ದಿರು, ನಾನು ಮನೆಗೆ ಹೋಗಿ ಬರ್ತೀನಿ.
6: ನಿಲ್ಲೋ ಅಲ್ಲಿ. ಆ ಕರಡಿ ಕೈ ಸಿಕ್ಕೊಂಡು ನಾನು ಪ್ರಾಣ ಬಿಟ್ಟು ನಿನ್ ಮನೇಲಿ ಹಾಯಾಗಿರೋಣ ಅಂತ ನೋಡ್ತಾ ಇದೀಯೋ? ಏ, ನಾನು ಹೆಡ್ ಕಾನ್ಸ್ಟೇಬಲ್ಲು, ನೀನೇ ಈ ಮನೆಗೆ ಹೋಗಿ ಬರ್ತೀನಿ.
7: ಇನ್ಸ್ಪೆಕ್ಟರ್
0: ಆನಂದ ಅಶೋಕ್ ಇಬ್ರು ಅಂತ ಬಂದ್ರೆ ಅವರಿಬ್ಬರು ಜೀವ ಸಹಿತ ಉಳಿಸ್ಬಾರ್ದು.
8: ಈ ಜವಾಬ್ದಾರಿ ನಿಂದು.
4: ಓಕೆ ಬಾಸ್.

0: ಸರ್ ಸರ್ ನಾನೇನ್ ಮಾಡಿಲ್ಲ, ನಾನು ಬಿಟ್ಬಿಡಿ ಸರ್.
1: ಬಿಟ್ಬಿಡ್ತೀನಿ
0: ನಮ್ಮ ಅವ್ರಿಗೆ ಗೊತ್ತಾದ್ರೆ.
1: ನೀನೇನು ಹೆದರ್ಕೋಬೇಡ, ನಿಮಗೆ ಬೇಕಾದ ರಕ್ಷಣೆ ನಾವು ಕೊಡ್ತೀವಿ, ಧೈರ್ಯವಾಗಿ ಹೇಳು.
0: ಸರ್ ಇವತ್ತು 4 ಗಂಟೆಗೆ ನನ್ನನ್ನು ಸೋಮವಾರ ಗುಡ್ಡ ತ್ರಿಪ ಅಲ್ಲಿ ಬಂದ್ಬಿಡಿ ಸರ್, ಎಲ್ಲರನ್ನೂ ತೋರಿಸ್ಕೊಡ್ತೀನಿ ಸರ್.
2: ನಿದ್ದೆ ಮಾಡಿಲ್ಲ ಸರ್, ಕಣ್ ಮುಚ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸರ್.
3: ಏನ್ ಯೋಚನೆ ಮಾಡ್ತಾ ಇದ್ದೆ?
2: ನೀವು ಅಪ್ಣೆ ಮಾಡ್ಬಿಟ್ಟು ಹೋದ್ರಲ್ಲ ಸರ್, ಹೊತ್ತೊತ್ತಿ ಸರಿಯಾಗಿ ಅವ್ರಿಗೆ ಊಟ ತಿಂಡಿ ಕೊಡಿ ಅಂತ. ಹಾಗೇನೆ ನಾವು ಹೊತ್ತೊತ್ತಿ ಸರಿಯಾಗಿ ಊಟ ತಿಂಡಿ ತಗೊಂಡೋಗಿಟ್ರೆ
4: ಮಕ್ಕದ ಸರ್
2: ತಮ್ಮೈ ಬುಡ್ಡೆ ಇಟ್ರೆ ಹೊಡಿಯೋಕೆ ಬರ್ತಾ ಇದ್ರು ಸರ್. ಅಚ್ಚಾ ಒಂದೋಟ ನೀರು ಕುಡ್ತಿಲ್ಲ ಸರ್.
3: ತಗೊಳ್ಳೋಣ, ಬೇಡ ಅಂದ್ರೆ ಹೊಟ್ಟೆ ಸುಮ್ಮನೆ ಇರುತ್ತೆ. ತಿನ್ನು, ನೀನ್ ತಿನ್ನಲ್ಲ ಅಂದ್ರೆ ನಾನು ತಿನ್ನೋದಿಲ್ಲ. ಬೇಡ ಬಿಡು, ಆಮೇಲೆ ಸಾಯೋವರೆಗೂ
2: ಹಾಗೆ ಮಾಡು.
3: ಅಂದ್ರೆ ನಾನು ಸತ್ತು ನಿಮ್ಗೆ ಸಂತೋಷನ ಅಣ್ಣ?
2: ಹೌದು ಹೌದು, ಆಗ್ಲಾದ್ರು ನನ್ನ ದಾರಿ ಸರಾಗವಾಗುತ್ತೆ, ನೇರ ಹೋಗಿ ಆ ಪಾಪಿ ನಿರ್ನಾಮ ಮಾಡಬಹುದು.
3: ತಗೋ ಹೊಡಿ.
2: ಶಬಾಷ್ ಅಶೋಕ್, ಎದುಗಾಕಿ ಇವತ್ತು ಕಳ್ಸ್ಕೊಂಡೆ.
3: ನನಗೆ ಮೊದಲು ನನ್ನನ್ನು ಕೊಂದು ಆಮೇಲೆ ರಿವಾಲ್ವರ್ ನಿನ್ನ ಕೈನಲ್ಲಿ ಕೊಟ್ಟಿದ್ದು. ಹೊಡಿ ಹೊಡಿ ಅಣ್ಣ, ಏನನ್ನ ಯೋಚನೆ ಮಾಡ್ತಾ ಇದೀಯ? ಹೊಡಿ ಅಣ್ಣ.
2: ಅಶೋಕ್
3: ನನಗೆ ಗೊತ್ತಣ್ಣ ನೀನು ಎಷ್ಟು ಒಳ್ಳೆಯವನು ಅಂತ. ಜ್ಞಾಪಿಸ್ಕೊ, ನಾವಿಬ್ರು ಯಾವತ್ತಾದ್ರೂ ಒಬ್ಬರನ್ನೊಬ್ರು ಬಿಟ್ಟು ಊಟ ಮಾಡಿದ್ದೀವ?
2: ಅಶೋಕ್ ಅಶೋಕ್ ನೀ ಊಟ ಮಾಡ್ದ್ಯಾ?
3: ಹೊಟ್ಟೆ ಹಸ್ತು ಪ್ರಾಣ ಹೋಗ್ತಾ ಇದೆ.
2: ಅಯ್ಯೋ ಬಾರು.
3: ಮೊದಲು
2: ಇಲ್ಲ ಆಗುತ್ತೆ
3: ತಿನ್ಬೇಕು. ನೋಡು ನೋಡು ನೋಡು,
2: ಆಯ್ತಾ
3: ತಿಂತೀನಿ.
5: ಯಾಕಮ್ಮ ಒಂಥರ ಇದೀಯಾ?
6: ಅಪ್ಪ ನೀನ್ ಕೋಪ ಮಾಡ್ಕೊಳಲ್ಲ ಅಂದ್ರೆ ಒಂದ್ ವಿಷಯ ಅಪ್ಪ.
5: ಹೇಳಮ್ಮ. ಅದೇನ್ ಹೇಳಮ್ಮ?
6: ಮತ್ತೆ ನಂಗೆ ಹುಳಿ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗಿದೆ ಅಪ್ಪ.
5: ಈ ಕಾಲದಲ್ಲಿ ಮಾವಿನಕಾಯಿ ಎಲ್ಲಿ ಸಿಗುತ್ತೆ? ಉಚ್ಚಿ
6: ಇಕ್ಕೊಳ್ಬೇನಪ್ಪ. ಹಾಗಾದ್ರೆ ಕೆಮ್ಮಣ್ಣು ತಂದು ಕೊಡು.
5: ಮಣ್ಣು ತಿನ್ನಕ್ ನೀನ್ ಎರೆ ಉಳಾಯನೆ ತಗೊಂಡ್ಕೋ
6: ಬಿಡು. ನಾನ್ ಮಲೆ ಬೂದಿನೇ ತಿಂತೀನಿ.
5: ಕರ್ತೀನು ಮಣ್ಣು ತಿನ್ನು.
3: ಮಾವಿನಕಾಯಿ
5: ಏನು? ಯಾಕೆ ಮರದ? ಏನಾಯ್ತು? ಹೇಳಮ್ಮ ಏನು ಹೇಳು.
6: ಅಮ್ಮ ಇದ್ದಿದ್ರೆ ಹೆದರಿಕೆ ಇಲ್ಲದೆ ಹೇಳ್ಬಿಡ್ಬೋದಾಗಿತ್ತು.
5: ಅಯ್ಯೋ ನಾನ್ ನಿಮ್ಮ ಅಪ್ಪನೇ ಕಣೆ.
6: ಮತ್ತೆ ನಂಗೆ
5: 3 ತಿಂಗಳು.
6: ಅಪ್ಪ
5: ಏನಮ್ಮ
6: ನಾನ್ ಬದುಕಿದ್ದು ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ ಅಪ್ಪ. ಅಪ್ಪ ನಾನ್ ಪ್ರಾಣ ಕಳ್ಕೊಂಡ್ಬಿಟ್ಟು.
5: ಬೇಡಪ್ಪ ಬೇಡಪ್ಪ ಬೇಡಪ್ಪ, ನಿನಗೋಸ್ಕರ ಅಲ್ದೆ ಒಬ್ರು ಮಗುಗೋಸ್ಕರವಾದ್ರು ನೀನು ಬದುಕಿರ್ಬೇಕಮ್ಮ.
6: ಅವ್ರಿಗೆ ಹಾಗೆ ಹಾಳು ಮುಖ ತೋರಿಸ್ಲಿ.
5: ಯೋಚನೆ ಮಾಡಬೇಡಮ್ಮ, ನಾನ್ ಅದನ್ನೆಲ್ಲ ನೋಡ್ಕೊಳ್ತೀನಿ. ಏನಪ್ಪ
7: ನೀನು? ಬೇಡ ನಿನ್ನ ಮಗಳ ಬೇಡ, ನೀನ್ ಕೊಡಿಸಿದ ಕೆಲಸ ಬೇಡ.
5: ಇದು ಬಾರ್ ಒಳಗೆ
7: ನಾನು ಒಳಗ್ ಕಾಲಿಡಲ್ಲ.
5: ಅಯ್ಯೋ ಬೀದಿ ಮಾನ ಕಳಿಬೇಡ ಕಣ್ಬಾರು.
7: ನಾನು ಒಳಗ್ ಕಾಲಿಟ್ಟ ಮೇಲೆ ಹೊರಗ್ ಕಾಲಿಡಲ್ಲ.
5: ಯಾಕಪ್ಪ ಏನಾಯ್ತು? ಯಾರು ಏನ್ರು
7: ಯಾರು ಏನಂತಾರೆ? ನನ್ನದಕ್ಕ ಬ್ರಹ್ಮನ ಕೈ ಕೂಡ ಅಸಾಧ್ಯವಿಲ್ಲ.
5: ನನಗ್ ಗೊತ್ತು ಯಾಕೆ ಕೋಪ?
7: ಕೋಪ ತಾಪ ನನಗೆ ಹಾಕ್ಬೇಕು? ನಾನು ಎಲ್ಲ ಬಿಟ್ಬಿಡ್ತೀನಿ, ನನಗೆ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಯಾರಿಗೆ ಬೇಕು ಯಾರು ಬಾಳು ಸನ್ಯಾಸಿ ಆಗ್ಬಿಟ್ಟು.
5: ಅಯ್ಯೋ ಎಲ್ಲಾದ್ರೂ ಉಂಟೆ ಚಿಕ್ಕ ವಯಸ್ಸಿಗೆ ಯಾಕೋ ಈ ವೈರಾಗ್ಯ?
7: ಅವತ್ತು ನಾನು ತಮಾಷೆ ಕಾವಿ ಹಾಕೊಂಡಿದ್ದೆ, ಈಗ ಹಾಕ್ಕೊತೀನಿ.
5: ಅದು ಅದು ನನ್ನ ಕಾವಿ ಕರೀತಾ ಇದೆ. ತಗೋ ಕಾಕಿ
7: ಬೇಡ ಕಣು ಬೇಡ ಕಣು.
5: ರಾಧಾ ಬಾ ಮೈಲಿ ಸನ್ಯಾಸಿ ಆಗ್ಬಿಟ್ಟು.
7: ಅಯ್ಯೋ ನನ್ನ ಮುಟ್ಟಬೇಡ, ನನಗೆ ಮುಟ್ಟಿದ್ರೆ ಏನಾಗ್ತದೆ? ನಾನು ಸನ್ಯಾಸಿ ಆಗ್ಬಿಡ್ತೀನಿ.
6: ಅಯ್ಯೋ ಬೇಡಿ ಅಂದ್ರೆ ಒಬ್ರೆ ಹೋಗ್ಬೇಡಿ, ನಾನು ಬಂದ್ಬಿಡ್ತೀನಿ.
5: ಅಯ್ಯೋ ನೀವಿಬ್ರು ಓಡ್ಕೋತ್ರ ನನ್ನ ಗತಿ?
7: ಚಲಾಯಿಸು ನಿನ್ ದಫೆದಾರಿ ತವಲತ್ತು ಮಾಡಬಾರ್ದು ಆಗ್ಬಾರ್ದು. ಕೊನೆಗೆ ಹೆಣ ಆತ ಕಾಲಿ ಕುರ್ಚಿ ಹಾಕೊಳಮ್ಮ.
6: ಅಪ್ಪ ಇನ್ ಇವ್ರಿಗೆ ಮೋಸ ಮಾಡಕ್ ಆಗುದಿಲ್ಲ ಅಪ್ಪ, ನಿಜ ಹೇಳ್ಬಿಡ್ತೀನಿ.
7: ಅಯ್ಯೋ ಸುಮ್ಮನೆ ಇರಮ್ಮ, ಮೊದಲೇ ಕಾದಿ ಕಾದಿ ಅಂತ ಹೊಡ್ಕೋತಾ ಇದ್ದಾನೆ ಅಪ್ಪ. ನರ್ಸು ನಾನು ಮೂಡ್ ಹಾಕೋಣ ಮುಟ್ಟಾಡ ಹಾಕೋಣ, ಇಷ್ಟು ದಿವಸ ಬುದ್ಧಿ ಇಲ್ಲದೆ ನಿಮ್ಮಿಬ್ರು ಆಗಲ್ಸಿದ್ದೆ ಕಣು, ಈಗ ನನ್ ಬುದ್ಧಿ ಬಂತಪ್ಪ, ಬುದ್ಧಿ ಬಂತು. ನೀವಿಬ್ರು ಇನ್ ಮೇಲೆ ಜೋಡಿ ಕಾಯಿಗಳಾಗ್ಬಿಟ್ಟಿರಪ್ಪ, ನಾನು ಅಡ್ಡಿರಲ್ಲ, ನಾನು ಅಡ್ಡಿ ಬರಲ್ಲ.
4: ನಾನು ಮರ್ಯಾದಸ್ತ, ಉಪ್ಪು ಖಾರ ತಿಂದಿರೋ ದೇಹ ನನ್ನ ಮೈಲಲ್ಲೂ ಕೂಡ ನೀ ಯಾವಾಗ್ಲೂ ಹಣ ಹಣ ಅಂತ ರಣ ಹತ್ತಿರ ಹೊಡ್ಕೋತಿಯಲ್ಲ, ನಾನ್ ನಿನಗೆ ಬರೆದುಕೊಟ್ಟಿರೋ 10,000 ರೂಪಾಯಿ ನಿನ್ನ ಮುಖದ ಮೇಲೆ ಎಸಿದೆ. ನಾನ್ ಈ ಮನೆಯೊಳಗೆ ಕಾಲಿಡಲ್ಲ, ನಿನ್ನ ಮಗಳ ಮುಖ ನೋಡಲ್ಲ.
7: ಬೇಡಪ್ಪ ಬೇಡೋ, ನೀನ್ ಕೊಡೋ 1,000 ರೂಪಾಯಿ ಚಂದಾಯ್ತು ಅಂತ ರಸೀದಿ
4: ಸುಳ್ಳು ರಸೀದಿ ಪಡೆದು ನಾನ್ ಹಣ ಕೊಟ್ಟೆ ಅಂತ ಹೇಳೋದಕ್ಕೆ ನನ್ನೇ ನಿನ್ನ ತಟ್ಟಲ್ಲಂತ ತಿಳ್ಕೊಂಡ
7: ಒಪ್ಕೊಂಡೆ. ನಿನ್ ಗ್ರಾಸ್ತ ಸಾಧ್ಯಸ್ತ ನಾನು ಅಂದಿದ್ದೆಲ್ಲ ತಪ್ಪಾಯ್ತು ಕಣು, ನನ್ ಕ್ಷಮಿಸ್ಬಿಡು. ನೀನ್ ಹೂ ಅಂತ ಒಪ್ಕೋ, ಆ ಅಟ್ಟದ ಮೇಲೆ ರೂಮ್ ಅನ್ನು ಬದಲಾಯಿಸಿ ಇವತ್ ರಾತ್ರಿ ನಿನ್ನ ಮಲ್ಲಿಗೆ ಸುಪ್ಪಣು. ಒಪ್ಕೊಡೋ ಒಪ್ಕೊಪ್ಪ ಒಪ್ಕೊಡೋ. ಗೆದ್ದೆ ಗೆದ್ದೆ ನಾನ್ ಬಿಡೋ.
8: ಏನದು?
9: ನಿಮ್ಮಣ್ಣ ಅವರು ಮನೆಯಿಂದ ತಿಂಟಿ ಹೇಳು.
8: ಅವರೆಲ್ಲಿ?
9: ಅವ್ರನ್ನ ಹುಡುಕೊಂಡು ಹೋದ್ರು ಸರ್.
8: ಆಲ್ರೈಟ್.

0: ಅಯ್ಯೋ ಏನು ದುರಸ್ತ, ಏನಾಯ್ತು?
1: ಏನೋ ಆಕ್ಸಿಡೆಂಟ್ ಆಗಿಬಿಟ್ಟ.
0: ಅಯ್ಯೋ ಪೆಟ್ಟಾದ ತಕ್ಷಣ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋದೆ? ಇಲ್ಲಿಗೆ ಯಾಕೆ ಬಂದ್ರಿ?
1: ನಾನು ತಲೆ ಮರೆಸ್ಕೊಂಡು ಓಡಾಡೋ ಹಾಗೆ ಮಾಡ್ದೊಂಡ ಹುಡುಕೊಂಡಿಲ್ಲಿ ಬಂದೆ.
0: ಸಿಕ್ಕೇನು?
1: ಸಿಗ್ತಾನೆ ಸಿಗ್ತಾನೆ, ಸಿಕ್ಕರೆ ಎಲ್ಲಿ ಹೋಗ್ತಾನೆ?
0: ತುಂಬಾ ಒಳ್ಳೆಯವರ ಕಾಣಿಸ್ತೀರ.
1: ಉಷಾ, ನಾನಿಲ್ಲಿ ಯಾತಕ್ಕೋಸ್ಕರ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಚೆನ್ನಾಗಿರ್ಲಿ, ನಾನಿಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ಅವಕಾಶ ಕೊಡಲ್ಲ.
0: ಯಾಕೆ? ನೀವೇನಂತ ತಪ್ಪು ಮಾಡಿದ್ದೀರಾ?
1: ತಪ್ಪು ಮಾಡಿರೋ ನಾನಲ್ಲ ಉಷಾ, ತಪ್ಪು ಮಾಡಿರೋ ತಿಳ್ಕೋಬೇಕು ಅಂತ ಬಂದಿದ್ದೀನಿ. ಯಾವ ನೀಚನ ಕಂಡು ಮುಯ್ಯಿ ಮುಯ್ಯಿ ತೀರ್ಸ್ಕೋಬೇಕು ಅಂತ ಬಂದಿದ್ದೀನೋ, ಅವ್ರ ಮನೆ ಅನ್ನ ತಿನ್ನಲ್ಲ ನಾನು.
0: ಏನಂದ್ರಿ? ನಮ್ ತಂದೆ ಕೊಲೆಗಾರ. ಸುಳ್ಳು ಅಲ್ಲ ಸುಳ್ಳು
1: ಉಷಾ, ಸುಳ್ಳಲ್ಲ ಇದು, ಸುಳ್ಳಲ್ಲ ಉಷಾ. ನಾನು ಕಣ್ಣಾರ ಕಂಡಿದ್ ಯಾವತ್ತು ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ ತಂದೆ ತಾಯಿಯ ನಿಮ್ಮ ತಂದೆ ಕಟುಕನ ಅವ್ರ ರಕ್ತದ ಮಡುವಿನಲ್ಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ದ ಆ ಘೋರ ದೃಶ್ಯನ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ಉಷಾ.
2: ಏನಾಯ್ತಮ್ಮ? ಯಾರೇನಾದ್ರೂ ಅಂದ್ರೆ ನೀನಿಲ್ಲ ಮಾತಾಯ್ತ್ರೆ ನನ್ಗೆ ಹಾಗೆ ಗೊತ್ತಾಗೋದು.
3: ಅಮ್ಮ ಈ ಮಾತು ನಿಜನೇನಮ್ಮ?
2: ಯಾವ ಮಾತಮ್ಮ?
3: ಅಪ್ಪ ಅಪ್ಪ
2: ಅಪ್ಪ
3: ಇವೂ ಹೇಗಮ್ಮ ಎಲ್ಲಿ ನಿನ್ನ ಹತ್ರ ಆ ಮಾತನ್ನ?
2: ನೀನ್ ಹೇಳ ಆಗಮ್ಮ ಗೊತ್ತಾಗುತ್ತೆ, ಹೇಳಮ್ಮ.
3: ಅಪ್ಪ ಕೊಲೆ ಮಾಡಿ ತಪ್ಪಿಸ್ಕೊಂಡಿದಾರಂತಲ್ಲಮ್ಮ.
2: ಇದನ್ನ ಯಾರು ಹೇಳಿದ್ರು ನಿಂಗೆ?
3: ಯಾರಾದ್ರೂ ಹೇಳಿ, ಇದ್ ನಿಜ ತಾನೆ?
2: ಈ ವಿಷಯ ನಿನಗೆ ಯಾರು ಹೇಳಿದ್ರು?
3: ಆನಂದ್ ಹೇಳಿದ್ರಮ್ಮ. ಅವ್ರು ತಂದಿದ್ದು ಹೌದೇನಮ್ಮ? ನಿಜಾನೇನಮ್ಮ? ಮಾತಾಡಮ್ಮ.
2: ಅಯ್ಯೋ
3: ಈ ಮಾತು ಸುಳ್ಳಾಗ್ಬೇಡ. ಅವ್ರಿಗೆ ಯಾರ ಮುಖ ತೋರಿದ್ರು?
2: ಯಾರಿಗೆ ಅಮ್ಮ?
3: ಅಶೋಕ್ಗೆ. ನನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ಇನ್ಸ್ಪೆಕ್ಟರ್ ಅಶೋಕ್ಗೆ. ಕೊಲಗಡ್ಕನ ಮಗಳು ಅಂತ ಯಾಗಮ್ಮ ಮುಖ ತೋರಿಸ್ಲಿ? ಅದಕ್ಕಿಂತ ಸಾಯೋದೇ ಮೇಲಾವ.
2: ಬೇಡ ಉಷಾ ಬೇಡ, ಹೀಗೆಲ್ಲ ಮಾತಾಡೋಣ.
3: ನಿಜ ಹೇಳ್ತಾ ಇದ್ದೀನಿ. ನಿರಾಶೆ ಅನ್ಭವಿಸ್ಕೊಂಡು ಬದುಕಿರೋದಕ್ಕಿಂತ ಒಂದೇ ಸಲ ಸತ್ರೆ ನೆಮ್ಮದಿ ಆದ್ರೂ ಸಿಗುತ್ತೆ.
2: ಉಷಾ
3: ಇಲ್ಲಮ್ಮ, ನನ್ ತಡಿಬೇಡ. ಯಾರೇ ಬಂದ್ರು ನನ್ನ ನಿರ್ಧಾರ ಮತ್ತೆ ಬದಲಾಯಿಸೋಕೆ ಸಾಧ್ಯ ಇಲ್ಲ.
2: ಆಗ್ಬೇಡ ಉಷಾ, ಅವಸರ ಪಟ್ಟು ಅನ್ಯಾಯ ನಿರ್ಧಾರಕ್ಕೆ ಬರಬೇಡ. ಕೇಳು, ನಿಲ್ಲು ಉಷಾ. ಅವರು ನಿನ್ನ ತಂದೆ ಅಲ್ಲ.
3: ಅಮ್ಮ
2: ಯಾವ ಒಂದು ಭಯಂಕರವಾದ ಸತ್ಯನ ಜೀವ ಹೋದ್ರೂ ಯಾರ ಹತ್ರನೂ ಹೇಳ್ಕೊಡ್ದು ಅಂತ ಇಷ್ಟು ವರ್ಷಗಳಿಂದ ಮುಚ್ಚಿಟ್ಟಿದ್ನು. ಅದನ್ನ ಬಂದ್ಬಿಡ್ತಮ್ಮ. ನೀನು ನಮ್ಮ ಡ್ರೈವರ್ ರಂಗಯ್ಯನ ಮೊಮ್ಮಗಳು, ಅಕ್ಕನ ಮಗಳು. ಅವರ ಆವೇಶದಿಂದ ಹುಚ್ಚರಾಗಿ ರಂಗಯ್ಯನ ವಂಶನೇ ನಾಶ ಮಾಡೋದಕ್ಕೆ ಹೊರಟಿದ್ರು. ದೇವ್ರ ದಯದಿಂದ ನೀನು ಉಳ್ಕೊಂಡೆ. ಯಾವುದೋ ಅನಾಥ ಶಿಶು ಅಂತ ಅವ್ರ ಹತ್ರ ಸುಳ್ಳು ಹೇಳಿ ನನ್ನ ಮಡ್ಲಿಗೆ ಹಾಕೊಂಡು ಬೆಳೆಸದ್ ನಮ್ಮ
3: ಅಮ್ಮ. ಹಾಗಾದ್ರೆ ನಾನು ನಿನ್ ಮಗಳಲ್ವೇನಮ್ಮ?
2: ಕಂದ ಯಾಗಲ್ಲ ಅಂತ ಹೇಳಿ ಅಮ್ಮ, ಯಾಗಲ್ಲ ಅಂತ ಹೇಳಿ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಹೆರದೇ ಇದ್ರು ನಾನೇ ನೀನಮ್ಮ.
3: ಅಮ್ಮ ಅಶೋ ನೀವು ಇಲ್ಲೇ ಇದ್ದೀರಾ? ಎಲ್ಲಿ ಹುಡುಕ್ಬಿಟ್ಟೆ? ಇವತ್ತಂತೂ ನನಗೆ ಹುಚ್ಚೆ ಹಿಡಿಯೋ ಸಂತೋಷ ಆಗ್ತಿದೆ.
0: ಯಾಕೆ ಅಶೋಕ್ ಒಂಥರ ಇದ್ದೀರಲ್ಲ
3: ನೋಡಿ, ನಿಮ್ಮ ಹತ್ರ

0: அம்மா
1: யாரப்பா
0: இது நிம்மதி குடிக்கிறானம்மா
2: ஐயோ ஐயோ நன் மகளே ஏனாயிட்டப்பா ஐயோ ரத்த மையல ரத்தவாகி எல்லாம் தேவரே ஏன் மாதிரி அப்பா டாக்டர் கற்கும் பண்ணி அப்பா டாக்டர் கற்கும் பண்ணி
3: டாக்டர் பண்றது ஏனும் மாடுக்காதல்ல
2: உஷா ஐயோ அம்மைய அந்தடி ஏனாயிட்டப்பா நன் மகளே யாரு ஏன் மாடுது
0: யாரோ அப்பா அயோக்கிய ದೊಡ್ಡ ಶ್ರೀಮಂತನ ಕಾಣುತ್ತೆ ಕಾರ್ನಲ್ಲಿ ಬರ್ತಿದ್ದೋನು ಇವಳನ್ನ ನೋಡಿ ಕಾರ್ನ ನಿಲ್ಲಿಸಿ ರಿವಾಲ್ವರ್ ನಿಂದ ನಾಯನ್ನು ಸುಟ್ಟಾಗಿ ಸುಟ್ಬಿಟ್ಟಮ್ಮ
2: ಯಾವ ಚಂಡಾಲ ಎಲ್ಲಿ ತನ ಕಟ್ಟಿಗ
3: ಯಾರ ಗೊತ್ತಿಲ್ಲಮ್ಮ
0: ಇಗೋ ಇವನೇ ಈ ಫೋಟೋದಲ್ಲಿ ಇರುವವನೇ
2: ಇವರೇ ಇಲ್ಲ ಇಲ್ಲಪ್ಪ ಇಲ್ಲ ನೋಡಿ ಫೋಟೋ ನೋಡಿ ಚೆನ್ನಾಗಿ ನೋಡಿ ಹೇಳಿಪ್ಪ ನೋಡಿ ಹೇಳಿ
3: ಹೌದಮ್ಮ ನಾವು ಕಣ್ಣರೇ ನೋಡಿದ್ವಿ ನಮಗ್ ದಿಕ್ಕೇ ತೋಚಿಲ್ಲ ಪುಣ್ಯಕ್ಕೆ ಕೈ ಚಿತ್ರದಲ್ಲಿ ಅಡ್ರೆಸ್ ಇತ್ತು ಇಲ್ಲಿ ಕರ್ಕೊಂಡು ಬಂದು
0: ಇದನ್ನು ಪೊಲೀಸ್ನವರಿಗೆ ತಿಳಿಸುದು ಉತ್ತಮಮ್ಮ
3: ಮೀನಾಕ್ಷಿ ಏನಿದು ಏನ ಏನಿದಲ್ಲ
2: ಏನ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಅಂತ ನನ್ನೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಚಿಕ್ಕ ಮಗುವಿನಿಂದ ಹೊಟ್ಟೆ ಹೊಟ್ಟೆದ ಮಗುವಿಗಿಂತ ಹೆಚ್ಚಾಗಿ ಸಾಕಿದ್ದಲ್ಲ ಇದು ಉಷಾನ ಕೈಯಾರು ಸುಟ್ಟುಕೊಳ್ಳೋದಕ್ಕೆ ನಿಮ್ಮ ಮನಸ್ಸಾದ್ರೆ ಯಾಕ ಬಂತು
3: ಉಷಾ ನಾನ್ಕೊಂಡೆ
2: ಈ ಗೋರ್ ಕಣ್ಣಾರ ಕಂಡವರು ಅವಳಿಂದ ಯಾವ ಕ್ಷಣ ಏನ್ ಅಪಾಯ ಬರುತ್ತೋ ಅಂತ ನೀವ್ ಹೇಳಿಲ್ಲ
3: ಹೌದು
2: ತಕ್ಷಣ ಹೊರಗೆ ಹೋಗ್ಲೇಬೇಕಾದ ಕೆಲಸ ಇದೆ ಅಂತ ನೀವು ಹೊರ ಹೊರಟೋಗ್ಲಿಲ್ಲ
3: ಹೌದೆ
2: ಅನಿಷ್ಟದ ಕೆಲಸ ಮಾಡೋದಕ್ಕೆ ತಾನೆ
3: ಮೀನಾಕ್ಷಿ ನಿನಗೆಲ್ಲೋ ಪಿಶಾಚಿ ಹಿಡ್ಕೊಂಡಿದೆ
2: ಪಿಶಾಚಿ ಹಿಡಿದಿರೋದು ನಿಮಗೆ ಆ ತನ ಪಿಶಾಚಿ ಹಿಡಿದೆ ಎಲ್ಲರೂ ಪ್ರಾಣನೂ ಬಲಿ ತಗೋತಾ ಇದ್ದೀರಿ
3: ಮೀನಾಕ್ಷಿ ಗಾಡಿ ಕಟ್ಟದ ಗಂಡನ ಮೇಲೆ ಇಲ್ಲದಪ್ಪ ಅದ ಒರೆಸಿ ಜೈಲಿಗೆ ಕಳಿಸ್ಬೇಕು ಅಂತ ಹೊಂಚಾಗ್ತಾ ಇದೆಯಾ
2: ಹಾಗೆ ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತಿದ್ದಿದ್ರೆ ಯಾವತ್ತೂ ಆ ಕೆಲಸ ಮಾಡಿ ನಾನು ಕೆರೆನೋ ಬಾವಿನ ನೋಡ್ಕೊಡ್ತಿದ್ದೆ ಈ ಮಾಂಗಲ್ಯದ ಮೇಲೆ ಗೌರವಕ್ಕೆ ಕಟ್ಟುಬಿದ್ದು ನಿಮ್ಮ ಚಂಡಾಲತನದ ರಹಸ್ಯನ ಹೊಟ್ಟೆಲಿ ಇಟ್ಕೊಂಡು ಅಣು ಅಣುವಾಗಿ ಚಿತ್ರ ಹಿಂಸೆ ಅನುಭವಿಸ್ತಾ
3: ಇದ್ದೇನೆ
2: ಇಷ್ಟು ದಿನ ಜ್ವಾಲಾಮುಖಿಯಾಗಿದೆ ಮಗೆ ಬಂದಿದೆ ಮುಷಾ ಡ್ರೈವರ್ ರಂಗಯ್ಯನ್ ಗೊತ್ತಿರ್ಲಿಲ್ಲ ಸುಮ್ಮನೆ ಇದ್ರಿ ಈ ಗೊತ್ತಾದ ತಕ್ಷಣ ಆ ರಂಗಯ್ಯನ್ನು ಅವನ ಹೆಂಡತಿ ಮಗಳನ್ನು ನಿಷ್ಕರಣೆಯಿಂದ ಕೊಂದಾಗೆ ಇವಳನ್ನು ಕೊಂದು ಬಿಟ್ರಿ ಅಲ್ಲ
3: ಹೌದೆ ಹೌದು ರಂಗಯ್ಯನ್ ಕೊಂದೆ ಅವನ ಮಗಳನ್ನು ಕೊಂದೆ ನಿಜ ಆದ್ರೆ ಉಷಾನ್ ಕೊಲ್ಬೇಕು ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಆ ಕೆಲಸ ಬೇರೆ ಯಾರೋ ಮಾಡಿ ಮುಗಿಸಿದ್ದಾರೆ ರಂಗಯ್ಯ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ ಮೀನಾಕ್ಷಿ ಇನ್ನೂ ಇಬ್ಬರಿದ್ದಾರೆ ಅಶೋಕ ಆನಂದ ಇವತ್ತು ನಾವೆಲ್ಲ ಅವರಿಬ್ಬರನ್ನು ಕೊಂದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ
2: ಹಾಗೆ ಮಾಡಕ್ ಮುಂಚೆ ನನ್ನೂ ಸಾಯಿಸಿದ್ದೇನೆ ನೋಡ್ಕೊಂಡು ಕೊರಗಿ ಕೊರಗಿ ಜೀವ ಶ್ರವ ಆಗಿರೋದಕ್ಕಿಂತ ಒಂದೇ ಸಲ ನಿಶ್ಚಿಂತೆಯಾಗಿ ಪ್ರಾಣ ಬಿಟ್ಬಿಡ್ತೀನಿ ಎಲ್ಲಿ ನನ್ನ ಸಾಯಿಸ್ಬಿಡಿ ನನ್ನ ಕೊಂದ್ಬಿಡಿ ನನ್ನ ಕೊಂದ್ಬಿಡಿ
4: ಕೊಲ್ಲೋದಕ್ಕೂ ಹಿಂಜರಿಯೋದಿಲ್ಲ ಅಮ್ಮ
0: ನೀನು
4: ಹೌದು ನಾನೇ 20 ವರ್ಷಗಳ ಕೆಳಗೆ ಯಾವ ಡ್ರೈವರ್ನ ನೀನು ಕೊಲೆ ಮಾಡಿದೆ ಅಂತ ಈಗ ಒಪ್ಕೊಂಡ್ಯೋ ಆ ಡ್ರೈವರ್ ಮಗ ಅಶೋಕ್ ಈಗ ಇನ್ಸ್ಪೆಕ್ಟರ್ ಅಶೋಕ್
3: ಏನು ನಾವು ಯಾವ ಕೊಲೆನೂ ಮಾಡಲಿಲ್ಲ ಒಪ್ಕೊಳ್ಳೂ ಇಲ್ಲ ಏನು ಹೇಳ್ತಾರ
4: ಅಷ್ಟು ಸುಲಭವಾಗಿ ನ್ಯಾಯದ ಕಣ್ಣೆ ಮಣ್ಣಿರ್ತೀನಿ ಏನು ಆಡ್ರು ಒಂದೊಂದು ಮಾತನ್ನು ಇದು ರೆಕಾರ್ಡ್ ಮಾಡಿ ಉಷಾ ನಾಟಕ ಮುಗಿತು ಎದ್ ಬಾ
2: ಏನಂದು ಅರ್ಥ ಮಾಡ್ತಾ ಇಲ್ವೇ
3: ಒಹೆತ್ತೆ ಮುಂದಿಟ್ಟ ನಿಮ್ಮ ಅಕ್ಕನ ಮಗಳು ಉಳಿಯಲ್ಲ ಇದುವರೆಗೂ ಈ ಭೂಷಣ ಕೊಲ್ಲಕ್ ಬಂದವ್ರು ಯಾರು ಉಳಿದಿಲ್ಲ ಹಿಡಿಯಕ್ಕೆ ಈ ಭೂಮಿ ಹುಟ್ಟಿಲ್ಲ

0: ಸಾಯೋದಕ್ಕಿಷ್ಟೊಂದು ಸಂಕಟ ಪಡೆದ 20 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿ ಅಕ್ಕ ಮಾಡಿದ್ರಲ್ಲ ಆವಾಗ ನಾವೆಷ್ಟು ಸಂಕಟ ಪಟ್ಟೆ.
1: ಅವ್ರು ಕೊಲ್ಲೋ ಅಂದ್ರೆ ಎರಡು ಕಣಿ ಆಯ್ತಾ ಇದ್ದಲ್ಲ, ನಾನೇ ಸಾಯಿಸ್ಬಿಡ್ತೀನಿ ಅಮ್ಮ.
0: ಯಾಕಷ್ಟೊಂದು ಆತ್ರ ಪಡ್ತಾ ಇದ್ದೀಯ ನೀನು? ಬಿಡು, ನಾವೇ ದುಡುಕ್ಬೇಕು, ನಾವೇ ಅಪರಾಧಿಗಳಾಗ್ಬೇಕು. ಅದಕ್ಕೋಸ್ಕರ ಕಾನೂನಿದೆ. ಕಾನೂನು ವಿರುದ್ಧವಾಗಿ ಅವನೆಂಥ ಅಪರಾಧಿನೇ ಆಗಿದ್ರು ಕೊಲೆ ಮಾಡೋ ಅಧಿಕಾರ ನಮಗಿಲ್ಲ. ಇವನು ಜನಗಳಿಂದ ದೂರವಾಗಿ ಅಪರಾಧಿಗಳಿರೋ ಜೈಲಿನಲ್ಲಿ 4 ಗೋಡೆ ಆಯ್ಸ್ ಪುರ ಒಂಟಿಯಾಗಿ ನರಳಬೇಕು. ಬದುಕಿರೋ ಪ್ರತಿ ಕ್ಷಣನೂ ನೊಂದು ಒಂದು ಸಂಕಟದಿಂದ ಹುಚ್ಚಾಗಿ ದಿಕ್ಕು ತೋಚದೆ ಕಲ್ಲನ್ನು ಗೋಡೆಗಳಿಗೆ ತಲೆ ಚಚ್ಚಿಕೊಂಡು ಗೋಳಾಡಬೇಕು. ಏನಂತೀ?
1: ಶಭಾಷ್ ಶಭಾಷ್ ಅಶೋಕ್, ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ಅಶೋಕ್ ಶಭಾಷ್ ಶಭಾಷ್.

0: ಬಂದಿದೆ.
1: ಪ್ರತಿಧ್ವನಿ ಚಲನಚಿತ್ರ ಧ್ವನಿ ವಾಹಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಅನಿತಾ, ಪ್ರಸಾರ ನಿರ್ವಹಣೆ ಎಸ್ ಸಾಯಿ ಲಕ್ಷ್ಮಿ, ಪ್ರಸಾರ ಸಂಕಲನ ನಾಥ ಸಾತ್ವಿಕ್. ಆಕಾಶವಾಣಿಯ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಮಯವಾಗಿದೆ 3:34:33. ಈಗ ಕೇಳೋಣ ಏಕ್ಸೂರ್.

0: ಇದುವರೆಗೂ ಎಕ್ಸೂರ್ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಮಯವಾಗಿದೆ 3:40:38. ಈಗ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ.ಕೆ. ರವೀಂದ್ರ ಕುಮಾರ್.
1: ಸಿರಿಗನ್ನಡಂ ಗೆಲ್ಗೆ.

ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕಾಲದ ಮಹತ್ವದ ನಟ, ನಿರ್ದೇಶಕ, ನಿರ್ಮಾಪಕ. ಮಾತೃಭಾಷೆ ತೆಲುಗು, ಪಾಠಕ್ಕಿಂತ ಜಾಸ್ತಿ ನಾಟಕ ಹೇಳಿಕೊಟ್ಟಿದ್ದರಿಂದ ಉಪಾಧ್ಯಾಯ ವೃತ್ತಿಯಿಂದ ವಜಾ.

ಹಲವು ಕಂಪನಿಗಳಲ್ಲಿ ನಾಟಕಾಭಿನಯ, ಸ್ವಂತ ಕಂಪನಿ ಕಲಾ ಸೇವಾ ಮಂಡಳಿ ಸ್ಥಾಪನೆ. ಎಲ್ಲೆಡೆ ಹೆಸರಾದ ನಾಟಕ ಸಂಸಾರ ನೌಕಾ ಚಲನಚಿತ್ರವಾಗಿಯೂ ಮೆಚ್ಚುಗೆ. ತಮಿಳು ಚಿತ್ರಗಳಲ್ಲಿಯೂ ಅಭಿನಯ ಜನಪ್ರೀತಿ. ಚಿತ್ರೋದ್ಯಮದ ಹಲವು ವಿಭಾಗಗಳಲ್ಲಿ ಪರಿಣತಿ. ಕೊನೆಗೆ ಸ್ವಂತ ಚಿತ್ರ ನಿರ್ಮಾಣ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ ಪ್ರಾರಂಭ. ಮುಂದಿನದು ಕೇವಲ ಯಶೋಗಾಥೆ.

0: ಸ್ಕೂಲ್ ಮಾಸ್ಟರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ.
1: ಅತಿ ಮಧುರ ಅನುರಾಗ
2: ಜೀವನ ಸಂಧ್ಯಾರಾಗ ಅತಿ ಮಧುರ ಅನುರಾಗ.
0: ರತ್ನಗಿರಿ ರಹಸ್ಯ ಇನ್ನೊಂದು ಯಶಸ್ವಿ ಚಿತ್ರ. ಬೇರೆ ಭಾಷೆಗಳಿಗೂ ಹೋದ ಈ ಚಿತ್ರಗಳು. ಇವರು ನಿರ್ಮಿಸಿದ ತಮಿಳು ಚಿತ್ರಕ್ಕೆ ರಾಷ್ಟ್ರೀಯ ಮನ್ನಣೆ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ. ಕಿತ್ತೂರು ಚೆನ್ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರ.
3: ಇದೇನು ಹೇಳಿ ನೋಡೋಣ,
4: ಹೇಳಿ ನೋಡೋಣ. ಅದಕ್ಕೆ ಅವ್ರನ್ನೇನು ಕೇಳ್ತೀರ್ರಿ? ನಾನಿಲ್ಲೇ ಮಹಾನುಭವಿ, ಹೇಳ್ತೀನಿ ಕೇಳ್ರಲ್ಲ.
1: ಹೊಟ್ಟೆ ಹೊಟ್ಟೆ
4: ಅಲ್ಲೇನು
3: ಹೊಟ್ಟೆ ಅಲ್ಲ, ಇಲ್ಲಿ ಕೇಳು.
0: ಮಕ್ಕಳ ರಾಜ್ಯ, ಗಾಳಿಗೋಪುರ, ಸಾಕು ಮಗಳು, ಚಿನ್ನದ ಗೊಂಬೆ, ಶ್ರೀಕೃಷ್ಣ ದೇವರಾಯ, ಹೀಗೆ ಯಶಸ್ವಿ ಚಿತ್ರಗಳ ಕೊಡುಗೆ.
1: ಲಾಂಡ ಕೋಟಿ ಬ್ರಹ್ಮಾಂಡ ಪಾಲ.
0: ಪುಟ್ಟಣ್ಣ ಕಣಗಾಲ್ ಇವರ ಶಿಷ್ಯ. ಕನ್ನಡ ಚಿತ್ರರಂಗದ ಮರೆಯಲಾಗದ ನೆನಪು ಬಿ ಆರ್ ಪಂತುಲು.
5: ಘನ ಪರಂಪರೆ, ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿಕೆ ರವೀಂದ್ರ ಕುಮಾರ್.
2: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
1: ಈಗ ವೇಳೆ ಸರಿಯಾಗಿ 3:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಮೈಸೂರು. ಈಗ ಏಕವ್ಯಕ್ತಿ ತಾಳಮದ್ದಳೆ, ಅಕ್ರೂರನ ಕೃಷ್ಣ ದರ್ಶನ. ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ, ಭಾಗವತರು ಅನಂತ ಹೆಗಡೆ ದಂತಳಿಗೆ, ಮದ್ದಳೆ ವಾದಕರು ಅನಂತ ಪದ್ಮನಾಭ ಪಾಟಕ್. ಕೇಳಿ ಏಕವ್ಯಕ್ತಿ ತಾಳಮದ್ದಳೆ, ಅಕ್ರೂರನ ಕೃಷ್ಣ ದರ್ಶನ.
4: ಗಜಮುಖದ ಬಗ್ಗೆ ಗಣಪ

ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೃಷ್ಣ ದರ್ಶನ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಕೃಷ್ಣ ತನ್ನ ಮಾವನಾದ ಕಂಸನನ್ನು ಕೊಂದ ಕಥೆ ನಮಗೆಲ್ಲ ಪರಿಚಯ. ಆ ಕಂಸ ಬಿಲ್ಲ ಹಬ್ಬವನ್ನು ನಿರ್ಣಯಿಸಿ ಅದಕ್ಕೆ ಕೃಷ್ಣ ಬಲರಾಮನನ್ನು ಕರೆದುಕೊಂಡು ಬರಬೇಕು ಎಂದು ತನ್ನ ಮಂತ್ರಿಗಳಲ್ಲೊಬ್ಬನಾದಂತಹ ಅಕ್ರೂರನನ್ನು ಕೇಳಿಕೊಳ್ತಾನೆ. ಅಕ್ರೂರ ಸ್ವಭಾವತಃ ಕೃಷ್ಣ ಭಕ್ತ. ಅವನು ಕೃಷ್ಣನನ್ನು ಕಾಣುವುದಕ್ಕೆ ಹೋಗುವಾಗಿನ ಪುಳಕ, ಕಂಸನ ಮಂತ್ರಿಯಾಗಿದ್ದು ಕೃಷ್ಣ ತನ್ನನ್ನು ಒಪ್ಪುತ್ತಾನೆ ಎನ್ನುವ ಆತಂಕ, ಕೃಷ್ಣ ಬಂದರೆ ಕಂಸ ಅವನನ್ನು ಕೊಲ್ಲುವುದಕ್ಕೆ ಯತ್ನಿಸುತ್ತಾನೆ ಎನ್ನುವಂತಹ ಗಾಬರಿ, ಇದೆಲ್ಲದರ ಮಧ್ಯೆ ಕೃಷ್ಣನ ಕುರಿತಾಗಿರುವಂತಹ ಅಮಿತವಾದ ಶ್ರದ್ಧೆ ಮತ್ತು ಭಕ್ತಿಯಿಂದ ಆ ಕೃಷ್ಣ ದರ್ಶನಕ್ಕಾಗಿ ಅವನು ಹಂಬಲಿಸುತ್ತಾನೆ. ಕೃಷ್ಣನ ಕುರಿತಾಗಿ ಕೇಳಿದ್ದು, ಗೋಕುಲದಲ್ಲಿ ಹೋದಾಗ ಕೃಷ್ಣನ ಹೆಜ್ಜೆಗಳನ್ನು ಕಂಡು ನಲಿದದ್ದು, ಆಮೇಲೆ ಕೃಷ್ಣನನ್ನೇ ಮಾತಾಡಿಸಿದ್ದು, ಅಷ್ಟಾದ ಮೇಲೆ ಕೃಷ್ಣ ಬಲರಾಮರನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೋಗುವಾಗ ಕಾಳಿಂದಿಯಲ್ಲಿಳಿದು ವೈಕುಂಠವನ್ನೇ ಕಂಡಿದ್ದು, ಈ ರೀತಿಯಾಗಿ ಕೃಷ್ಣ ದರ್ಶನದ ಬೇರೆ ಬೇರೆ ಮಜಲುಗಳು ಅಕ್ರೂರನಿಗೆ ಕಾಣುತ್ತಾ ಹೋಗುತ್ತವೆ. ಅದನ್ನು ಪ್ರಸ್ತುತಪಡಿಸುವ ಈ ಏಕವ್ಯಕ್ತಿ ತಾಳಮದ್ದಲೆ ಅಕ್ರೂರನ ಕೃಷ್ಣ ದರ್ಶನ.

ಶ್ರೀಹರಿ ಕೃಷ್ಣ ದೇವಕೀನಂದನ, ನಿನ್ನ ಹಂಬಲದಲ್ಲಿ ಅದೆಷ್ಟು ದಿನಗಳನ್ನು ಕಳೆದೆವು. ಯಾವುದು ದಿನ, ಯಾವುದು ಕತ್ತಲೆ ಎನ್ನುವುದು ನಮ್ಮ ಬದುಕಿನಲ್ಲಿ ದೊಡ್ಡ ಪ್ರಶ್ನೆಯಾಗಿಬಿಟ್ಟಿತು. ನೀನು ಹುಟ್ಟಿ ಬರುತ್ತೀಯೇ ದೇವಕಿಯ ಗರ್ಭದಲ್ಲಿ ಎಂದು ಕೇಳಿದ ಕ್ಷಣದಿಂದ ನಂಬಿದವರಿಗೆ, ಶ್ರದ್ಧಾವಂತರಿಗೆ ಭಗವಂತನೇ ಭುವಿಗೆ ಇಳಿದು ಬರುತ್ತಾನೆ ಎಂಬ ಭಾವೋತ್ಕಟತೆ ತುಂಬಿದರೆ, ನನ್ನನ್ನು ಕೊಲ್ಲುವುದಕ್ಕಾಗಿ ಕೃಷ್ಣ ಬರುತ್ತಾನೆ ಎಂದುಕೊಂಡ ಕಂಸ ಅಂದಿನಿಂದ ಮತ್ತಿಷ್ಟು ದುಷ್ಟನಾದ, ಕಂಡ ಕಂಡ ಹಿಂಸೆಗೆ ಮುಂದಾದ. ಹಾಗಾಗಿ ಇಡೀ ನಮ್ಮ ಮಥುರೆಗೆ ಕತ್ತಲೆಯೇ ಆವರಿಸಿತು. ಯಾವುದು ಬೆಳಕಾಗಿತ್ತು? ಯಾಕೆಂದರೆ ತಾಯಂದಿರು ತಮ್ಮ ಬಸಿರನ್ನು ಮುಚ್ಚಿಕೊಂಡು ಲೋಕಕ್ಕೆ ತೋರಿಸಬಾರದು ಎನ್ನುವ ಸ್ಥಿತಿ ಬಂದರೆ ಅದಕ್ಕಿಂತ ದೊಡ್ಡ ಕತ್ತಲೆಯೊಂದುಂಟೆ ಶ್ರೀಹರಿ? ನೀನು ಹುಟ್ಟುತ್ತೀಯೇ ಅಂತ ಕೇಳಿದಾಗಿನಿಂದ ಆ ಪರಿಸ್ಥಿತಿ ಬಂತು. ಇಲ್ಲ, ಒಂದು ದಿನ ಬೆಳಕಾಗುತ್ತದೆ ಎನ್ನುವುದು ಶ್ರದ್ಧಾವಂತರಿಗೆ ನಿರೀಕ್ಷೆ. ಹಾಗಾಗಿ ನಾವೆಲ್ಲ ಹಾಗೆಯೇ ಕಳೆದೆವು. ಇಂದಿನ ರಾತ್ರಿ ಅಂದರೆ ಇಂದು ಹೇಳಿದ್ದಾನೆ ಕಂಸ, ನಾಳೆ ಹೋಗಿ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬಾ ಕ್ರೂರ ಎಂದು. ಮತ್ತಾರಿಗೂ ದಕ್ಕದ ಕೃಷ್ಣ ದರ್ಶನದ ಮೊದಲ ಭಾಗ್ಯ ಅಕ್ರೂರನಿಗೆ ದಕ್ಕುತ್ತದೆ ಎಂದರೆ ಇಂದಿನ ಈ ರಾತ್ರಿ ನನ್ನ ಪಾಲಿನ ಬೆಳಗಲ್ಲವೇ? ಈಗ ಬೆಳಗಾಗುತ್ತದೆ. ಕೃಷ್ಣ ಮಥುರೆಗೆ ಕಾಲಿಟ್ಟ ಕ್ಷಣ ಈ ಮಥುರೆಗೆ ಹೊಸ ಬೆಳಕು ಬರುತ್ತದೆ ಎಂದು ನಾವೆಲ್ಲ ಬಹುದಿನಗಳಿಂದ ಕಾದಿದ್ದೇವೆ. ಹೇಳುವುದಕ್ಕೆ ಅಂಜಿದವರನೇಕರು, ಕೃಷ್ಣ ಭಕ್ತನೆಂದು ಗೊತ್ತಿದ್ದು ನನ್ನನ್ನು ಮಂತ್ರಿಮಂಡಲದಲ್ಲಿ ಇನ್ನೂ ಇಟ್ಟುಕೊಂಡಿದ್ದಾನಲ್ಲ ಕಂಸ. ಅದು ನನ್ನ ಭಾಗ್ಯ ಅನ್ನಬೇಕೆ, ಅನಿವಾರ್ಯತೆ ಅನ್ನಬೇಕೆ? ಹಾವಿನ ಹೆಡೆಯ ನೆರಳಿನಲ್ಲಿ ಹಕ್ಕಿ ಗೂಡು ಕಟ್ಟಿತು ಎನ್ನುವುದು ಕವಿ ಸಮಯ, ನನ್ನ ಪಾಲಿಗೆ ಹಾಗಲ್ಲ. ಇದು ನನ್ನ ಪಾಲಿಗೆ ಬಂದ ಭಾಗ್ಯ. ಕಂಸನ ಮಂತ್ರಿಯಾಗಿಯೂ ಕೃಷ್ಣನನ್ನು ಆರಾಧಿಸುತ್ತೇನೆ ಎನ್ನುವುದು ನಿಜ. ಆದರೆ ಯಾದವರಿಗೆ, ಎಷ್ಟು ಜನರಿಗೆ ಈ ಭಾಗ್ಯ ಸಿಕ್ಕಿತು? ಎಷ್ಟೋ ಜನ ಯಾದವರು ಊರನ್ನು ಬಿಟ್ಟರು, ಹಿಂಸೆಯನ್ನು ತಾಳಿಕೊಂಡರು. ಯಾರೆಲ್ಲರೂ ನಿನ್ನ ಬರುವಿಕೆಯ ಒಂದು ಕಾರಣದಿಂದಾಗಿ ಬದುಕಿನ ಬವಣೆಯನ್ನು ಎಷ್ಟು ಹೆಚ್ಚಿಸಿಕೊಂಡರು ಕೃಷ್ಣ. ಆದರೂ ನಮಗೊಂದು ಭರವಸೆ, ದೇವರು ಬಂದರೆ ದುಷ್ಟರಿಗೆ ಶಿಕ್ಷೆಯಾಗುತ್ತದೆ, ಶಿಷ್ಟರಿಗೆ ಬದುಕು ಸಿಗುತ್ತದೆ ಎನ್ನುವುದು. ಆ ಹಂಬಲದಿಂದ ಕಾದು ಕುಳಿತ ನನಗೆ ಇಂದು ಕಂಸ ಹೇಳಿದ್ದಾನೆ ನಾಳೆ ಹೋಗಿ ಕರೆದುಕೊಂಡು ಬಾ ಎಂದು. ಆದರೆ ರಾತ್ರಿ ಕಳೀಬೇಕಲ್ಲ, ಈ ರಾತ್ರಿ ಕಳೆಯುವುದಿಲ್ಲ. ಬೆಳಗಾಗಿ ಇಡೀ ಜಗತ್ತಿಗೆ ತನ್ನ ಕಿರಣದಿಂದ ಹೊಸ ಪುಳಕವನ್ನುಂಟು ಮಾಡಬೇಕಾದಂತಹ ಭಾಸ್ಕರ ನಾಳೆಗೆ ಉದಯಿಸುವುದಿಲ್ಲ. ಯಾಕೆ? ಅವನೂ ಕೂಡ ಕೃಷ್ಣ ಪಕ್ಷಪಾತಿ. ಕಂಸ ಕೃಷ್ಣ ಬಂದರೆ ಕೊಲ್ಲುತ್ತಾನೆ ಎಂದು ನೇರವಾಗಿ ಹೇಳಿದ್ದಾನೆ. ಬಿಲ್ಲ ಹಬ್ಬದ ನೆಮದಿಂದ ಕರೆಸಿಕೊಂಡು ಈ ಬಾಲಕರನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ದಾನೆ. ಕೊಂದರೂ ಕೊಂದನೆ ಅಂತ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಆತಂಕವಾಗುವುದು ನಿಜ. ಆದರೆ ಕೊಲ್ಲುವುದಕ್ಕಾಗಿ ಕಳಿಸಿದವರಾರು ತಿರುಗಿ ಬಾರದೇ ಇರುವುದರಿಂದ ಕಂಸನೂ ಆ ಸಾಲಿನಲ್ಲಿಯೇ ನಿಲ್ಲುತ್ತಾನೆ ಎಂಬ ಭರವಸೆ ಶ್ರದ್ಧೆಯದ್ದು. ಆದರೂ ವ್ಯವಹಾರ ದೊಡ್ಡದು ಕೃಷ್ಣ, ಏನು ಮಾಡುವುದು? ದೇವಕಿಗೆ ಹುಟ್ಟಿದ ಮೊದಲಾರು ಶಿಶುಗಳನ್ನು ಎಂಟನೆಯ ಶಿಶುವಿನಿಂದಲ್ಲವೇ ಸಮಸ್ಯೆ, ಆದದ್ದರಿಂದ ಬದುಕಿಕೊಳ್ಳಲಿ ಬಿಡು ಅಂತ ಹೇಳಿದವನು ನಾರದರು ಬಂದು ಲೆಕ್ಕ ತಪ್ಪಿಸಿದರು. ಆಗ ಒಂದು ಎಂಟಾಗಬಹುದು, ಎಂಟು ಒಂದಾಗಬಹುದು. ಸಪ್ತ ಸ್ವರಗಳ ಸಂಗೀತದಲ್ಲಿ ಷಡ್ಜವೇ ಕೊನೆಯಲ್ಲಿ ಎಂಟನೆಯದಾಗುತ್ತದೆ, ಅದೇ ಷಡ್ಜ ಬುಡದಲ್ಲಿಯೂ ಇರುತ್ತದೆ ಎನ್ನುವುದನ್ನು ಹೇಳಿ ಲೆಕ್ಕ ತಪ್ಪಿಸಿದರು. ಮೊದಲಾರನ್ನೂ ಬಡಿದುಕೊಂದ, ಎಂಟನೆಯದು ಹುಟ್ಟದೇ ಇದ್ದರೆ ಹೇಗೆ ಎಂದಾಲೋಚನೆ ಮಾಡಿದ. ಆದರೂ ಕೃಷ್ಣ ನೀನು ಹುಟ್ಟಿದೆ. ಮಥುರೆಯಲ್ಲಿ ಎಲ್ಲರೂ ದೀಪ ಹಚ್ಚದೆ ಹಬ್ಬವನ್ನಾಚರಿಸಿದ್ದಾರೆ. ನೀನು ಹುಟ್ಟಿದೆ ಎಂದು ಕೇಳಿದಾಗ, ನೀನು ಬೆಳೆದೆ ಎಂದು ಕೇಳಿದಾಗ ಎಷ್ಟು ಸಂತಸಪಟ್ಟಿದ್ದಾರೆ. ಆದರೇನು ಮಾಡೋಣ,
ಈ ಅಕ್ರೂರ ಹೊರಟರೆ ಇವನು ಕೃಷ್ಣನನ್ನು ಕರೆದುಕೊಂಡು ಬರುತ್ತಾನೆ, ಯಾವುದಕ್ಕಾಗಿ? ಕಂಸನ ಕೈಯಲ್ಲಿ ಕೊಲ್ಲಿಸುವುದಕ್ಕಾಗಿ ಎಂದು ತಿಳಿದದ್ದರಿಂದ ಮಧುದ್ವೇಷಿಯ ಪದವನ್ನು ಕಾಣುವ ಅಕ್ರೂರನ ಹಂಬಲಕ್ಕೆ ಸೂರ್ಯನ ಬೆಂಬಲವಿಲ್ಲವೇ? ನಾವು ಆಲೋಚನೆ ಮಾಡುವುದು ಹೀಗೆ, ಒಬ್ಬ ಅಕ್ರೂರನ ಸಲುವಾಗಿ ಲೋಕದ ನಡೆ ಬದಲಾಗಿ ಬಿಡುತ್ತದೆ ಅಂತ ಹೇಳುವುದಕ್ಕಾದೀತೆ? ಯಾರಾದರೂ ಸಮಯ ತಪ್ಪಿಸಬಹುದು, ಸೂರ್ಯ ತಪ್ಪಿಸುತ್ತಾನೆಯೇ? ಅಗೋ ಅಗೋ ಅಗೋ.

ಅದು ಅದು ಮೂಡನ ಬಾನು ಬೆಳಗಾಗುತ್ತಾ ಇದೆ ಅಂತ ತೋರಿಸ್ತಾ ಇದೆ. ಬಾನು ಕೆಂಪಾಯಿತು, ನಕ್ಷತ್ರಗಳು ಅಡಗಿದವು, ಇಡೀ ಜಗತ್ತು ತನ್ನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿತು. ಈ ಸೂರ್ಯನ ಬೆಳಕಲ್ಲವೇ ಜಗತ್ತಿನ ಎಲ್ಲ ಚೇಷ್ಟೆಗಳಿಗೆ ಮೂಲವಾದದ್ದು. ಆ ಸೂರ್ಯನಿಗೂ ಮೂಲನಾದವನು ನೀನು ಶ್ರೀಮನ್ನಾರಾಯಣ ಅಂತ ನಾವು ಅಂದುಕೊಂಡಿದ್ದೇವೆ. ಹಾಗಾಗಿಯೇ ಸೂರ್ಯನನ್ನು ಸೂರ್ಯನಾರಾಯಣ ಎಂದು ನಾವು ಆರಾಧಿಸುತ್ತೇವೆ. ಆ ಸೂರ್ಯನಿಗೆ ಕೈಮುಗಿದಿದ್ದೇನೆ. ಇಂದಿನ ಬೆಳಗು ನಮ್ಮ ಬೆಳಗು, ಇದು ಮಥುರೆಯ ಬೆಳಗು, ಇದು ಜಗದ ಬೆಳಗು, ಇದು ಸಜ್ಜನರ ಬೆಳಗು, ಶ್ರದ್ಧಾವಂತರ ಬೆಳಗು ಅಂತ ನಾನು ಭಾವಿಸುತ್ತೇನೆ. ಸೆರೆಯಲ್ಲಿರುವ ವಸುದೇವ ದೇವಕಿಯರ ಆಶೀರ್ವಾದವನ್ನು ಬೇಡುತ್ತಾ ಅವರಿಗೂ ಕೂಡ ಒಂದು ದಿನ ಬಿಡುಗಡೆಗೆ ಸಮಯ ಬಂತಲ್ಲ ಎಂದು ಭಾವಿಸಿ ಇದೋ ರಥವನ್ನು ಹತ್ತಿ ಮುಂದುವರಿಯಬೇಕು. ಕೃಷ್ಣ, ನಿನ್ನೆಡೆಗೆ ಬರುವಾಗ ಬರಿಗೈಯಲ್ಲಿ ಬರಲೇ? ಏನಾದರೂ ತೆಗೆದುಕೊಂಡು ಹೋಗೋಣ ಅಂತಂದರೆ ಏನನ್ನು ತೆಗೆದುಕೊಂಡು ಹೋಗೋಣ? ನಿನ್ನ ಕುರಿತಾಗಿ ನಾವು ಕೇಳಿದ ಸಂಗತಿಗಳೆಷ್ಟು! ಆಹಾ ಮಹಿಮೆಯೇ, ನಾವು ಕಳುಹಿದೆವಲ್ಲ ಪೂತನಿಯನ್ನು. ಹಾಲನ್ನು ಹೀರುವುದರ ಸಂಗಡ ಜೀವವನ್ನೂ ಹೀರಿದೆಯಂತೆ. ಕೃಷ್ಣ, ತಾಯಿಯ ಹಾಲಿನಲ್ಲೇ ವಿಷವನ್ನು ತುಂಬಿದ ಅಧಿಕಾರ ನಮ್ಮದು. ಇನ್ನು ನಾವು ಯಾವುದರಲ್ಲಿ ವಿಷ ಹಾಕುವುದಿಲ್ಲ ಹೇಳು. ಹಾಗಾಗಿ ಹಾಲನ್ನು ಹಿಡಿದುಕೊಂಡು ಬರುವ ಧೈರ್ಯವಿಲ್ಲ ನನಗೆ. ಎದೆ ಹಾಲಿನಲ್ಲಿಯೇ ವಿಷವಿದ್ದ ಮೇಲೆ ಪಾತ್ರೆಯಲ್ಲಿದ್ದ ಹಾಲನ್ನು ನಂಬೀತೆ ಗೋಕುಲ? ಬೇಡ ಕೃಷ್ಣ, ಕಪ್ಪು ಕೈಯಲ್ಲಿ ಬಿಳಿಯ ಹಾಲು ಬೆಳೆಯ ಬೆಣ್ಣೆ ಎಲ್ಲಿ ಆಡಿದಂತೆ ಕರುಗಳೊಡನೆ ಓಡಾಡುತ್ತಾನೆ ಗೋವಿಂದ ಅಂತ ಕೇಳಿದ್ದೇವೆ. ದನಗಳ ಹಿಂದೆ ಓಡಾಡಿದೆಯಂತೆ, ಕರುಗಳನ್ನು ಆಡಿಸಿದೆಯಂತೆ, ನಿನ್ನ ಕೊಳಲ ದನಿಗೆ ದನಗಳೆಲ್ಲ ಒಟ್ಟಿಗೆ ಸೇರಿದವಂತೆ. ಆಹಾ, ಮುದ್ದಾದ ಒಂದು ಕರುವನ್ನು ಎತ್ತಿಕೊಂಡು ಬರೋಣ ಅಂತಂದರೆ ಆ ರೂಪದಲ್ಲಿಯೂ ಒಬ್ಬನನ್ನು ಕಳುಹಿಸಿದ್ದೆವಲ್ಲ ನಾವು, ಧೇನುಕನನ್ನು. ನಿನ್ನೊಡನೆ ಆಟವಾಡುವುದಕ್ಕೆ ಬಂದು ಅವನ ಕೋಡನ್ನು ಹಿರಿದು ತಿವಿದಾಗ ತಿರುಗಿದಾಗ ಅವ ಸತ್ತು ಬಿದ್ದನಂತೆ. ಛೆ, ಬೇಡ, ಕರುವನ್ನು ತೆಗೆದುಕೊಂಡು ಹೋದರೂ ಒಪ್ಪುವುದಿಲ್ಲ, ಮೆಚ್ಚುವುದಿಲ್ಲ. ಒಂದು ಆಟಿಗೆಯನ್ನು ಹಿಡಿದುಕೊಂಡು ಹೋಗೋಣ. ನೀನು ಲೋಕಕ್ಕೆ ದೊಡ್ಡವನು ಅಂತಾದರೂ ಕೂಡ ನಮ್ಮ ಪಾಲಿಗೆ ನಮ್ಮ ದೇವಕಿಯ ಮಗ ಸಣ್ಣವನು. ಆಡುತ್ತೀಯೇ ಅಂತಾದರೆ ಒಂದಾಟಿಗೆಗೆ ಒಂದು ಕೈಗಾಡಿಯನ್ನು ತಂದು ಬಿಡೋಣ ಅಂತಂದರೆ ಶಕಟಾಸುರನನ್ನು ಕಳುಹಿಸಿದವರು ನಾವು. ಹೌದೇ, ಆಡುವ ಮಗು ಒದ್ದಾಗ ಶಕಟ ಮುರಿದು ಬಿತ್ತು, ಶಕಟ ಸತ್ತ ಅಂತ ಕೇಳಿದೆವು. ಆಟಿಗೆಯನ್ನು ನಂಬುತ್ತಾರೆಯೇ? ಆಗುವುದಿಲ್ಲ. ಹಾಗಿದ್ದರೆ ಒಂದು ಹಕ್ಕಿಯನ್ನೋ ಹಾವನ್ನೋ ಆ ರೂಪದ ಒಂದು ಮೂರ್ತಿಯನ್ನೋ ತರೋಣ ಅಂದರೆ ಅಘಾಸುರನನ್ನು ಕಳುಹಿಸಿದವರು ನಾವು. ಹಾವಿನ ರೂಪದಲ್ಲಿ ನಿನ್ನನ್ನು ನುಂಗುವುದಕ್ಕೆ ಬಂದವನನ್ನು, ನಿನ್ನ ಜೊತೆಗಾರರನ್ನು ರಕ್ಷಿಸಿ ನೀನು ಅವನನ್ನು ಕೊಂದು ಹಾಕಿದೆ. ಬಕಾಸುರನನ್ನು ಕಳುಹಿಸಿದವರು ನಾವು. ಹಾಗೆ ಪಕ್ಷಿಯ ರೂಪದಲ್ಲಿ ಬಂದರೂ ಕೂಡ ಸಾವನ್ನೇ ಕಳುಹಿಸಿದವರು ನಾವು. ಸಾವಿಗೆ ಎಷ್ಟು ರೂಪ ಕಲ್ಪಿಸಿದವಪ್ಪ ನಾವು! ಕಂಸನ ಆಡಳಿತದಲ್ಲಿ ಎಲ್ಲ ಹೊಸ ರೂಪಗಳಿಗೂ ಸಾವೇ ಜೀವಧಾತುವಾಗಿ ಹೋಯಿತಲ್ಲ. ಬದುಕಿನ ಆಟಕ್ಕೆ ಬೇಕಾದ ಎಲ್ಲ ಸಂಗತಿಗಳಲ್ಲಿ ಸಾವನ್ನೇ ತುಂಬಿ ಕಳುಹಿಸಿದವನು ಕಂಸ. ಅವನ ಕಡೆಯಿಂದ ಬರುವ ನಾನು ಏನನ್ನು ಹಿಡಿದುಕೊಂಡು ಬರಲಿ? ಸಾಧ್ಯವಿಲ್ಲ. ನನ್ನ ಹೃದಯದಲ್ಲಿರುವ ಕೃಷ್ಣ ಭಕ್ತಿಯನ್ನು ಬಿಟ್ಟರೆ ಇನ್ನೇನೂ ತರಲಾರೆ ಕೃಷ್ಣ. ಹಾಗೆಯೇ ಬರ್ತೇನಂತೆ. ಕಣ್ಣುಗಳನ್ನು ತೆರೆದಿಟ್ಟು, ಕಿವಿಯನ್ನು ತೆರೆದಿಟ್ಟು, ಮನಸ್ಸನ್ನು ಒಡೆದಿಟ್ಟು ನಿನ್ನೊಡನೆ ಓಡೋಡಿ ಬರುವ ಹಂಬಲದಿಂದ ಇದೋ ರಥವನ್ನು ಹತ್ತಿದ್ದೇನೆ, ರಥವನ್ನು ಹತ್ತಿದ್ದೇನೆ. ಎಲ್ಲಿಗೆ ಬಂದೆ ನಾನು? ಯಮುನೆಯನ್ನು ದಾಟಿ ಈ ಕಡೆಗೆ ಕಾಲಿಡುತ್ತಿದ್ದಂತೆ ಬರಬರಲು

ಅಗೋ, ಯಮುನೆಯನ್ನು ದಾಟಿ ಈ ಕಡೆಗೆ ಬಂದೆ. ಯಮುನೆಯನ್ನು ದಾಟುವಾಗಲೂ ಅದರ ಕಪ್ಪು ನದಿಯನ್ನು ದಾಟುವಾಗ ಕೃಷ್ಣ ಕೃಷ್ಣ ಕೃಷ್ಣನೇ ನದಿಯಾಗಿ ಹರಿಯುತ್ತಿದ್ದಾನೆ ಎಂಬ ಭಾವ ನಮಗೆ. ಅದನ್ನು ದಾಟಿ ಈ ಕಡೆಗೆ ಬಂದರೆ ಬಿಳಿ ಮರಳು. ಈ ಮರಳಿನಲ್ಲಿ ಅಲ್ಲವೇ ನೀನು ಗೋಪಿಕೆಯರ ಸಂಗಡ ಆಡಿದ್ದು? ನಾವು ಕೇಳಿದ್ದೇವೆ ಕೃಷ್ಣ, ಅದೆಷ್ಟು ಸುದ್ದಿಗಳನ್ನು ಕೇಳಿದ್ದೇವೆ. ಗುಟ್ಟಿನಲ್ಲಿ ಹೇಳುತ್ತಾರೆ ಮಥುರೆಯಲ್ಲಿ, ಗೋಕುಲದಲ್ಲಿ ಕುಣಿದರು ನಲಿದರು ಆಡಿದರು ಎಂಬ ಶಬ್ದವನ್ನು ಕೇಳಿದಾಗಲೆಲ್ಲ ನಮಗೆ ವಿಸ್ಮಯವಾಗುವುದು. ಏನು, ಸಾವನ್ನೇ ಕಳುಹಿಸುತ್ತಿದ್ದೇವೆ, ಸಾವಿನ ಸುದ್ದಿಯನ್ನೇ ನಾವು ತಿರುಗಿ ಕೇಳುತ್ತಿದ್ದೇವೆ, ಹೋದವರೊಬ್ಬರೂ ತಿರುಗಿ ಬಂದಿಲ್ಲ. ಅಂದರೆ ಕೃಷ್ಣನಿಗೆ ಪ್ರತಿ ಕ್ಷಣವೂ ಕೂಡ ಸಾವಿನ ಭಯವನ್ನು ನಾವು ತುಂಬಿದ್ದೇವೆ ಕಂಸನ ಆಡಳಿತದಲ್ಲಿ ಎಂತಾದರೆ ನಿಮ್ಮೂರಿನಲ್ಲಿ ಹಾಡುವುದು ಕುಣಿಯುವುದು ಸಾಧ್ಯವೇ ಕೃಷ್ಣ? ಹಾಗಂದುಕೊಂಡರೆ ಇಲ್ಲ, ನಾವು ಕೇಳಿದ್ದೇವೆ ಕೊಳಲಿನ ದನಿಯ ಕುರಿತಾಗಿ ಅದೆಷ್ಟು ಹಾಡುಗಳಿವೆ ಕೃಷ್ಣ. ಅಗೋ, ಈ ಬಿಳಿಯ ಮರಳಿನಲ್ಲಿ ಯಾರೆಲ್ಲರ ಹೆಜ್ಜೆ ಗುರುತುಗಳು ನೋಡುತ್ತೇನೆ. ಇಲ್ಲ, ಈ ಹೆಜ್ಜೆಯಲ್ಲಿ ಶಂಖ, ಈ ಹೆಜ್ಜೆಯಲ್ಲಿ ಚಕ್ರ. ಓ ಓ, ಇದು ಗೋಪಿಕೆಯರೊಡನೆ ಕುಣಿಯುವಾಗ ಕೃಷ್ಣನ ಹೆಜ್ಜೆಗಳು ಎನ್ನುವುದನ್ನು ಗುರುತಿಸುವುದಕ್ಕೆ ನಾನು ಕೇಳಿದ ಸುದ್ದಿ ಸಾಕು. ಕೃಷ್ಣ ಇದೇ ಮಳಲಲ್ಲಿ ಕುಣಿದಿದ್ದನಲ್ಲವೇ.

ಆ ಬಿಳಿಯ ಮರಳಿನಲ್ಲಿ ಕೃಷ್ಣನ ಹೆಜ್ಜೆಗಳನ್ನು ಕಂಡು ರಥದಿಂದ ಜಿಗಿದು ಹೊರಳಾಡಿ ಈ ಮರಳುಗಳನ್ನೇ ನನ್ನ ಮೈ ಮೇಲೆ ಚೆಲ್ಲಿಕೊಂಡು ಕೃಷ್ಣ ಕೃಷ್ಣ ಗೋವಿಂದ ಎಂದು ಕರೆಯುತ್ತಿರುವಾಗ ನಾನು ಬಂದದ್ದು ಇದಕ್ಕಲ್ಲ, ಕೃಷ್ಣನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಂತಾದರೆ ಕೃಷ್ಣನನ್ನು ಹುಡುಕಬೇಕು. ಹಾಗೆ ಹುಡುಕುವಾಗ ಗೋಕುಲದಲ್ಲಿ ಪ್ರವೇಶಿಸಬೇಕು. ಈ ಗೋಕುಲ ಹೇಗಿರಬಹುದು, ಅವನನ್ನು ಹುಡುಕುವುದು ಹೇಗೆ ಅಂತ ಹೀಗೆ ನೋಡಿದರೆ, ಆಹಾ, ಸಂಜೆಯಾಗುತ್ತಾ ಬಂದರೂ ಕೂಡ ಮಕ್ಕಳು ಹೊರಗೆ ಆಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಕಟ್ಟೆ ಕಟ್ಟೆಯಲ್ಲಿ ಈ ಹಿರಿಯರೆಲ್ಲ ಕುಳಿತು ಗೋಷ್ಠಿಯನ್ನು ಮಾಡುತ್ತಿದ್ದಾರೆ. ಇವರ ಗೊಟ್ಟಿಗೆ ನಾನು ಕಿವಿಗೊಟ್ಟರೆ ಹೇಗಿದ್ದೀತು? ಎಲ್ಲ ಕೃಷ್ಣನ ಕಥೆ ಹೇಳುವುದು. ಅವನು ಗಿರಿಯನ್ನು ಎತ್ತಿದನಂತೆ. ಗೋಗಿರಿ ಪೂಜೆಯನ್ನು ಮಾಡುವಾಗ ಇಂದ್ರನನ್ನು ಎದುರಿಸಿ ಪುಟ್ಟ ಬಾಲಕನೊಬ್ಬ ಕಿರಿಬೆರಳಿನಲ್ಲಿ ಆ ಗುಡ್ಡವನ್ನೇ ಎತ್ತಿ ಹಿಡಿದಾಗ ನಮಗೆಲ್ಲ ರಕ್ಷಣೆ ಸಿಕ್ಕಿತು. ಇಷ್ಟು ದೊಡ್ಡವನು ಕೃಷ್ಣ, ಆ ಕೃಷ್ಣ ನಮ್ಮಲ್ಲಿದ್ದಾನೆ ಎನ್ನುವ ಹಂಬಲ. ಮತ್ತೆ ಈ ಕಡೆ ಮಕ್ಕಳನ್ನು ನೋಡಿದರೆ ಎಲ್ಲರ ತಲೆಯ ಮೇಲೂ ಒಂದು ನವಿಲುಗರಿ, ಎಲ್ಲರ ಕೈಯಲ್ಲೂ ಒಂದು ಕೊಳಲು. ಎಲ್ಲರೂ ಅಂದುಕೊಳ್ಳುತ್ತಾರೆ ತಾನೇ ಕೃಷ್ಣ ಎಂದು. ಅವರ ತಾಯಂದಿರಿಗಲ್ಲ ಭರವಸೆ, ನಮ್ಮ ಮಗ ಕೃಷ್ಣನಿದ್ದ ಹಾಗೆ ಅಂತ. ಕೇಳೋಣವೇ ಅಂತ ನೋಡಿದರೆ ಮಕ್ಕಳು ಹೊರಗೆ ಆಡುವುದನ್ನು ಕಂಡಾಗ ನನಗೆ ನನ್ನ ಮಥುರೆ ನೆನಪಾಗುತ್ತದೆ. ದೊಡ್ಡ ಗಾಳಿ ಬೀಸಿದರೆ ತೃಣಾವರ್ತನನ್ನು ಕಳುಹಿಸಿದವರು. ಗಾಳಿ ಕೃಷ್ಣನನ್ನು ಎತ್ತಿಕೊಂಡು ಮೇಲೆ ಹೋಯಿತಂತೆ. ಇಡೀ ಗೋಕುಲ ಗಾಬರಿಯಾಗಿ ಕೆಳಗೆ ನೋಡುತ್ತಿರುವಾಗ ಒಮ್ಮೆಲೆ ಕುಸಿದು ಬಿದ್ದವನು ರಕ್ಕಸ, ಅವನ ಎದೆಯ ಮೇಲೆ ಆಡುತ್ತಿರುವವನು ಕೃಷ್ಣ. ಹಾಗಾಗಿ ಮಂದಮಾರುತ ಬೀಸಿದರೂ ಮಥುರೆಯಲ್ಲಿ ಮಕ್ಕಳನ್ನು ಒಳಗೆಳೆದುಕೊಳ್ತಾರೆ ತಾಯಂದಿರು. ಯಾರಿಗೆ ಗೊತ್ತು, ತೃಣಾವರ್ತನ ಕಥೆ ಕೇಳಿದ್ದಾರಲ್ಲ ಅವರು, ನಾವೇ ಕಳುಹಿಸಿದ್ದು ಅಂತ ಅವರಿಗೆ ಗೊತ್ತಿಲ್ಲ. ಆದರೆ ಗೋಕುಲದಲ್ಲಿ ಅದನ್ನು ಕಂಡ ಮೇಲೂ ಸಂಜೆಯ ಗಾಳಿಗೆ ಮೈಯೊಡ್ಡಿ ಆಡುತ್ತಿದ್ದಾರಲ್ಲ ಮಕ್ಕಳು, ಏನು ಸಂತೋಷ ಇದೆ ಇಲ್ಲಿ. ಆಹಾ, ಆ ಕಡೆ ಬರುತ್ತಿರುವವನು ಹಗ್ಗ ಹಿಡಿದು ಬರುತ್ತಿದ್ದಾನೆ, ನನ್ನನ್ನು ಕಟ್ಟುತ್ತಾನೆ ಅಂತ ನಾನು ಹೆದರಿದರೆ ಅಲ್ಲ, ಮುಂಜಾನೆ ಬಿಟ್ಟ ಹಸು ಮನಗಿನ್ನೂ ಬಂದಿಲ್ಲ, ಎಲ್ಲಿ ಹೋಗಿರಬಹುದು ಅಂತ ಹುಡುಕುವುದಕ್ಕೆ ಹೊರಟವನು, ಅವನಿಗೆ ನನ್ನತ್ತ ಲಕ್ಷ್ಯವೇ ಇಲ್ಲ. ಹೊಸದಾಗಿ ಬಂದವನೊಬ್ಬನನ್ನು ಎಲ್ಲರೀಷ್ಟಿಯಿಂದಲೂ ಕೂಡ ಪರಿ

ಚೀಲಿಸಿ ಒಳಗೆ ಬಿಡುತ್ತಾರೆ ಇವರು ಅಂತ ನಾನು ಆಲೋಚನೆ ಮಾಡಿದೆ. ಯಾಕೆಂದರೆ ಕಂಸನ ಮಂತ್ರಿ ಇಲ್ಲೊಂದು ಅಂಥದ್ದೊಂದು ರಾಜ್ಯ ಮಂತ್ರಿ ರಾಜ ಅಂತ ಇಲ್ಲದಿದ್ದರೂ ಇಷ್ಟು ಸುಭಿಕ್ಷವಾದ ಆನಂದವಾದ ಒಂದು ಬದುಕನ್ನು ಕಟ್ಟಬಹುದು ಯಾವುದರಿಂದ? ಒಂದು ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ, ಒಂದು ಪ್ರೀತಿಯಿಂದ. ಇಂಥದ್ದೊಂದು ಸಾಧ್ಯವೇ? ಯಾವ ಹಿರಿಯರ ಮುಖದಲ್ಲಿಯೂ ಚಿಂತೆಯ ಗೆರೆಗಳಿಲ್ಲ, ಮಕ್ಕಳು ನಲಿಯುತ್ತಿದ್ದಾರೆ, ಯಾವ ತಾಯಂದಿರೂ ಗಾಬರಿಯಾಗಿಲ್ಲ, ಎಲ್ಲರ ಮನೆಗಳಲ್ಲಿ ದೀಪ ಹಚ್ಚಿದ್ದಾರೆ. ಹಾಗಿದ್ದರೆ ಇಲ್ಲಿ ಕೃಷ್ಣನ ಮನೆಯಲ್ಲಿ ಅಂತ ಕೇಳೋಣ ಅಂತ ಕೇಳಿದರೆ ಎಲ್ಲರೂ ನಮ್ಮ ಮನೆ ಕೃಷ್ಣನ ಮನೆಯೇ ಅಂತ ಹೇಳ್ತಾರೆ. ಯಾರನ್ನ ಕೇಳುವುದು? ಓಹ್, ಹೀಗೆ ನಂದನ ಮನೆಯಲ್ಲಿ ಅಂತ ಕೇಳಿದಾಗ ಹಾದಿಯನ್ನು ತೋರಿಸಿದ್ದಾರೆ. ನಡೆದುಕೊಂಡುವುದು ಹೇಗೆ ಅಂತ ಕೇಳಿದರೆ ಗೋವಿನ ಹೆಜ್ಜೆಯನ್ನು ಅನುಸರಿಸಿ ಹೋಗಿ ಗೋವಿಂದ ಕಾಣ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಂಥದಪ್ಪ ಈ ಊರು! ಇದನ್ನು ನೋಡುತ್ತಾ ಎಲ್ಲ ಭಯವನ್ನೂ ಕಳೆದುಕೊಂಡು, ಅಗೋ ನನ್ನಲ್ಲಿ ವಿಶ್ವಾಸ ಇಟ್ಟರಲ್ಲ ಗೋಕುಲದವರು, ಆ ಕಡೆಯಿಂದ ಬಂದವನು ಎಂದು ನನ್ನನ್ನು ಸಂಶಯಿಸಲಿಲ್ಲವಲ್ಲ, ಆ ಭರವಸೆಯಿಂದ ಮುಂದೆ ಹೆಜ್ಜೆ ಇಡುತ್ತಾ ಯಾರ ಮನೆಯಲ್ಲಿ? ಎಲ್ಲರ ಮನೆಯಲ್ಲಿಯೂ ಬಾಗಿಲುಗಳು ತೆರೆದುಕೊಂಡಿವೆ. ಅದು ಅದು ಈ ಮನೆಗೆ ಬಾಗಿಲೇ ಇಲ್ಲವೇ ಎನ್ನುವ ರೀತಿಯಲ್ಲಿ ತೆರೆದುಕೊಂಡಿದೆ. ಒಳಗಿನಿಂದ ಬೆಳಕು ಬರ್ತಾ ಇದೆ ಅಂತ ಇಷ್ಟು ದೊಡ್ಡ ದೀಪ ಹಚ್ಚಿದರೆ ಅಂತ ನೋಡಿದರೆ ಕಾಣುವ ಮೂರ್ತಿಯೇ ಬೆಳಕಾಗಿದ್ದಾನೆ, ಬೆಳಕಾಗಿದ್ದಾನೆ ಕೃಷ್ಣ.

ಕೃಷ್ಣ ಕೃಷ್ಣ ದೇವಯ್ಯ ಕಂದ. ಆಹಾ, ಇಂಥದ್ದೊಂದು ವಿಸ್ತರದ ಮೇಲೆ ಕುಳಿತ ನಿನ್ನನ್ನು ಕಾಣುವ ಭಾಗ್ಯವಂತಲ್ಲ ನನಗೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಈ ಲೋಕದ ಹುಟ್ಟಿಗೆ ಕಾರಣನಾದವನು ನೀನು, ನಿನ್ನ ಹೊಟ್ಟೆಯಲ್ಲಿ ಬ್ರಹ್ಮ ಹುಟ್ಟಿ ಬಂದ ಅಂತ ನಾವಂದುಕೊಂಡಿದ್ದೇವೆ. ಸೃಷ್ಟಿ ಸ್ಥಿತಿ ಲಯಗಳಿಗೂ ಮೂರಕ್ಕೂ ಮೂಲನಾದಂತಹ ನಿನ್ನನ್ನು ಕಂಡಾಗ, ಆಹಾ, ವೈಕುಂಠವನ್ನೇ ನಾನಿಲ್ಲಿ ಕಾಣುತ್ತಿದ್ದೇನೆ ಎಂಬ ಭಾಸ ನನಗಾಗುತ್ತಿದೆ. ಆ ಕಣ್ಣಿನಲ್ಲಿ ಅದೆಂತಹ ನಲಿವು, ಎಂತಹ ಚೆಲುವು! ಗುಂಗುರು ಕೂದಲು ಹಾರಾಡುತ್ತಿದ್ದರೆ ಅದೆಷ್ಟು ಬದುಕಿನ ಸ್ವಾತಂತ್ರ್ಯವನ್ನು ಸಂಕೇತಿಸುತ್ತಿದೆ! ಕೃಷ್ಣ, ನೀನುಟ್ಟ ದಟ್ಟಿಯೂ ಕೂಡ ಜಗಜಟ್ಟಿಯನ್ನು ತೋರಿಸುತ್ತಿದೆ. ಕೈಯಲ್ಲಿ ಕೊಳಲು ಹಿಡಿದರೆ ಇಡೀ ಬದುಕು ನಾದಮೂಲವಾದದ್ದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಯಾವ ಚಿಂತೆಯೂ ಇಲ್ಲದ ಅನಂತವಾದ ಆನಂದಕ್ಕೆ ನಿನ್ನ ನವಿಲುಗರಿ ಸಾಕ್ಷಿಯಾಗಿದೆ. ಕೃಷ್ಣ ಕೃಷ್ಣ, ತತ್ವಜ್ಞಾನ ನೆನಪಾಗುವುದು ಬಹಳ ಸಹಜ. ಎಲ್ಲಿ ಹುಟ್ಟು, ಎಲ್ಲಿ ದೇವರು? ಹುಟ್ಟಿದ ತಕ್ಷಣದಲ್ಲಿ ಸೆರೆಮನೆಯ ಬಾಗಿಲುಗಳು ತಾನಾಗಿಯೇ ತೆರೆದುಕೊಂಡು ವಸುದೇವನಿಗೆ ಹಾದಿಯಾಗುತ್ತದೆ. ಯಮುನೆ ತುಂಬಿ ಹೊರೆಯುತ್ತಿದ್ದಾಗಲೂ ಕೂಡ ಹಾದಿಯನ್ನು ಬಿಡುತ್ತಾಳಂತೆ. ಮೇಲೆ ಬೀಳುವ ಮಳೆಗೆ ಆದಿಶೇಷ ಕೊಡೆಯಾಗಿ ನಿಲ್ಲುತ್ತಾನಂತೆ. ಒಂದೊಂದು ಸಂಗತಿಯನ್ನು ಕೇಳಿದ್ದು ಈಗ ನಿಜವಾಗಿದೆ. ಈ ಕಣ್ಣಿನಲ್ಲಿ ಅಂತಹದ್ದೊಂದು ದೈವ ಅಡಗಿರದಿದ್ದರೆ ಅದು ಸಾಧ್ಯವಿತ್ತೇ? ಕೃಷ್ಣ, ದೇವಂತನಿಗೆ ಸಿಕ್ಕಿದೆ. ತನ್ನ ಮಗ ಹೇಗಿದ್ದಾನು ಎಂದು ಸಾವಿರ ರೀತಿಯಲ್ಲಿ ಊಹಿಸುತ್ತಿರುವಂತಹ ದೇವಕಿಗೆ ಇನ್ನು ನೀನು ಹೀಗಿದ್ದೀಯೇ ಅಂತ ಹೇಳುವ ಮೊದಲ ಭಾಗ್ಯ ನನಗೆ ದಕ್ಕಿದೆ. ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ, ನಾನು ನಿನ್ನನ್ನು, ಓಹ್, ನನ್ನ ದೇವಕಿಯ ಮಗನಲ್ಲವೇ? ಅದಲ್ಲ, ಇಡೀ ಜಗತ್ತು ನಮ್ಮ ಬಿಡುಗಡೆಗಾಗಿ ಬಂದಿರುವಂತಹ ಭುವಿಗೆ ಇಳಿದ ಭಗವಂತ ಅಂತ ಭಾವಿಸುತ್ತಿರುವಾಗ ನಿನ್ನ ಪಾದಗಳಲ್ಲಿ ಬಿದ್ದು ಹೊರಳಾಡಬೇಕು. ಕೃಷ್ಣ ಕೃಷ್ಣ.

ಏನೇ ಮಾಡಿದರೂ ಮನಸ್ಸಿನಲ್ಲಿ ಸಾವಿರ ಸಂಗತಿಗಳಿದ್ದರೂ ವ್ಯವಹಾರದಲ್ಲಿ ನಾನು ಕಂಸನ ಮಂತ್ರಿ ಎನ್ನುವುದನ್ನು ಮರೆಯುವುದಕ್ಕಾದೀತೆ? ಎಲ್ಲ ಯಾದವರು ಒಂದಿಲ್ಲೊಂದು ಕಷ್ಟದಲ್ಲಿ ಇರುವಾಗ, ಎಲ್ಲ ಆದವರನ್ನೂ ಹಿಂಸಿಸುತ್ತಿರುವಾಗ ಮಂತ್ರಿಯಾಗಿ ಕಂಸನ ಕಡೆ ಇದ್ದೆ ನಾನು. ಆದದ್ದರಿಂದ ಕೃಷ್ಣ ನನ್ನನ್ನು ಅಪ್ಪಿಯಾನೆ, ಕೃಷ್ಣ ನನ್ನನ್ನು ಅಪ್ಪಿಯಾನೆ ಎಂಬ ಆತಂಕವೊಂದು ಇತ್ತು. ಆದರೆ ದೊಡ್ಡವನು ದೇವ ನನ್ನನ್ನು ನಳಿದೋಳಿಗಳಲ್ಲಿ ಎತ್ತಿ ಆಲಂಗಿಸಿದೆಯಲ್ಲ. ಇಷ್ಟು ಸಂತೋಷ ಪುಳಕವಾಗುತ್ತಿದೆ, ಕೇವಲ ನಾನಲ್ಲ ಇಡೀ ಮಥುರೆಗೆ ಈ ಪುಳಕವನ್ನು ಹಂಚಬಹುದು ಕೃಷ್ಣ. ಅಂಥದ್ದೊಂದು ಭಾಗ್ಯವನ್ನು ನೀನು ನನಗೆ ಕರುಣಿಸಿದ್ದೀಯೇ. ಶ್ರೀಹರಿ, ನೀನು ಮಾತಾಡಬೇಕು, ನಿನ್ನ ಧ್ವನಿಯನ್ನು ಕೇಳಬೇಕು.

ಕಂಸನ ದೌತ್ಯವನ್ನು ಹೊತ್ತು ನಾನು ಇಲ್ಲಿಗೆ ಬಂದರೂ ಬಾಂಧವನು ನೀ ನನಗೆ ಎಂದು ಅಪ್ಪಿದೆಯಲ್ಲ. ಹೌದು, ಜಗತ್ತಿನ ಎಲ್ಲರಿಗೂ ಬಾಂಧವನಾದವನು ನೀನು. ನೀನು ಅಪ್ಪಿದ ಕ್ಷಣಕ್ಕೆ ಈ ಜಗತ್ತಿನ ಎಲ್ಲ ಕಷ್ಟ ಕೋಟಲಗಳಿಂದ ಮುಕ್ತಿಯಾಯಿತು ಅಂತ ಭಾವಿಸ್ತೇನೆ. ಕೃಷ್ಣ, ನೀನು ಮಾತಾಡಿಸುವ ಬಗೆ ಹೇಗೆ? ಜಗತ್ತಿನ ಎಲ್ಲರನ್ನೂ ಆಳುವವನು ನೀನು, ಎಲ್ಲರ ಕ್ಷೇಮ ಸಮಾಚಾರವನ್ನು ನೀನು ಕೇಳಬೇಕಲ್ವೇ? ಹೇಗಿದ್ದಾರೆ? ಯಾರು? ಯದುಕುಲದವರೆಲ್ಲರೂ ಹೇಗಿದ್ದಾರೆ? ವಸುದೇವ ದೇವಕಿಯರು ಹೇಗಿದ್ದಾರೆ? ಅಜ್ಜನಾದಂತಹ ಉಗ್ರಸೇನ ಹೇಗಿದ್ದಾನೆ? ಅಷ್ಟೇ ಅಲ್ಲ, ನಿನಗೆ ಗೊತ್ತಿದ್ದು ಗೊತ್ತಿದ್ದು ಮಾವನಾದಂತಹ ಕಂಸ ಹೇಗಿದ್ದಾನೆ ಕ್ಷೇಮವೇ ಎಂದು ವೈಯಕ್ತಿಕವಾದ ದ್ವೇಷಾಸೂಯೆಗಳು ನಿನ್ನನ್ನು ಮುಟ್ಟಲಾರವು. ಆದರೆ ಅದನ್ನೂ ಮೀರಿ ಲೋಕದ ಎಲ್ಲರ ಕ್ಷೇಮವನ್ನು ವಿಚಾರಿಸುವ ದೇವರು ನೀನು. ಹೌದಪ್ಪ, ಕೇಳುವುದು ಸುಲಭ, ಹೇಳುವುದೇ ಕಷ್ಟ. ಹೇಗೆ ಹೇಳಲಿ? ನೀನು ದೊಡ್ಡವನು, ದೇವಕಿಯ ಮಗನಲ್ಲ, ಅದನ್ನೂ ಮೀರಿ ನಿಲ್ಲುವವನು ಎನ್ನುವ ಕಾರಣದಿಂದ ಕಾಳಿಂಗನ ಹೆಡೆಯ ಮೇಲೆ ಕುಣಿಯುವ ಈ ಪಾದವನ್ನು ನಂಬಿ ಹೇಳುವುದಾದರೆ ಜಯ ಜಯ ಜಯ ಜಯ.

ಜಯ ಜಯ ಜಯ ಜಯ. ಇಲ್ಲಿಯವರೆಗೆ ನಾನು ಇಂಥ ಮಾತನ್ನಾಡಿದ್ದಿದ್ರೆ ಅದು ಸುದ್ದಿ ಆಗುತ್ತಿತ್ತು, ಮತ್ತೊಬ್ಬರಲ್ಲಿ ಹೇಳಿದ್ರೆ ಅದು ದೂರ ಆಗುತ್ತಿತ್ತು. ಅದಲ್ಲ, ಈಗ ಇದು ಪ್ರಾರ್ಥನೆ, ಕೃಷ್ಣನಲ್ಲಿ ಹೇಳುತ್ತಿದ್ದೇನೆ. ಏನು, ಹೇಗಿದ್ದಾರೆ ಅಂತ ಕೇಳಿದರೆ ಹೇಗೆ ಹೇಳಲಿ ಕೃಷ್ಣ? ಸೆರೆಯಲ್ಲಿದ್ದಂಥ ಉಗ್ರಸೇನ ಮಹಾರಾಜ ಅಂತ ಹೇಳುವುದಿದ್ರೆ ಅದಕ್ಕೆ ಅರ್ಥ ಬರುತ್ತದೆಯೇ? ಮಕ್ಕಳನ್ನು ಹಡೆದು ಅವರನ್ನು ನೋಡ ಸ್ಥಿತಿಯಲ್ಲಿರುವ ತಂದೆ ತಾಯಿ ಹೇಗಿದ್ದಾರೆ ಅಂತ ಕೇಳಿದರೆ ಉತ್ತರಿಸುವುದಕ್ಕೆ ಯಾವ ವಾಕ್ಯವನ್ನು ತಡಕಲಿ ಕೃಷ್ಣ? ಯಾದವರೆಲ್ಲ ಹೇಗಿದ್ದಾರೆ? ಕಂಸನ ದುರಾಡಳಿತದಿಂದಾಗಿ ನಾವು ಯಾದವರು ಅಂತ ಹೇಳಿಕೊಳ್ಳುವುದಕ್ಕೆ ಅಂಜುತ್ತಿರುವಂಥವರೆಲ್ಲರೂ ಎಲ್ಲೆಲ್ಲಿಯೂ ಅಡಗಿ ಬದುಕುತ್ತಿದ್ದಾರೆ. ಅವರೆಲ್ಲ ಕ್ಷೇಮವಿದ್ದಾರೆ ಅಂತ ಹೇಳಬಹುದೇ ಕೃಷ್ಣ? ಆದರೂ ಜಯ ಜಯ ಜಯ ಜಯ ಅಂದಿದ್ಯಾಕೆ? ಎಲ್ಲರ ಕಷ್ಟಗಳಿಗೊಂದು ಪರಿಹಾರ ಸಿಗುತ್ತದೆ ಎಂಬ ಭರವಸೆಯಿಂದ, ನಿರೀಕ್ಷೆಯಿಂದ ನಾನು ಈ ಕಡೆಗೆ ಬಂದವನು. ಇದು ಕೇವಲ ಅಕ್ರೂರನ ಮಾತಲ್ಲ, ನೊಂದ ಎಲ್ಲ ಯಾದವರ ಮಾತು ಅಕ್ರೂರನ ಧ್ವನಿಯಾಗಿ ನಿನಗೆ ಸಲ್ಲುತ್ತಿದೆ ಕೃಷ್ಣ. ಯಾದವರು ಕಷ್ಟದಲ್ಲಿದ್ದಾರೆ. ಬದುಕು ಹೇಗೆ ಎನ್ನುವುದು ಪ್ರಶ್ನೆಯಲ್ಲ, ಬದುಕು ಯಾಕೆ ಎನ್ನುವುದೇ ಪ್ರಶ್ನೆಯಾಗಿದೆ. ಹೇಗೆ ಹೇಳಲಿ? ಅಕ್ರೂರನು ಮಂತ್ರಿಯಾಗಿ ಬದುಕಿದವನಿಗೆ ಇಷ್ಟು ಸಮಸ್ಯೆಯಾದರೆ, ಹಡೆದ ಮಕ್ಕಳನ್ನೆಲ್ಲ ಕಳೆದುಕೊಂಡು ಬದುಕಿದ ದೇವಕಿಯ ಕಷ್ಟ ಅದೆಷ್ಟು ಜನರನ್ನು ಕಾಡಿರಬಹುದು ಕೃಷ್ಣ? ಯಾವ ಭರವಸೆಯಿಂದ ಅವರೆಲ್ಲ ಬದುಕಿರಬಹುದು? ಅದೆಲ್ಲರ ಭರವಸೆಯೊಂದೇ, ಅದೆಂದರೆ ಕೃಷ್ಣ, ವಾಸುದೇವ, ದೇವಕೀನಂದನ, ಯಶೋಧಾನಂದನ. ಇದು ನಮ್ಮೆಲ್ಲರ ನಂಬಿಕೆ. ಇದಕ್ಕಾಗಿ ಬಂದಿದ್ದೇವೆ ಕೃಷ್ಣ, ಇದಕ್ಕಿಂತ ಹೆಚ್ಚು ಹೇಳಲಾಗದು. ನೊಂದ ಧ್ವನಿಯನ್ನ ತುತ್ತಿದ್ದಾರೆ, ಭರವಸೆಗಾಗಿ ನಾನು ಕಾದಿದ್ದೇನೆ. ಶ್ರೀಮುಖದಿಂದ ಒಂದು ಭರವಸೆ ಬೇಕು ಕೃಷ್ಣ. ತಾಳಿ

ಹಾಂ, ಇಂತಹದೊಂದು ಜೋರಿನಲ್ಲಿಯೇ ನಮಗೆ ಭರವಸೆ ಬೇಕಿತ್ತು. ಯಾಕೆಂದರೆ ಎಲ್ಲವೂ ಸಮಾಧಾನವಿದ್ದಾಗ ನಿಮಗೆ ಒಳಿತಾಗುತ್ತದೆ ಎನ್ನುವುದು ಸುಲಭ. ದುಷ್ಟನ ಆಶ್ರಯದಲ್ಲಿದ್ದ ನಮಗೆ ಗಟ್ಟಿಯಾಗಿ ಮಾತಾಡುವುದಕ್ಕೆ ಧೈರ್ಯವಿಲ್ಲ, ಆ ಸ್ವಾತಂತ್ರ್ಯವಿಲ್ಲ ಎಂದಾಗ ತಾಳಿ ದಿನವು ಸಮೀಪಿಸಿದೆ, ನಿಮ್ಮ ಆಳುದನನ್ನು ಕೊಲ್ಲುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟೆಯಲ್ಲ, ಇಲ್ಲಿಂದಲೇ ಕೂಗಿ ಹೇಳಬೇಕೆನಿಸುತ್ತದೆ. ಆದರೆ ಅಲ್ಲಿರುವವರಿಗೆ ಮತ್ತೆ ಕಷ್ಟವಾಗುತ್ತದೆ. ಕೃಷ್ಣ, ನೀನು ಬರಬೇಕು, ನೀನು ಮಥುರೆಗೆ ಬರಬೇಕು ಎನ್ನುವುದು ನಿನ್ನ ಮಾವನ ಕರೆಯ ಆಮಂತ್ರಣ. ಆದರೆ ಅವನಿಗಿಂತ ಮೊದಲಿನಿಂದ, ಮೊದಲ ಕ್ಷಣದಿಂದ ಹಂಬಲಿಸುತ್ತಿರುವವರು ಸಾವಿರ ಸಾವಿರ ಜನ ಇದ್ದಾರೆ. ಕೃಷ್ಣ ಬರಬೇಕು ಅಂತ ಅವರೆಲ್ಲರ ಭಕ್ತಿಯ ಆಮಂತ್ರಣವನ್ನು ಸ್ವೀಕರಿಸಿ ಬರಬೇಕು. ಕೃಷ್ಣ, ನೀನು ಯಾಕೆ ಬರಬೇಕು ಅಂತ ಕೇಳಿದರೆ, ಕಂಸನನ್ನು ಕೊಲ್ಲುವುದಕ್ಕೆ ಬರಬೇಕು ಅಂತ ನಾನು ಹೇಳುವುದಿಲ್ಲ. ಅವ ಹೇಗೂ ಸಾಯುವವನೇ, ನಿಜ ಹೇಳಲು ನಮಗೆ ಧೈರ್ಯ ಇಲ್ಲ. ಅವನೆದುರು ನಿಂತು ನಾನೇ ಕೃಷ್ಣ ಅಂತ ಹೇಳುವುದಕ್ಕೆ ನಮ್ಮಲ್ಲಿಗೆ ಯಾರಿಗೇ ಧೈರ್ಯ ಬಂದಿದ್ದರೆ ಅವ ಆ ಕ್ಷಣಕ್ಕೆ ಸಾಯುತ್ತಿದ್ದ. ನಮಗೆ ಧೈರ್ಯ ಬೇಕಲ್ಲ. ಆದರೆ ನೀನು ಬರಬೇಕು ಯಾಕೆ? ತಂದೆ ತಾಯಿಯರನ್ನು ಬಿಡಿಸಬೇಕು. ಕೃಷ್ಣ, ಕೇವಲ ದೇವಕಿಯ ಕಷ್ಟ ಮಾತ್ರವಲ್ಲ, ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣ ಹುಟ್ಟುತ್ತಾನೆ ಎನ್ನುವುದು ಅಶರೀರವಾಣಿ. ಆದರೆ ಕೆಳಗಿಳಿದು ಬಂದಾಗ, ಒಬ್ಬೊಬ್ಬರೇ ಮಕ್ಕಳು ಹುಟ್ಟುತ್ತಿರುವಾಗ ಮತ್ತೆ ನಾರದರು ಬಂದು ಈ ಕೃಷ್ಣ ಹೇಗೂ ಹುಟ್ಟಬಹುದು ಅಂತ ಹೇಳಿದಾಗ, ಮಥುರೆಯಲ್ಲಿ ಹಡೆದವರೆಲ್ಲ ದೇವಕಿ, ಹುಟ್ಟಿದವರೆಲ್ಲ ಕೃಷ್ಣ. ಕಂಸ ಎಲ್ಲರನ್ನೂ ಕೊಲ್ಲಿಸುವುದಕ್ಕೆ ಆಜ್ಞೆ ಮಾಡಿದ. ಮನೆ ಮನೆಗಳಲ್ಲಿ ಶಿಶುಗಳ ಮರಣವಾಗಿದೆ, ಭವಿಷ್ಯವನ್ನು ಕಳೆದುಕೊಂಡು ಬದುಕುತ್ತಿದ್ದಾರೆ. ಕೃಷ್ಣ, ಅವರಿಗೆಲ್ಲ ಭರವಸೆಯನ್ನು ಕೊಡುವುದಕ್ಕೆ ದೇವನಿಂದಲೂ ಸಾಧ್ಯವಾದೀತು ಅಂತ ನನಗನ್ನಿಸುವುದಿಲ್ಲ. ಕಳೆದುಕೊಂಡವರೇ ಸಮಾಧಾನವನ್ನು ಹೇಳಬೇಕು. ಅದಕ್ಕಾಗಿ ದೇವಕಿಯನ್ನು ಬಿಡಿಸಬೇಕು. ಸೆರೆ ಬಿಟ್ಟು ಹೊರಬಂದು ದೇವಕಿ, ನಾನು ಏಳನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿದಾಗ ಐದನ್ನು ಕಳೆದುಕೊಂಡವರಿಗೆ ಸಮಾಧಾನವಾಗುತ್ತದೆ. ಆಗೋ, ನನ್ನ ಒಬ್ಬ ಮಗ ನಿಮಗೆಲ್ಲರಿಗೂ ಬದುಕನ್ನು ಕೊಡುತ್ತಾನೆ ಅಂತ ಆ ತಾಯಿ ಹೇಳಿದಾಗ ಅವರೆಲ್ಲರೂ ಬದುಕನ್ನು ಹಿಡಿದುಕೊಳ್ಳುತ್ತಾರೆ. ಆದದ್ದರಿಂದ ಬರಬೇಕು ಕೃಷ್ಣ, ಬರಬೇಕು. ಆ ಭರವಸೆಯಿಂದಲೇ ಬಂದಿದ್ದೇನೆ. ಹಾಂ ಹಾಂ, ನಾವು ಮಾತನಾಡುತ್ತಾ ಮಾತನಾಡುತ್ತಾ ರಾತ್ರಿಯನ್ನು ಕಳೆದವು. ನನ್ನ ಪಾಲಿಗೆ ರಾತ್ರಿಯಲ್ಲವಪ್ಪ, ಇದು ಬೆಳಗು. ಕೃಷ್ಣನೆಂಬ ಬೆಳಕಿನ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ದ ನನಗೆ ರಾತ್ರಿಯ ಅನುಭವವಾದರೂ ಹೇಗೆ? ಆದರೂ ಆಶ್ಚರ್ಯ ಪಡುತ್ತೇನೆ ನಾನು. ಏನು, ನಾವು ಅಂದುಕೊಂಡಿದ್ದೆವು ಕೃಷ್ಣನನ್ನು ಬಹಳ ಭದ್ರತೆಯಲ್ಲಿ ಇಟ್ಟಿದ್ದಾರೆ ಎಂದು. ಯಾಕೆಂದರೆ ಪ್ರತಿದಿನವೂ ಕೊಲ್ಲುವುದಕ್ಕೊಬ್ಬ ಬರುತ್ತಿದ್ದನಲ್ಲ, ನಂದ ಅದರ ಬಗ್ಗೆ ಆಲೋಚನೆ ಮಾಡಿರುತ್ತಾನೆ, ಯಾದವ ಯೋಧರೆಲ್ಲ ಇದಕ್ಕಾಗಿ ನಿಂತಿರುತ್ತಾರೆ. ಗೋಕುಲದಲ್ಲಿದ್ದವರು ಕೃಷ್ಣನ ರಕ್ಷಣೆಗೆ ಅದೆಷ್ಟು ಪ್ರಯತ್ನ ಮಾಡಿರಬಹುದು ಅಂತ. ಯಾವ ಚಿಂತೆಯೂ ಇಲ್ಲದೆ ಬದುಕುತ್ತಿದ್ದೀರಲ್ಲ ನೀವು, ಇದೇ ದೊಡ್ಡ ಭಾಗ್ಯ. ಏನು ಮಾಡಿದರೂ ವ್ಯವಸ್ಥೆಯ ಭಾಗವಾಗಿ ಮಂತ್ರಿಯಾದವನಿಗೆ ಸುರಕ್ಷೆಗಿಂತ ಹೆಚ್ಚಿನದನ್ನು ಆಲೋಚಿಸುವುದಕ್ಕೆ ಬರುವುದಿಲ್ಲ ಕೃಷ್ಣ. ಆಗೋ, ಕಂಸನ ಕಡೆ ಹೋಗುತ್ತಿದ್ದಾನಾದರೆ ಈ ಮೊಸರನ್ನು ತೆಗೆದುಕೊಂಡು ಹೋಗಿ, ಈ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ, ಇದೋ ತುಪ್ಪ ಇದೆ ಎಂದು. ನಂದನಾದಿಗಳೆಲ್ಲ ಬಂದು ಕುಳಿತು ಅಲ್ಲಿಯ ಸುದ್ದಿಯನ್ನು ಕೇಳಿದ್ದೇನು, ನಮಗೆ ಸಿದ್ಧತೆ ಮಾಡಿದ್ದೇನು. ಈ ಬೆಳಗಿದೆಯಲ್ಲ, ಈ ಬೆಳಗು ಇದು ಮಥುರೆಯ ಬೆಳಗಾದದ್ದರಿಂದ ನನ್ನ ರಥದಲ್ಲಿ ನೀವಿಬ್ಬರು ಕುಳಿತುಕೊಳ್ಳಬೇಕು. ಇಷ್ಟು ದಿನ ರಥ ಹೊಡೆದದ್ದು ಬೇರೆ ಕೃಷ್ಣ, ಎಲ್ಲರ ಮನೋರಥವನ್ನೂ ಕೂಡ ಹೊಡೆಯಬಲ್ಲಂತಹ, ಸಾಗಿಸಬಲ್ಲಂತಹ, ನಿರ್ದೇಶಿಸಬಲ್ಲಂತಹ ಕೃಷ್ಣನನ್ನು ನನ್ನ ರಥದಲ್ಲಿ ಕೂಡಿಸಿಕೊಂಡಿದ್ದೇನೆ. ಪಕ್ಕದಲ್ಲಿ ಬಲರಾಮನಿದ್ದಾನೆ. ಆದದ್ದರಿಂದ ನಾನು ಮಥುರೆಯತ್ತ ನನ್ನ ರಥವನ್ನು ಓಡಿಸುತ್ತಿದ್ದೇನೆ, ರಥವನ್ನು ಓಡಿಸುತ್ತಿದ್ದೇನೆ. ಇದೇನು ಕೃಷ್ಣ, ಯಶೋದೆಯು ನಂದನೂ ನಿಂತು, ಉಳಿದ ಎಲ್ಲ ಗೋಕುಲದ ಹಿರಿಯರು ನಿಂತು ಹೋಗಿ ಬನ್ನಿ ಅಂತ ಕಳುಹಿಸಿಕೊಟ್ರೆ ನಮ್ಮ ರಥಕ್ಕೆ ಅಡ್ಡಲಾಗಿ ಬರ್ತಾ ಇದ್ದಾರಲ್ಲ, ಯಾರು ಕೃಷ್ಣ ಇವರೆಲ್ಲ?

ಕೃಷ್ಣ, ಇವನು ನನ್ನನ್ನು ಅಕ್ರೂರ ಅಂತ ಕರೀತಾ ಇಲ್ಲ, ನನ್ನನ್ನು ಕ್ರೂರ ಅಂತ ಸಂಬೋಧಿಸುತ್ತಿದ್ದಾರೆ. ಇವರೆಲ್ಲ ನಿನ್ನೊಡನೆ ಆಡಿದಂತಹ ಗೋಪಿಕೆಯರು, ಅವರವರೆಲ್ಲರೂ ಕೂಡ ತಮ್ಮ ಮನೆಯನ್ನೂ ಮರೆತು ಓಡಿ ಬಂದಿದ್ದಾರೆ. ಕೃಷ್ಣ ಗೋಕುಲವನ್ನು ಬಿಟ್ಟು ಹೊರಡುತ್ತಿದ್ದಾನೆ ಎಂಬ ಒಂದು ಸುದ್ದಿ ಅವರಿಗೆ ಸಹಿಸಲಸಾಧ್ಯವಾಗಿದೆ. ನೋಡು ಕೃಷ್ಣ ಹೇಗೆಲ್ಲ ಬಂದಿದ್ದಾರೆ, ಇವರು ಬಂದು ಅಡ್ಡಲಾಗಿ ನನಗೆ ಹಾದಿ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳಿದಾಗ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಕೃಷ್ಣ? ಹೇಗೆ ಹೋಗುತ್ತೀಯ? ನೀನು ಹೋದರೆ ಮಥುರೆಯ ಬೆಡಗಿನ ಸ್ತ್ರೀಯರು ನಿನ್ನನ್ನು ಬಿಡುವರೆ? ಅಂದರೆ ನಗರ ಎನ್ನುವುದು ಬೆಡಗು ಅಂತಾಗಿ ಹೋಯಿತಲ್ಲ. ಬಡವರು ನಾವಲ್ಲವೇ ಅಂತ ಹೇಳುತ್ತಿದ್ದಾರೆ. ಅರಮನೆಯ ಆಭರಣವನ್ನು ತೊಟ್ಟು ಒಬ್ಬ ಮಂತ್ರಿ ಒಂದು ಕ್ಷಣ ನಿಮ್ಮೂರಿಗೆ ಬಂದ ಕ್ಷಣಕ್ಕೆ ಅವರಿಗೆಲ್ಲರಿಗೂ ನಾವು ಬಡವರು ಅಂತನ್ನಿಸಿಬಿಟ್ಟಿತಲ್ಲ. ಅರಮನೆಯ ಆಭರಣಕ್ಕೆ ಅದೆಷ್ಟು ಅಹಂಕಾರವಿದೆ ಕೃಷ್ಣ. ಛೇ, ನಾನಿದನ್ನು ಬಿಟ್ಟು ಬರಬೇಕಿತ್ತೇನು? ಆದರೆ ಅವರು ನನ್ನನ್ನು ಬಿಡುವುದಿಲ್ಲ, ನಿನ್ನನ್ನೂ ಬಿಡುವುದಿಲ್ಲ. ನಾನು ಮಂತ್ರಿಯಾಗಿದ್ದರೆ ಇವರಿಗೊಂದು ಸಮಾಧಾನ ಹೇಳಬಹುದಿತ್ತು, ಆದರೆ ಮಥುರೆಯಲ್ಲಿ ಮಂತ್ರಿ ನಾನು. ಇವರೆಲ್ಲ ಪ್ರೀತಿಯಿಂದ ಬಂದು ಅಡ್ಡಗಿಲಿಸುತ್ತಿರುವಾಗ ಸಮಾಧಾನ ಹೇಳುವುದಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ. ನೀನೇ ಹೇಳು ಕೃಷ್ಣ, ನೀನೇ.

ಕೃಷ್ಣ, ನಿನ್ನ ಭಾಷೆಯೇ ನನಗೆ ಹೊಸದು. ಈ ರೀತಿಯ ಭಾಷೆಯಲ್ಲಿ ಮಾತಾಡಿಯೇ ನಮಗೆ ಗೊತ್ತಿಲ್ಲ. ನಮಗೆ ಯಾರಿಗಾದರೂ ಹಾನಿಯಾದರೆ ಅದನ್ನು ತುಂಬಿಕೊಡುವುದು ಹೇಗೆ? ಅದಕ್ಕೊಂದು ಪರಿಹಾರ ಅಂತಿದೆ. ಆ ಪರಿಹಾರಕ್ಕೆ ಮೊತ್ತವನ್ನು ನಾವು ನಿಗದಿ ಮಾಡುತ್ತೇವೆ. ನಿನಗೆ ಇಂಥದ್ದು ಕಳೆದು ಹೋದರೆ ಇಷ್ಟು ಪರಿಹಾರ ಕೊಡಬಹುದೇ ಅಂತ. ಹೌದಲ್ಲ, ಪ್ರೀತಿಯನ್ನು ಕಳೆದುಕೊಂಡವರಿಗೆ ಯಾವ ಪರಿಹಾರವನ್ನು ಕೊಡುವುದಕ್ಕೆ ಸಾಧ್ಯ? ವಾತ್ಸಲ್ಯವನ್ನು ಕಳೆದುಕೊಂಡವರಿಗೆ ಯಾವ ಪರಿಹಾರವನ್ನು ಕೊಡುವುದಕ್ಕೆ ಸಾಧ್ಯ? ಭರವಸೆಯನ್ನು ಕಳೆದುಕೊಂಡವರಿಗೆ ಯಾವ ಪರಿಹಾರವನ್ನು ನೀಡುವುದು ಸಾಧ್ಯ? ಹೋಗಿ ಬರುವೆ ನಾಗವೇಣಿಯರೇ, ಮಮತೆ ಪೂರ್ಣವಾಗಿರಲಿ. ಇಡೀ ಗೋಕುಲವನ್ನು ಅದರಲ್ಲೇ ಕಟ್ಟಿದೆಯಲ್ಲವೇ. ಬೃಂದಾವನದ ಚಂದ ಇರುವುದು ಯಾವುದರಲ್ಲಿ? ಕೊಳಲಿನ ನಾದದಲ್ಲಿ. ಅದನ್ನು ಹೇಳುವುದಕ್ಕಾದೀತೆ? ಬೃಂದಾವನದ ಸೌಂದರ್ಯ ಇರುವುದೆಲ್ಲಿ ಅಂತ ಕೇಳಿದರೆ ಕೃಷ್ಣನೊಡನೆ ಕುಣಿಯುವ ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ. ದೊಡ್ಡವರು ಸಣ್ಣವರು ಎಂಬ ಯಾವ ಭೇದವೂ ಇಲ್ಲದೆ ಎಲ್ಲರೂ ಸೇರಿ ಕೃಷ್ಣನೊಡನೆ ಕುಣಿಯುತ್ತಾರೆ, ಹಾಡುತ್ತಾರೆ. ಹೌದೇ, ನನಗನ್ನಿಸುತ್ತದೆ ಯಮುನೆಯ ದಡವನ್ನು ದಾಟಿ ಈ ಕಡೆಗೆ ಬರುವಾಗ ತುಳಸಿಯ ಗಿಡಗಳೆಲ್ಲ ತಲೆ ಹಾಕುತ್ತಿವೆ. ಅವು ಮಂದಾ ನಿಲಕ್ಕಲ್ಲ, ನಿನ್ನ ಕೊಳಲಿನ ದನಿಯನ್ನು ಕೇಳಿ ಈಗಲೂ ಅದರೇ ಗುಂಗಿನಲ್ಲಿ ಅವು ತಲೆಯಾಡಿಸುತ್ತಿವೆ ಅಂತ ಅನ್ನಿಸುತ್ತದೆ. ಕೃಷ್ಣ, ಎಂಥ ಧನ್ಯತೆಯು! ಮಥುರೆಯಲ್ಲಿ 1,000 ಗೋವುಗಳನ್ನು ಸಾಕಿದ ಧೀರರು ನಾವು. ಸಂಪತ್ತು ಎನ್ನುವ ಅರ್ಥದಲ್ಲಿ ಆದರೆ ನಮ್ಮಲ್ಲಿ ಎಷ್ಟು ದನಗಳಿವೆ ಅಂತ ಲೆಕ್ಕ ಒಪ್ಪಿಸಬಹುದು. ಆದರೆ ಕೃಷ್ಣನು ಕಾಯುತ್ತಿದ್ದ ದನಗಳ ಬಾಯಿಗಾಗುವ ಒಂದು ಹುಲ್ಲು ಕುಡಿಯಾಗುವ ಭಾಗ್ಯ ಸಿಕ್ಕರೆ ಅದು ದೊಡ್ಡ ಸಂಪತ್ತು. ಕೃಷ್ಣ, ಇಲ್ಲಿ ನೋಡಿದರೆ ಬದುಕನ್ನೆಲ್ಲ ಪ್ರೀತಿಯಿಂದ ಕಟ್ಟಬಹುದು, ಬದುಕನ್ನೆಲ್ಲ ತ್ಯಾಗದಿಂದ ಕಟ್ಟಬಹುದು, ಬದುಕನ್ನು ಇಷ್ಟು ಪ್ರೇಮದಿಂದ ಕಟ್ಟಬಹುದು ಅನ್ನುವುದು ಅರ್ಥವಾಗ್ತಾ ಇದೆ. ಇವರಿಗೆಲ್ಲ ನಿನ್ನ ಭಾಷೆಯೇ ಸರಿ. ಹೋಗಿ ಬರುವೆ, ಮಮತೆ ಪೂರ್ಣವಾಗಿರಲಿ. ಪೂರ್ಣವಾಗುವುದು ಅಂದರೆ ಏನು ಕೃಷ್ಣ? ನೀನು ತಿರುಗಿ ಬರುತ್ತೀಯೋ ಬಿಡುತ್ತೀಯೋ ಎನ್ನುವುದು ನನಗೆ ಗೊತ್ತಿರುವ ವಿಷಯವಲ್ಲ. ಆದರೆ ಇದ್ದರೂ ಇಲ್ಲದಿದ್ದರೂ, ಅಂದರೆ ಕೃಷ್ಣನೆಂಬ ಮೂರ್ತಿ ತಮ್ಮೆದುರಿಗಿಲ್ಲದಿದ್ದರೂ ಕೂಡ ಬದುಕಿನ ಪೂರ್ಣತೆಯನ್ನು ಕಾಣುವುದಕ್ಕೆ ನಿನ್ನ ಒಂದು ಕೊಳಲ ನೆನಪು ಸಾಕು, ನಿನ್ನೊಂದು ನವಿಲುಗರಿ ಸಾಕು. ನಿನ್ನ ನೆನಪಿನಲ್ಲಿ ತಮ್ಮ ಮಕ್ಕಳನ್ನು ಶೃಂಗರಿಸುತ್ತಾರಲ್ಲ, ಆ ಶೃಂಗಾರ ಸಾಕು. ನೀನು ಈಗಾಗಲೇ ಕುಣಿದ ಹಾಡುಗಳನ್ನು ನೆನಪು ಮಾಡಿಕೊಂಡರೆ ಸಾಕು. ಕೃಷ್ಣನಲ್ಲದೆ ಇನ್ನೊಬ್ಬರು ಇರ್ತಾರಿಯೇ? ನಿನ್ನ ಬಾಲಲೀಲೆಯನ್ನು ಕಂಡು ಅದರ ಕಾಟವನ್ನು ತಾಳಲಾರದೆ ಬಂದು ಪೀಡಿಸಿದವರಿದ್ದಾರಂತೆ. ತಾಳಲಾರೆ ಗೋಪಿ ನಿನ್ನ ಮಗನ ಲೂಟಿಯ ಅಂತ ಹೇಳಿದವರಿದ್ದಾರಂತೆ. ಹೇಗೆ ಅದಕ್ಕೆ ಸಾಕ್ಷಿಯನ್ನು ಹಿಡಿದುಕೊಂಡು ಬಂದಿದ್ದರಂತೆ. ನಮ್ಮ ಮನೆಯ ಮೊಸರ ಗಡಿಗೆಯನ್ನು ಒಡೆದಿದ್ದಾನೆ, ನಮ್ಮ ಹಾಲಿನ ಕೊಡವನ್ನು ಚೂರು ಮಾಡಿದ್ದಾನೆ ಅಂತ. ಆ ಚೂರುಗಳನ್ನು ತಂದವರು ಬಿಟ್ಟು ಹೋಗಲಿಲ್ಲವಂತೆ, ಅದನ್ನು ತಿರುಗಿ ತೆಗೆದುಕೊಂಡು ಹೋದರಂತೆ. ಯಾಕೆ? ಮತ್ತೊಬ್ಬರು ಬಂದಾಗ ನಮ್ಮ ಮನೆಗೆ ಕೃಷ್ಣ ಬಂದಿದ್ದ ಅಂತ ತೋರಿಸುವುದಕ್ಕೆ ಅದೇ ಸಾಕ್ಷಿ ಬೇಕಲ್ಲ ಅಂತ. ಕೃಷ್ಣ, ನಿನ್ನ ಸಂಗಡ ಇಂಥದೊಂದು ಪ್ರೀತಿಯನ್ನು ಮಮತೆಯನ್ನು, ನಿನ್ನ ಕಾಟದಲ್ಲಿಯೂ ಸಂಭ್ರಮವನ್ನು ಕಾಣುವ ಈ ಗೋಕುಲವನ್ನು ಬಿಟ್ಟು ಹೋಗುವುದಕ್ಕೆ ನೀನು ಮನಸ್ಸು ಮಾಡಿರುವುದೇ ದೊಡ್ಡ ಸಂಗತಿ. ಆಯಿತಲ್ಲ, ಅಂತೂ ನಿನ್ನ ಮಾತನ್ನೊಪ್ಪಿ ಸರಿದಿದ್ದಾರೆ. ನಮ್ಮ ರಥ ಮುಂದೆ ಬಂದಿದೆ, ಹಾಲಿನ ಹೊಳೆಯೇ ಹರಿದಿದೆ ಕೃಷ್ಣ, ಬೃಂದಾವನದಲ್ಲಿ ಗೋಕುಲದಲ್ಲಿ. ಆದರೂ ಇಲ್ಲಿಗೆ ಬಂದಾಗ ನೀನು ಇದೋ ಇದೋ ಈ ಮಡುವಿನಲ್ಲಿ ಇಳಿದು ಮಡುವನ್ನು ಶುದ್ಧ ಮಾಡಿದೆಯಂತಲ್ಲ, ಒಂದು ಭಿನ್ನಹ ಮಾಡಲೇ ಕೃಷ್ಣ.

ಯಮುನೆಯನ್ನು ದಾಟಿ ಬೃಂದಾವನದ ಬಿಳಿಯ ಮರಳನ್ನು ಕಂಡಾಗ ನಿನ್ನ ಹೆಜ್ಜೆಯ ಗುರುತುಗಳನ್ನು ಗುರುತಿಸಿ ಆ ಮರಳಿನಲ್ಲಿ ಒಮ್ಮೆ ಹೊರಳಾಡಿದ್ದೇನೆ, ಮೈ ಮೇಲೆ ಹಾಕಿಕೊಂಡಿದ್ದೇನೆ. ಓಹ್, ಕೃಷ್ಣನು ಓಡಾಡಿದ ಮರಳನಲ್ಲಿ ನಾನು ಓಡಾಡಿದನಲ್ಲ, ನಾನು ಹೊರಳಿದನಲ್ಲ ಎಂಬ ಸಂಭ್ರಮ. ಕೃಷ್ಣನಾಡಿದ ಮನೆಯಲ್ಲಿ ನಾನು ಬಂದುಳಿದನಲ್ಲ. ಕೃಷ್ಣನ ಮಾತುಗಳನ್ನು ಕೇಳುವಾಗ ನೀವು ಕೊಟ್ಟ ಆ ಪಾನಕವನ್ನು ಸವಿಯುವಾಗ, ನಿಮ್ಮವರು ನೀಡಿದ ಹಾಲು ಮೊಸರುಗಳನ್ನು ಸ್ವೀಕರಿಸುವಾಗ ಧನ್ಯ ಧನ್ಯ ಅಂದುಕೊಂಡೆ. ಆದರೆ ಕೃಷ್ಣ, ಈ ಮಡುವಿನಲ್ಲಿ ನೀನಿಳಿದು ಕುಣಿದಿದ್ದೆ ಅಂತಲ್ಲ, ಅದರಲ್ಲೊಮ್ಮೆ ಸ್ನಾನ ಮಾಡಬೇಕು ಎಂಬ ಆಸೆ ನನಗೆ. ಒಂದು ಕ್ಷಣ ಒಂದು ಗಳಿಗೆ ಈ ನೀರಿನಲ್ಲಿಳಿದು ಸ್ನಾನ ಮಾಡಿ ಆ ಅನುಭವವನ್ನೂ ಮೈತುಂಬಿಕೊಳ್ಳಬೇಕು. ಏನು ಕೃಷ್ಣ, ಎಲೆ ಎಲೆಗಳು ಅಲುಗಾಡುವಾಗ ಕೃಷ್ಣ ಎನ್ನುತ್ತವೆ ಎನ್ನುವುದು ಗೋಕುಲದವರ ನಂಬಿಕೆ. ಎಲ್ಲರ ಮನೆಯ ಹಾಲನ್ನು ಕಾಯಿಸುವಾಗಲೂ ಅಲ್ಲಿ ಕೃಷ್ಣನಿದ್ದಾನೆ ಎಂಬ ಭರವಸೆ ಅವರಿಗೆ. ಕರುಗಳನ್ನು ಮಾತಾಡಿಸುವಾಗ, ಗೋವನ್ನು ಮೇಯಿಸುವಾಗ ಗೋವಿಂದ ನೆನಪಾಗುತ್ತಾನೆ ಅವರಿಗೆ. ನೀನು ಮಾಡದ ಚೇಷ್ಟೆ ಇಲ್ಲ, ತೋರದ ನೋಟವಿಲ್ಲ, ಅದೆಲ್ಲವನ್ನೂ ಕಂಡವರ ಭಾಗ್ಯ ದೊಡ್ಡದು. ನನಗೆ ಅಷ್ಟೆಲ್ಲ ಕಾಣುವ ಭಾಗ್ಯವಿಲ್ಲ ಕೃಷ್ಣ. ಆದರೆ ಇದು ಈ ನದಿಯಲ್ಲಿ ಮುಳುಗಿ ನೀನಾಡಿದ ನೀರಿನಲ್ಲಿ ನಾನೂ ಒಂದು ಕ್ಷಣ ಮುಳುಗಿದ್ದೆ ಎಂದುಕೊಳ್ಳುವ ಆಸೆ ನನಗೆ. ರಥವನ್ನು ನಿಲ್ಲಿಸಿದ್ದೇನೆ, ಎಲ್ಲಿಗೂ ಹೋಗಬೇಡ, ರಥದಲ್ಲೇ ಕುಳಿತುಕೊಳ್ಳಿ. ಬಲರಾಮನ ಬಗ್ಗೆ ನನಗೆ ಭರವಸೆಯಪ್ಪ, ಅವನು ಎಲ್ಲಿ ಹೋಗುವುದಿಲ್ಲ. ಆಗೋ, ಹೋಗಿ ಬರಲೇ, ಅಪ್ಪಣೆಯಲ್ಲವೇ, ಹೊರಟಿದ್ದೇನಂತೆ.

ಕೃಷ್ಣ ಕೃಷ್ಣ ದೇವರ ಒಪ್ಪಿಗೆಯನ್ನು ಪಡೆದು ಕಾಳಿಂದಿಯ ತೀರಕ್ಕೆ ಬಂದು ಈ ಪುಳಕದಲ್ಲಿ ಒಂದು ಕ್ಷಣ ಮುಳುಗಬೇಕು ಅಂತಂದಾಗ ಕೃಷ್ಣನನ್ನು ನೆನೆದೆ, ಭಗವಾನ್ ಭಾಸ್ಕರನನ್ನು ನೆನೆದೆ, ನನ್ನ ಇಷ್ಟು ವರ್ಷಗಳ ಭಾಗ್ಯವನ್ನು ನೆನೆದೆ, ಜನ್ಮ ಜನ್ಮಾಂತರದ ಭಾಗ್ಯದಿಂದಾಗಿ ಈ ಕೇಶವನನ್ನು ನೋಡುವ ಭಾಗ್ಯ ಬಂತಲ್ಲ ಎಂಬ ಸಂಭ್ರಮದಿಂದ ಏನಾದರೂ ಕೊಳೆ ಇದ್ದರೆ, ಕಂಸನ ಸೇವೆ ಮಾಡಿದ ಪಾಪವಿದ್ದರೆ ಕಾಳಿಂದಿಯಲ್ಲಿಳಿದು ತೊಳೆದುಕೊಳ್ಳಬೇಕು ಎಂಬ ಧೈರ್ಯದಿಂದ ಬಂದು ಸಂಕಲ್ಪವನ್ನು ಮಾಡಿದ್ದೇನೆ. ನೀರಿನಲ್ಲಿ ಮುಳುಗಬೇಕು, ಇದರಲ್ಲಿ ಮುಳುಗಿ ಮೈಯನ್ನು ತೊಳೆದುಕೊಳ್ಳಬೇಕು, ಮನಸ್ಸನ್ನು ತೊಳೆದುಕೊಳ್ಳಬೇಕು, ಆತ್ಮಕ್ಕೂ ಶುದ್ಧತೆಯ ಅನುಭವವಾಗಬೇಕು. ಹರಿಯುವ ನೀರಿನಲ್ಲದೆ ನಿಂತ ನೀರಿನಲ್ಲಿ ಸ್ನಾನ ಮಾಡುವುದಕ್ಕುಂಟೆ? ಬದುಕು ಹರಿದು ಹೋಗುತ್ತಿರುವಾಗಲೇ ಆ ನೀರಿನಲ್ಲಿ ನಮ್ಮನ್ನು ತೊಳೆದುಕೊಳ್ಳಬೇಕು. ಆದದ್ದರಿಂದ ಕೃಷ್ಣ ವಾಸುದೇವ ಎಂದು ಇದೋ ಕಾಳಿಂದಿಯಲ್ಲಿ ಮುಳುಗುತ್ತಿದ್ದೇನೆ. ಇದೇನು ಆಶ್ಚರ್ಯ, ಇದೇ ಆಶ್ಚರ್ಯ, ಏನನ್ನು ನೋಡ್ತಾ ಇದ್ದೇನೆ ನಾನು?

ನಾನಿಳಿದದ್ದು ಕಾಳಿಂದಿಯಲ್ಲೋ ಅಥವಾ ಕ್ಷೀರವಾರಿಧಿಯಲ್ಲಿಯೋ ಆಶ್ಚರ್ಯವಾಗುತ್ತಿದೆ. ಮುಳುಗಿ ಕಣ್ಣು ಬಿಟ್ಟರೆ ನೀರಿನಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ, ಎಲ್ಲ ಮುಖಗಳಲ್ಲಿಯೂ ಕೂಡ ಕೃಷ್ಣನನ್ನೇ ಕಾಣುತ್ತಿದ್ದೇನೆ. ಭ್ರಮೆಯಾಯಿತೆ. ಎಷ್ಟು ವರ್ಷಗಳಿಂದ ಕೃಷ್ಣ ಧ್ಯಾನವನ್ನು ಮಾಡುತ್ತಿದ್ದ ನನಗೆ ಸಹಜವೇ ಭ್ರಮೆಯಾಗಿರಬಹುದು ಎಂದು ಎದ್ದು ನಿಂತರೆ, ಅಗೋ ರಥದಲ್ಲಿ ಕೃಷ್ಣ ಬಲರಾಮರು ಕುಳಿತಿದ್ದಾರೆ. ಛೇ, ಈ ಸಾರೆ ಹಾಗಾಗುವುದಿಲ್ಲ ಅಂತ ಮತ್ತೆ ಮುಳುಗಿ ನೋಡಿದರೆ ಈಗ ಬರೇ ಕೃಷ್ಣನನ್ನಲ್ಲ, ನಾನು ವೈಕುಂಠವನ್ನೇ ಕಾಣುತ್ತಿದ್ದೇನೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಎಲ್ಲ ರೂಪಗಳನ್ನು ನೋಡುತ್ತಿದ್ದೇನೆ. ಇದು ಕ್ಷೀರವಾಗಿ ಅಕ್ರೂರನಿಗೆ ಸಂದಿದೆ ಅಂತಾದರೆ ಏನು ಭಾಗ್ಯ ಇದು, ಏನು ಭಾಗ್ಯ ಇದು. ನಾನು ನಿನ್ನ ಬಾಲಗಳನ್ನು ನೋಡಲಿಲ್ಲ ಕೃಷ್ಣ, ಆ ಭಾಗ್ಯ ನನಗಿಲ್ಲ ಅಂತ ಹೇಳಿದರೆ ಜಗತ್ತಿನಗೇ ಬಾಲನಾಗಿರುವವನು ಸಿಕ್ಕನಲ್ಲ. ಜಗತ್ತನ್ನಾಡಿಸುವವನ ಜಗನ್ನಾಟಕನಾದ ಶ್ರೀಮನ್ನಾರಾಯಣನನ್ನು ವೈಕುಂಠವನ್ನೇ ನೋಡುವ ಅವಕಾಶವನ್ನು ಕೊಟ್ಟನಲ್ಲ, ಇದಾವ ಭಾಗ್ಯ. ಕಾಳಿಂದಿಯಲ್ಲಿ ಇಳಿದದ್ದು ಸಾರ್ಥಕವಾಯಿತು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಲೋಕದ ಮೂಲವನ್ನು ಕಾಣುವಂತಹ ಭಾಗ್ಯವನ್ನು ಕೃಷ್ಣ ಕರುಣಿಸಿದ. ಎಲ್ಲೆಲ್ಲಿ ನೋಡಿದರೂ ಕೃಷ್ಣನೇ. ಕೃಷ್ಣನಲ್ಲ ಸಂಗತಿಯನ್ನೂ ಜಗತ್ತಿನಲ್ಲಿ ಗುರುತಿಸಲಾರದಷ್ಟು ಮಟ್ಟದಲ್ಲಿ ನನಗೆ ಅಣು ರಣಿಯಾನ್, ಮಹತೋ ಮಹಿಯಾನ್, ಎಲ್ಲದರಲ್ಲಿಯೂ ಅವನಿದ್ದಾನೆ ಎನ್ನುವ ದರ್ಶನವನ್ನು ಕಾಣಿಸುತ್ತಿದ್ದಾನೆ. ಇದು ನಾನು ನೋಡುತ್ತಿರುವುದಲ್ಲ, ಅದಾಗಿ ಕಾಣುತ್ತಿರುವುದು. ಆದದ್ದರಿಂದ ಇದು ದರ್ಶನ, ಇದು ದರ್ಶನ ಅಂತ ಹಂಬಲಿಸಿದರೆ ಕೃಷ್ಣ ಕೃಷ್ಣ ಏನು ಭಾಗ್ಯವೋ ಇದು. ಮಿಂದೆದ್ದು ಹೊರಗೆ ಬಂದು ನಿಂತರೂ ಕೂಡ ಜಗತ್ತೆಲ್ಲ ನನಗೆ ಕೃಷ್ಣನೇ ಆಗಿ ಕಾಣಿಸುತ್ತಿದೆ. ಕೃಷ್ಣನವರಿಗೆ ಬಂದು ನಾನವನ ಕಾಲಿಗೆ ಬಿದ್ದು, ಕೃಷ್ಣ, ಇಷ್ಟು ದಿನಗಳ ಕಾಲ ನಾನು ಕಂಡಿದ್ದು ಬೇರೆ, ಇಂದು ನನಗೆ ದರ್ಶನವಾದದ್ದು ಬೇರೆ. ಯಾವ ಎತ್ತರದ ದರ್ಶನೋಪ್ಪ ಅದು. ಈಗ ಸ್ವತಃ ಕಂಸನೇ ನನ್ನೆದುರು ಬಂದು ನಿಂತರೂ ಕೂಡ ಅವನಲ್ಲಿ ಕೃಷ್ಣನನ್ನು ನಾನು ಗುರುತಿಸಬಲ್ಲೆ. ಕೃಷ್ಣ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಒಂದು ಕ್ಷಣದ, ಒಂದು ಪ್ರಯಾಣದ ಕಂಸನ ಅನುಮತಿ ಎನ್ನುವುದು ನನಗೆ ನಿತ್ಯ ಮುಕ್ತನ ಎತ್ತರವನ್ನು ಕಲ್ಪಿಸಿಬಿಟ್ಟಿತಲ್ಲ ಕೃಷ್ಣ. ಆಗೋ, ಇನ್ನು ಮುಂದೆ ಇದನ್ನು ದಾಟಿದರೆ ಅದೋ ಮಥುರೆಗೆ ಹೋಗುತ್ತೇವೆ. ಬಾ ಬಾ, ಹೀಗೆ ಬಾ, ಹೀಗೆ ಬಾ.

ಅಕ್ರೂರನ ಕೃಷ್ಣದರ್ಶನ ಏಕವ್ಯಕ್ತಿ ತಾಳಮದ್ದಳೆ ಕೇಳಿದರಿ. ಪ್ರಸ್ತುತಪಡಿಸಿದವರು ದಿವಾಕರ ಹೆಗಡೆ ಕೆರೆ ಹೊಂಡ, ಭಾಗವತರು ಅನಂತ ಹೆಗಡೆ ದಂತಳಿಗೆ, ಮದ್ದಳೆ ವಾದಕರು ಅನಂತ ಪದ್ಮನಾಭ ಪಾಟಕ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ 4:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಫ್ರೆಂಡ್ಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ ಆಲಿಸುವಿರಿ.
1: ಗಂಡ್ಮಕ್ಳಿಗೂ ಸಣ್ಣ ವಯಸ್ಸಿಂದನೇ ಮನೆ ಕೆಲಸ ಕಲಿಸೋದು ಮತ್ತು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸ್ವತಂತ್ರವಾಗಿರಲು ಕಲಿಸೋದು ಅತ್ಯಂತ ಮುಖ್ಯ ಬದಲಾವಣೆ.
0: ನೆನಪಿಡಿ, ಇದೇ ಸೋಮವಾರ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನೀವು ಕೇಳುತ್ತಿರುವ ಗೀತೆ ತುತ್ತಮುತ್ತ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕರ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು. ಸಮಯ 5:01:30.
1: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: Aatmiya kelugare, ide somavara sanje 4 gantege mahila rangada nanna hakku nanna javabdari mahila kanunu jagriti karyakramadalli mahila mattu makkala hakkugala vakilarada anjali ramanna avarondige maatukate kelabahudu.
5: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
4: ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
7: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
6: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
7: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
6: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
8: ಬೆಳಕಿಲ್ಲದೆ ಬದುಕಿಲ್ಲ,
9: ಮಣ್ಣಿಲ್ಲದೆ ಕಸುವಿಲ್ಲ,
8: ಜಲವಿಲ್ಲದೆ ಜೀವವಿಲ್ಲ,
9: ಹಸಿರಿಲ್ಲದೆ ಉಸಿರಿಲ್ಲ,
8: ಹರಿತಿಲ್ಲದೆ ಜಗತ್ತಿಲ್ಲ.
10: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
9: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
8: ಸಸ್ಯ ವೈದ್ಯರ ಕಿವಿಮಾತು
9: ಪ್ರಾಯೋಜಿತ ಬಾನುಲಿ ಸರಣಿ.
11: ಮರವಾಗೆಲೆವೋ ಜೀವವೇ ಮರವಾದು.
8: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
12: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
8: ತಪ್ಪದೆ ಆಲಿಸಿ
9: ಸಸ್ಯ ವೈದ್ಯರ ಕಿವಿ ಮಾತು
8: ಹರಿತೆ ಜಗತ್ತು.

ಸಮಯ 5:40, ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸ್ನೇಹಿತರೆ, ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂತಹ ಸಮಯ. ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಲು ನಮಗೆ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ 9408085853. ಮೊದಲಿಗೆ ಕೇಳಿ ಸುವರ್ಣ ಸೇತುವೆ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್, ದೊಡ್ಡ ರಂಗೇಗೌಡ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22ರಿಂದ 25ರವರೆಗೆ. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡಿ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844272784 ಮತ್ತೊಂದು 9448061969.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶ್ರಾ ಅವರ ಧ್ವನಿಯಲ್ಲಿ ಕೇಳಿ ಹೊಸಲು ಮೆಟ್ಟಿದ ಹೆಣ್ಣು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಟಿ ಜಿ ಲಿಂಗಪ್ಪ ಅವರದು. ಅಶೋಕಪುರಂನಿಂದ ನೀಲಮ್ಮ, ಮೃತ್ಯುಂಜಯ ಭುವನಶ್ರೀ, ಶಿವಸ್ವಾಮಿ, ನಿರ್ಮಲ ಭಾರತಿ ಹಾಗೂ ಅವರ ಕುಟುಂಬದವರು ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದರು.

ಕೆ ಎಸ್ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಂದ್ರೋದಯ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪ, ಪ್ರಭುದೇವ್ ಹಾಗೂ ಪೂರ್ವಿಕ ಅವರು ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದರು. ಮುಂದಿನ ಸಂದೇಶ ಬಂದಿದೆ ದೇವಹಳ್ಳಿ ಗ್ರಾಮದಿಂದ ಸಿದ್ದರಾಮು ಹಾಗೂ ತನುಶ್ರೀ ಅವರಿಂದ. ಇವರ ಕೋರಿಕೆ ಸೂರ್ಯವಂಶ ಚಿತ್ರದ ಗೀತೆ ಹಾಡಿದ್ದಾರೆ ಬೇಬಿ ರಿತೇಶ್ ಹಾಗೂ ವಿಷ್ಣುವರ್ಧನ್. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮನೋಹರ್.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಚಿತ್ರ ವಂಶಿ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಹರಿಣಿ ಸುಧಾಕರ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸ್ವರಕಲ್ಪನೆ ಆರ್ ಪಿ ಪಟ್ನಾಯಕ್ ಅವರದು. ಗೀತೆಗಾಗಿ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ನಮಗೆ ಸಂದೇಶವನ್ನು ಕಳಿಸಿದರು.

ಇನ್ನು ಮುಂದೆ ಕೇಳಿ ಹಳ್ಳಿಯ ಸುರಾಸುರರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ತಪಸ್ವಿಯವರ ರಚನೆಗೆ ಗೀತ ಸಂಯೋಜನೆ ಎಂ ರಂಗರಾವ್ ಅವರದು. ಕೋರಿಕೆ ಹನುಮನಾಳಿನಿಂದ ಶಿಲ್ಪಿ ರಮೇಶ್, ಸರಸ್ವತಿ, ರಮಶ್ರೀ, ಪೂಜಾ, ಅನುಶ್ರೀ ಕೌಶಿಕ್, ಅಂಜುಶ್ರೀ, ರಾಜ್, ಗಗನ್, ಭುವನ್ ಇವರೆಲ್ಲ ಬಹಳ ಖುಷಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರೆ. ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.

ಎಸ್ ಜಾನಕಿ ಅವರು ಧ್ವನಿಯಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ. ಸವತಿಯ ನೆರಳು ಚಿತ್ರದ್ದು, ವಿಜಯ ನರಸಿಂಹ ಅವರ ರಚನೆ, ಸಂಗೀತ ಸತ್ಯಂ. ಕನಕದಾಸನಗರದಿಂದ ಗೌರಿ ವಿಶ್ವನಾಥ್ ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ದೇವರ ತುಟ್ಟು ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ಸಂಗೀತ ನೀಡಿದರೆ ರಾಜನ್ ನಾಗೇಂದ್ರ. ಗೀತೆಗಾಗಿ ಯಾದವಗಿರಿಯಿಂದ ರಮಾದೇವಿ, ಚಂದ್ರಶೇಖರ್, ದುರ್ಗೇಶ್, ರೂಪಾ ಶೇಖರ್, ಕೃಷ್ಣಮೂರ್ತಿ ಶೇಖರ್ ಹಾಗೂ ಪರಿಣಿತಿ ಶೇಖರ್ ನಮಗೆ ಸಂದೇಶವನ್ನು ಕಳಿಸಿದರು.

ಸಿ ಎಸ್ ಜಯರಾಮನ್ ಅವರ ಧ್ವನಿಯಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ನಂಜಪ್ಪ ಅವರ ರಚನೆ, ಸಂಗೀತ ಆರ್ ಸುದರ್ಶನಂ ಅವರದು. ನಂಜನಗೂಡು ತಾಲೂಕು ಬಸವಟ್ಟಿಗೆ ಗ್ರಾಮದಿಂದ ಪುಟ್ಟಸ್ವಾಮಪ್ಪ, ಪ್ರೇಮ, ಗೀತಾ, ನಾಗೇಂದ್ರ, ಮಧು, ಮಂಜುನಾಥ್, ಮಹೇಶ್ವರಿ, ಗಿರೀಶ್ ಹಾಗೂ ಸಾನಿಕ ಹಾಗೂ ಸುಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಮುಂದೆ ಕೇಳಿ ಅದೃಷ್ಟವಂತ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಚಕ್ರವರ್ತಿ. ಗೀತೆಗಾಗಿ ಕೋರಿದ್ದಾರೆ ಹಂಪನಗರದಿಂದ ಸುಭಾ.

ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್ ಅವರು ಕೋರಿದ್ದಾರೆ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆಗಾಗಿ. ಗೀತೆಯನ್ನು ಹಾಡಿದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ರಚನೆ ಸುರುದ್ರಮೂರ್ತಿ ಶಾಸ್ತ್ರಿಯವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಸ್ನೇಹಿತರೆ, ಇದರೊಂದಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಬೇಸರ ಆಗಿರಬಹುದು, ನಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಿಲ್ಲ ಅಂತ ನಮ್ಮ ಶ್ರೋತೃ ಒಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಬೇಗ ಬೇಗ ಸಂದೇಶವನ್ನು ಬಂದಿರುತ್ತೆ ಆ ಕ್ರಮಾನುಗತದಲ್ಲಿ ನಾವು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ಲೇಟ್ ಆಗಬಹುದು, ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬೇಸರ ಮಾಡ್ಕೋಬೇಡಿ, ಮರಳಿ ಪ್ರಯತ್ನ ಮಾಡು ಅನ್ನೋ ಹಾಗೆ ಪ್ರತಿದಿನ ಮಾಡಿ ನಾಳೆ ಮತ್ತೆ 1:30 ನಿಮ್ಮ ಹಾಡು ಖಂಡಿತ ಪ್ರಸಾರ ಆಗುತ್ತೆ. ಬೇಸರ ಮಾಡ್ಕೋಬೇಡಿ, ಯಾವುದೇ ಕೇಳುಗರು ಕೂಡ ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ಸಮಯದ ಅಭಾವ ಒಂದು, ಮತ್ತು ಯಾರು ಬೇಗ ಕಳಿಸಿರ್ತಾರೆ ಸಂದೇಶ ಅವರಿಗೆ ನಾವು ಮೊದಲ ಆದ್ಯತೆಯನ್ನು ನೀಡೋದರಿಂದ ಅವರ ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ಯಾರ್ಯಾರು ನಮಗೆ ಸಂದೇಶವನ್ನು ಕಳಿಸಿದ್ರು ಅಂತ ಹೇಳಿದ್ರೆ, ಹೆಮ್ಮನಹಳ್ಳಿಯಿಂದ ರಾಘವೇಂದ್ರ ನಿಸರ್ಗ ಪೂರ್ಣಿಮಾ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೆ ಸಿ ಚಿಕ್ಕಣ್ಣ, ಲಕ್ಷ್ಮೀ, ಕೆ ಸಿ ಚಿತ್ರ, ಚರಿತ್, ಅಶ್ವಿನಿ, ನಂದಿನಿ ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿಯಿಂದ ಬಿ ಟಿ ದಾಸ್ ಪ್ರಕಾಶ್ ನಮಗೆ ಸಂದೇಶವನ್ನು ಕಳಿಸಿದರು. ಬಸವರಾಜು, ಶಾಂತರ, ನಾಗರತ್ನ, ಪ್ರಭು ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಎನ್ ಆರ್ ಮೊಹಲಾದೇಂದ್ರ, ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಬಿಂದು, ಪ್ರೇಮ, ತೇಜು, ಶ್ರೇಯು, ಶೋಭಾ, ವೇಣು, ಭಾಗ್ಯಮ್ಮ, ಶಾರದಮ್ಮ ಅವರು ನಮಗೆ ಕಳಿಸಿದರು. ಇನ್ನು ಬೇಗೂರು, ಚಿಕ್ಕಬೇಗೂರು ಗ್ರಾಮದಿಂದ ನೇತ್ರ, ಅನ್ವಿಕಾ, ಮಲ್ಲೇಶ್ ಹಾಗೂ ಚಿದಂಬರ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಸಿದ್ದರಾಮನಹುಣ್ಣಿಂದ ನಾಗರಾಜು, ಸೂರ್ಯನಾರಾಯಣ, ಮಂಜುಳಾ, ರಾಜಲಕ್ಷ್ಮೀ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ದಟ್ಟಗಳಿ, ಮೈಸೂರಿನಿಂದ ನಾಗಮಧು ಮತ್ತು ಮಿತ್ರರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರು ಕಳಿಸಿದರೆ, ನಂಜುಂಡಸ್ವಾಮಿ, ಚಂದನ, ಗುಂಡ್ಲುಪೇಟೆ ತಾಲೂಕು ಅಲ್ಲಿಂದ ಅವರು ಕಳಿಸಿದರು. ಹಿರಿಯೂರು ತಾಲೂಕು ಟಿ ಮಸ್ಕಲ್ ಅವರಿಂದ ಸುರೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಸ್ನೇಹಿತರೆ, ಇವರೆಲ್ಲರ ಮೆಚ್ಚಿನ ಗೀತೆಯನ್ನು ನಾವು ಪ್ರಸಾರ ಮಾಡೋಕ್ಕೆ ಆಗದೇ ಇರಬಹುದು, ಆದರೆ ಮತ್ತೆ ನಾಳೆ ನಿಮ್ಮ ಗೀತೆಯನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6.
1: A career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
3: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ

0: ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
2: ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಮೈಸೂರು FM 100.6. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಸಿನಿಮಾ ಯಾನ, ಜನ ಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಫಸ್ಟ್ ಫಿಲಂ, ಪ್ರಸ್ತುತಿ ಎಸ್ ಶ್ರೀಮಾನ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಹ ಪಾಲಿ, ಬಾನುಲಿಗೆ ಅಳವಡಿಸಿದರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿವೇಕ್ ಸೋನಾರ್ ಅವರ ಬಾನ್ಸುರಿ ವಾದನವನ್ನು ಕೇಳಬಹುದು. ಇದು ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಇದರ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50. 7:15 ವಿಶ್ವ ಏಡ್ಸ್ ಲಸಿಕಾ ದಿನದಂದು HIV ಏಡ್ಸ್ ಜಾಗೃತಿ ಮತ್ತು ಲಸಿಕೆ ಸಂಶೋಧನೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿ ಶಾಸ್ತ್ರಜ್ಞರಾದ ಡಾಕ್ಟರ್ ಛಾಯಾ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 7:30 ಸೇವಾ ವಾಹಿನಿ. ನಾಳೆ ಬೆಳಿಗ್ಗೆ 7:45, 8:45, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:00 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಡೆಸಿದ್ದ ಸಂವಾದ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್.ಎಲ್. ಶಿವಶಂಕರ ಸ್ವಾಮಿ ನಿರ್ದೇಶನದಲ್ಲಿ ವಾದ್ಯವೃಂದ. 10:30 ಸಂಜೆ 4:30 ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯ ಪ್ರಸಾರದಲ್ಲಿ ವನಿತಾ ವಿಹಾರ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರ್ ಗಿರೀಶ್ ಅವರು ಹಾಡಿರುವ ದೇವರನಾಮ. 12:45 ನಮ್ಮ ಆರೋಗ್ಯದಲ್ಲಿ IBS ಅಂದರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೊಂದಿಗೆ ಮಾತುಕತೆಯವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಜಲಜೀವನ್ ಮಿಷನ್ ಕುರಿತು ಮಾಹಿತಿ ಪತ್ರಕರ್ತ ಎಂ ರವಿ ಅವರಿಂದ. 1:20 ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಿ ರಾಜಗೋಪಾಲ್ ಹಾಗೂ MN ಗಣೇಶ್ ಅವರ ಇವುಗಳ ನಾದಸ್ವರವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಜೆಕ್ಟ್ ಸಿಐಟಿ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ ಪ್ರಸ್ತುತಿ ಎಸ್ ಈಶ್ವರ್ ಭಟ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. ಇವು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6 ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
3: This is Akashwani, the news read by Subhadra Ramachandran. Prime Minister Narendra Modi arrived in Gothenburg, Sweden this evening on the third leg of his five-nation tour after concluding his visit to the Netherlands. He was received at the airport by the Swedish Prime Minister Ulf Kristersson. During his two-day visit to Sweden, Mr. Modi will hold bilateral talks with his Swedish counterpart and review the entire gamut of bilateral relations. The two sides are also expected to explore new avenues of cooperation in trade, green transition, artificial intelligence, emerging technologies, startups, resilient supply chains, defense, space, climate action, and people-to-people ties. The two prime ministers will also jointly address the European Round Table for Industry, a leading pan-European business forum, along with the President of the European Commission, Ursula von der Leyen. Before departing for Gothenburg, Dutch Prime Minister Rob Jetten personally came to Amsterdam Airport to bid farewell to Prime Minister Modi. During his two-day visit to the Netherlands, Prime Minister Modi held bilateral talks with his Dutch counterpart. The two countries signed 17 agreements to strengthen cooperation in defense, critical minerals, and other key sectors. Both leaders also expressed deep concern over the situation in West Asia and its implications for global energy supplies and trade networks. Union Home and Cooperation Minister Amit Shah today inaugurated the Innovation and Incubation Center at the National Institute of Design NID in Gandhinagar, Gujarat. Speaking on the occasion, Mr. Shah highlighted the importance of the National Institute of Design, saying it is an institution that connects creativity with entrepreneurship. He said institutions like NID provide youth with the right platform for innovation and professional development. Mr. Shah, who's on a two-day visit to Gujarat, also inaugurated a newly built 5 lakh liter capacity plant of Madhur Dairy in Gandhinagar today. Union Railway Minister Ashwini Vaishnav today virtually flagged off a new express train service between Bengaluru and Mumbai, boosting rail connectivity between Karnataka and Maharashtra. Speaking on the occasion, Mr. Vaishnav said the long-pending demands of people in South and North Karnataka are now being fulfilled. He also announced that the Vande Bharat sleeper service between Bengaluru and Mumbai is expected to begin soon. Highlighting railway infrastructure growth, the minister said, Karnataka currently operates 12 pairs of Vande Bharat trains. He added that bullet train corridors connecting Bengaluru with Hyderabad and Chennai have also been approved. India has strongly condemned attacks on commercial shipping in the Strait of Hormuz, calling them unacceptable. India's permanent representative to the UN, Parvathaneni Harish, said targeting civilian crew and disrupting freedom of navigation cannot be justified. He was speaking at a special meeting of the United Nations Economic and Social Council on safeguarding global energy and supply flows. Mr. Harish's remarks came days after an India-flagged commercial vessel was attacked off the coast of Oman. In the United Arab Emirates, a drone strike triggered a fire outside the Baraka nuclear power plant in Abu Dhabi today. According to the Abu Dhabi Media Office, the blaze broke out in an external electrical generator located outside the plant's perimeter. Authorities said there were no injuries and no impact on radiological safety levels. The UAE's nuclear regulator confirmed that the fire did not affect the plant's operations or safety systems, adding that all reactor units continue to function normally. In IPL cricket, Royal Challengers Bengaluru have set a target of 223 runs for Punjab Kings in Dharamshala. Chasing that target, Punjab Kings were 62 for 4 in 7.3 overs when reports last came in. Earlier put into bat, Royal Challengers Bengaluru posted 222 runs for the loss of 4 wickets in their allotted 20 overs. In badminton, India Shreyanshi Vali Shetty clinched the silver medal in women's singles at the Baoji China Masters in China today. She went down to local favourite An Chi Yuan in straight sets 14-21, 6-21 in the summit clash of the Super 100 event at Baoji City Gymnasium. And that is the end of this news bulletin.
2: Samya Arugante 10 nimisha nama mundina karyakrama idiga
4: Akashavani ಮೈಸೂರು
5: ಸಿನಿಮಾ ಯಾನ
4: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ
6: ರೇಖಾ ಕಾಖಂಡಕ್ಕಿ ಅವರ ಕಾದಂಬರಿ ಆಧರಿಸಿ ಕೆವಿ ಜಯರಾಮ್ ಅವರು ಚಿತ್ರಕಥೆ ರಚಿಸಿ ನಿರ್ಮಿಸಿ ನಿರ್ದೇಶಿಸಿದ ಅರುಣರಾಗ ಚಿತ್ರಕ್ಕಾಗಿ ಗೀತಾ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದರು. ಅನಂತನಾಗ್ ನಾಯಕನಾಗಿರುವ ಈ ಚಿತ್ರದ ಹಾಡುಗಳನ್ನು ದೊಡ್ಡರಂಗೇಗೌಡ ಅವರು ರಚಿಸಿದ್ದರೆ ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಡಾಕ್ಟರ್ ಜಾನಕಿ ತುರ್ತು ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗರ್ಭಿಣಿ ಹೆಣ್ಣು ಮತ್ತು ಮಗುವನ್ನು ಕಾಪಾಡಿದರೂ ಕೂಡ ಆಕೆಯನ್ನ ಅಮಾನತ್ತು ಮಾಡಲಾಗುತ್ತದೆ. ಅದಾಗ ತಾನೇ ವಿದೇಶದಿಂದ ಹಿಂತಿರುಗಿದ ತಜ್ಞ ವೈದ್ಯ ಡಾಕ್ಟರ್ ಸುಮೇಶ್ ಕಾನೂನು ಪ್ರಕಾರ ಡಾಕ್ಟರ್ ಜಾನಕಿ ತಪ್ಪು ಮಾಡಿದ್ದರೂ ಕೂಡ ಜೀವಗಳನ್ನು ಕಾಪಾಡಿರುವುದರಿಂದ ಎಚ್ಚರಿಕೆ ನೀಡಿ ಆಕೆಯನ್ನ ಒಪ್ಪಿಕೊಳ್ಳುವ ಸಲಹೆ ನೀಡುತ್ತಾನೆ. ತನ್ನನ್ನು ಉಳಿಸಿದ ವೈದ್ಯನಿಗೆ ಧನ್ಯವಾದ ಹೇಳಲು ಬಂದ ಜಾನಕಿಗೆ ಡಾಕ್ಟರ್ ಸುಮೇಶ್ನನ್ನ ಕಂಡು ಅಚ್ಚರಿ ಆಘಾತ. ಆ ಗಳಿಗೆಗೆ ಆಕೆ ನೆನಪಿಗೆ ಜಾರುತ್ತಾಳೆ. ಡಾಕ್ಟರ್ ಸುಮೇಶ್ ಜಾಹ್ನವಿಯ ಸೋದರತ್ತೆಯ ಮಗ. ಅವರಿಬ್ಬರು ಮದುವೆಯಾಗಲಿದ್ದಾರೆ ಎಂದು ಹಿರಿಯರು ನಂಬಿದ್ದಾರೆ. ಈ ಮಧ್ಯೆ ವಿದೇಶದಲ್ಲಿ ಓದಿಕೊಂಡು ಹೆಚ್ಚಿನ ಹಣ ಸಂಪಾದಿಸುವ ಗೆಳೆಯ ನಾರಾಯಣನ ಸಲಹೆ ಡಾಕ್ಟರ್ ಸುಮೇಶ್ಗೆ ಇಷ್ಟವಾಗುತ್ತದೆ. ಈ ಮಧ್ಯೆ ಒಮ್ಮೆ ಸುಮೇಶ್ ಮತ್ತು ಜಾಹ್ನವಿಯ ನಡುವೆ ದೈಹಿಕ ಸಂಪರ್ಕ ಕೂಡ ನಡೆದು ಹೋಗುತ್ತದೆ. ಮದುವೆ ಮಾಡಿಕೊಂಡು ಅಮೆರಿಕೆಗೆ ಹೋಗು ಎಂಬ ಸಲಹೆ ಸುಮೇಶನಿಗೆ ಇಷ್ಟವಾಗುವುದಿಲ್ಲ. ಸುಮೇಶ್ನನ್ನ ಈ ಇಕ್ಕಟ್ಟಿನಿಂದ ಪಾರು ಮಾಡಲು ಅವನ ಗೆಳೆಯ ನಾರಾಯಣ ಸುಮೇಶ್ನನ್ನ ಮದುವೆಯಿಂದ ಬಿಡುಗಡೆ ಮಾಡೆಂದು ಹಣದ ಆಮಿಷ ಒಡ್ಡುತ್ತಾನೆ.
7: ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಮುಖ ತೋರಿಸೋಕಾಗದೆ ನಿಮ್ಮನ್ನ ಕಳಿಸಿದಾನೆ.
8: ಟೇಕ್ ಇಟ್ ಈಸಿ.
7: ಐ ಸೇ ಗೆಟ್ ಔಟ್
6: ಎನ್ನುತ್ತಾಳೆ ಜಾಹ್ನವಿ. ಸುಮೇಶ್ ಮತ್ತು ಜಾಹ್ನವಿಯ ಮದುವೆ ನಡೆದರೂ ಕೂಡ
8: ನೀನ್ ನನ್ನ ಹೆಂಡತಿ ಆಗಲ್ಲ, ನಾನು ನಿನ್ನ ಗಂಡ ಅಲ್ಲ. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ವಿದ್ಯೆ ಬುದ್ಧಿ ಗಂಡಿನ ಓದಿಗೆ ಸರಿಸಮಾನವಾಗಿ ಯೋಚಿಸುವ ಯೋಗ್ಯತೆ ಇರಬೇಕು. ಅಡಿಗೆ ಮನೆಗೆ ಯೋಗ್ಯಳಾದವನ್ನು ಕಟ್ಕೊಂಡು ನಾನು ಇನ್ನೇನು ಅನುಭವಿಸ್ಬೇಕು
6: ಎನ್ನುವ ಸುಮೇಶ ಕಡೆಗೂ ಜಾಹ್ನವಿಯನ್ನ ಇಲ್ಲೇ ಬಿಟ್ಟು ವಿದೇಶಕ್ಕೆ ಹಾರಿಬಿಡುತ್ತಾನೆ. ಸುಮೇಶ್ನ ಗೆಳೆಯನೊಬ್ಬನ ಮೂಲಕ ಅಮೆರಿಕದಲ್ಲಿ ಸುಮೇಶ ಲೂಸಿ ಎಂಬ ಹುಡುಗಿಯೊಂದಿಗೆ ಮದುವೆಯಾಗಿದ್ದಾನೆ ಎಂದು ತಿಳಿಯುತ್ತದೆ. ಸುದ್ದಿ ಕೇಳಿ ಸುಮೇಶನ ತಾಯಿ ಹೃದಯಾಘಾತಕ್ಕೆ ಈಡಾಗುತ್ತಾಳೆ. ಆದರೆ ಸುಮೇಶನ ಹಂಗಿಸುವ ಮಾತುಗಳನ್ನು ನೆನೆದ ಜಾಹ್ನವಿ ಛಲದಿಂದ ತಾನೂ ವೈದ್ಯ ಶಿಕ್ಷಣ ಪಡೆಯಲು ನಿರ್ಧರಿಸುತ್ತಾಳೆ. ಈಗ ಜಾಹ್ನವಿ ಡಾಕ್ಟರ್ ಜಾನಕಿಯಾಗಿದ್ದಾಳೆ.
8: ಜಾಹ್ನವಿ, ನಿನ್ನ ಜೊತೆ ಬಹಳ ಕಟುವಾಗಿ ವರ್ತಿಸಿದ್ದೀನಿ. ನಿಜ, ನಿನ್ನ ನಿರ್ಮಲವಾದ ಪ್ರೀತಿಗೆ ಅವಮಾನ ಮಾಡಿದ್ದೀನಿ. ನಿಜ, ನಾನು ಘೋರ ಅಪರಾಧ ಮಾಡಿದ್ದೀನಿ. ಆದ್ರೆ ಆ ತಪ್ಪಿಗೆ ನಾನು ಅದೆಷ್ಟು ಯಾತನೆ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು
6: ಎಂದು ಡಾಕ್ಟರ್ ಸುಮೇಶ್ ಹೇಳಿಕೊಂಡರೂ ಕೂಡ ನಾನು ಈಗ ಬದಲಾಗಿದ್ದೇನೆ ಪ್ರೊಫೆಸರ್. ನಾವು ಗಂಡ ಹೆಂಡತಿ ಎಂಬುದನ್ನ ಯಾರಲ್ಲೂ ಬಯಲು ಮಾಡಬೇಡಿ ಎನ್ನುತ್ತಾಳೆ ಡಾಕ್ಟರ್ ಜಾನಕಿ. 3 ಬಂಗಾರದ ಪದಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದ ಡಾಕ್ಟರ್ ಜಾನಕಿಗೆ ಕಾಲೇಜು ಸನ್ಮಾನ ಮಾಡಿದಾಗ ಎಂದು ಪುರುಷ ಕುಲವನ್ನ ಪ್ರಶ್ನಿಸುತ್ತಾಳೆ ಆಕೆ. ಡಾಕ್ಟರ್ ಜಾನಕಿಯನ್ನ ತನ್ನಲ್ಲೇ ಕೆಲಸ ನೀಡಿ ಕಾಲೇಜು ಉಳಿಸಿಕೊಂಡರೂ ಕೂಡ ನಿಮ್ಮೆದುರೇ ಇದ್ದರೆ ನನ್ನ ಮನಸ್ಸು ಬದಲಾಗುವುದು ಎಂಬ ಭ್ರಮೆ ಬೇಡ ಎನ್ನುತ್ತಾಳೆ ಡಾಕ್ಟರ್ ಸುಮೇಶನಿಗೆ ಆಕೆ. ಆದರೆ ಇತರರ ತಪ್ಪಿನಿಂದ ಇಕ್ಕಟ್ಟಿಗೆ ಸಿಲುಕುವ ಜಾನಕಿಯನ್ನ ಕಾಪಾಡುವ ಡಾಕ್ಟರ್ ಸುಮೇಶ್ ಆಕೆಯ ಒಳ್ಳೆಯ ಗುಣಗಳನ್ನ ರೋಗಿಗಳ ಎದುರಿಗೆ ಹೊಗಳಿದರೂ ಕೂಡ ಕರಗದ ಆಕೆಯನ್ನ ಕಂಡು

0: ಎಂದು ಹಾಡುತ್ತಾನೆ. ಆದರೆ ಸಹವೈದ್ಯನೊಬ್ಬ ಜಾನಕಿಯೊಂದಿಗೆ ದುರ್ವರ್ತನೆ ತೋರಿದಾಗ ಸುಮೇಶ್ ತನಗೆ ತಾಳಿ ಕಟ್ಟಿದ ಗಂಡ ಎಂಬುದನ್ನು ಒಪ್ಪಿಕೊಳ್ಳುತ್ತಾಳೆ ಡಾಕ್ಟರ್ ಜಾನಕಿ. ಜಾಹ್ನವಿಯ ತಂದೆಯ ಮಿದುಳಿನಲ್ಲಿರುವ ಗಂಟನ್ನು ಆಪರೇಷನ್ ಮಾಡಿ ಕಾಪಾಡಿದ ಡಾಕ್ಟರ್ ಸುಮೇಶನಿಗೆ ಫೀಸ್ ಕೊಡಲು ಹೋದ ಡಾಕ್ಟರ್ ಜಾನಕಿಗೆ,
1: ನಾನು ಮಾಡಿದ ಆಪರೇಷನ್ಗೆ ಫೀಸ್ ಕೊಡುವಷ್ಟು ಸೊಕ್ಕು ಬಂತ ನಿನಗೆ
0: ಎಂದು ಆತ ಕೇಳಿದಾಗ,
2: ಹೆತ್ತವ್ರನ್ನ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವಳನ್ನ ಕಡೆಗಾಣಿಸಿ ಪರದೇಶಕ್ಕೆ ಹೋಗಿ ಮತ್ತೊಬ್ಬಳನ್ನ ಮದುವೆ ಮಾಡ್ಕೊಂಡಿದ್ದು ಹಣಕ್ಕಾಗಿ ಅಲ್ವೇನು
0: ಎಂದು ಕೇಳುತ್ತಾಳೆ ಜಾಹ್ನವಿ. ಆಗ ಅಮೆರಿಕದಲ್ಲಿ ನಾಗರಿಕತೆ ಕೊಡಿಸುವ ನೆಪದಲ್ಲಿ ಅಲ್ಲಿನ ಹೆಣ್ಣುಗಳೊಂದಿಗೆ ಮದುವೆ ಮಾಡಿಸುವ ಜಾಲದಲ್ಲಿ ತಾನು ಸಿಲುಕಿ ಮೋಸ ಹೋದದ್ದು, ಅವರಿಂದ ದೂರವಾಗಿ ಶಿಕ್ಷಣ ಮುಗಿಸಿ ಭಾರತಕ್ಕೆ ಮರಳಿದ್ದನ್ನ ಮಾವನ ಬಳಿ ಹೇಳಿಕೊಳ್ಳುವ ಡಾಕ್ಟರ್ ಸುಮೇಶ್ ಜಾಹ್ನವಿ ಸುಖವಾಗಿರಲಿ ಎಂದು ಡೈವೋರ್ಸ್ ಪತ್ರಕ್ಕೆ ಸಹಿ ಮಾಡಿಕೊಡುತ್ತಾನೆ.
1: ತಪ್ಪು ಇಬ್ಬರಿಂದ ನಡೆದಿದೆ, ಆದ್ರೆ ಅವನು ತನ್ನ ತಪ್ಪನ್ನು ಒಪ್ಕೊಂಡು ದೊಡ್ಡವನಾಗೋದ? ನೀನ್ ಮಾತ್ರ ಒಪ್ಕೊಳ್ಳದೆ ಇನ್ನು ಹಾಗೇ ಇದೀಯ ಅಲ್ವೇ ಜಾಹ್ನವಿ? ನೀನ್ ಗಂಡ ಬಿಟ್ಟವಳಾಗಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ಕೊಂಡು ಇರ್ಬಲ್ಯ
0: ಎಂದು ತಂದೆ ಕೇಳಿದಾಗ ಜಾಹ್ನವಿಯ ಮನಸ್ಸು ಬದಲಾಗಿ ದುಃಖದಲ್ಲಿ ಹಾಡುತ್ತಿದ್ದ ಸುಮೇಶನನ್ನ ಆಕೆ ಬೆನ್ನು ಹತ್ತಿ,
3: ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ,
0: ಬೀಳಲಿರುವ ಮರದಿಂದ ಆತನನ್ನು ಕಾಪಾಡಿ ಇಬ್ಬರು ಮತ್ತೆ ಒಂದಾದರೂ ಎಂಬಲ್ಲಿಗೆ ಚಿತ್ರ ಸಮಾಪ್ತಿ.
4: ಸಿನಿಮಾ ಯಾನ,
5: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
4: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
5: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
6: ಸಮಯ 6:15:50.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಶನ್.
9: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
10: Tantragnyana Taranga CDAC chute ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
11: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
12: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8:00 ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8:00 ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
13: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
14: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
13: ಕೇಳಿ ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಸ್ನೇಹಿತರಿಗೆ ಗಮನಿಸಿ, ಈ ತಿಂಗಳ 25 ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಮೊಬೈಲ್ ಸಂಖ್ಯೆ 9945715787 ಅಥವಾ 9945616088 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು. ಸಮಯ 6:20 ಸಂಸ್ಕೃತದಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನು ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನು ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನು ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನ ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

0: ആകാശവാണി മൈസൂരു FM 100.6.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Shape a successful career with world-class education.
5: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
6: First film, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
7: ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
8: ಇದು ಮೈಸೂರು ಆಕಾಶವಾಣಿ, ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
9: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
10: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
9: ಮೈಸೂರು ಕೇಳೋರಿಗೆಲ್ಲ ಅದೇ ಧನ್ಯವಾದ.
0: ಈಗ ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
11: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
12: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
13: ಬಂದ್ಬಿಟ್ಲು ದೊಡ್ಡದಾಗಿ
12: ಹೋಗಿ.
14: RBI ಹೇಳುತ್ತೆ,
12: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
15: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
12: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
14: RBI ಹೇಳುತ್ತೆ,
12: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ BLDE ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, BLDE ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು NNC ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
8: ಜಲ ಜಲ ಜಲ ಧಾರೆಯಾಗಿ ಭೂಮಿಯ
9: ಆಕಾಶವಾಣಿ ಮೈಸೂರು FM 100.6, ಸಮಯ 6:51.

0: ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ಎಂದಿನಂತೆ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಉಮೇಶ್. ಇದಾದ ನಂತರ ಕೃಷಿ ಲೋಕವನ್ನು ಕೇಳುವಿರಿ. ಆಮೇಲೆ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನವಾಣಿ ಕಾರ್ಯಕ್ರಮಗಳ ಮುನ್ನೋಟವಿದೆ. ಪ್ರಸ್ತುತಿ ಜಿಎನ್ ಮಂಜುನಾಥ್ ಅವರಿಂದ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Shape a successful career with world-class education.
2: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
3: Mooru college nalli
4: chintisbedi.
3: ಫೀಸ್ ನೋಡು.
5: ಏನ್ ಸಮಾಚಾರ? ಏನಾಯ್ತು?
4: ಫೀಸ್ ನ ಟೆನ್ಷನ್?
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: RBI ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ ನಲ್ಲಿ. ಅರೆ ವಾ,
11: ಸಿಕ್ಕಿಬಿದ್ರು.
12: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಜಯಣ್ಣ.
1: ಅಣ್ಣ, ನೀನು ಸುಂದರಕ್ಕ ಇಬ್ರು ಒಂದ್ ಮಾತ ಕೇಳಿಸ್ಕೊಬಿಡಿ.
0: ಅಂದ್ರೆ ನಿನ್ ಮಾತನ್ನ ಕೇಳ್ತಾನೆ ಇರ್ಬೇಕಪ್ಪ ನಾವು.
1: ಹಂಗಲ್ಲ, ಒಂದೇ ಪಾಯಿಂಟ್, ಏನೇ ಮಾತಾಡಿದ್ರು ಇವತ್ತು ನಾನು ಟೆನ್ಷನ್ ಮಾಡ್ಕೊಳಕಿಲ್ಲ.
0: ಓಹೋ, ಅದನ್ನ ಹೇಳಕ್ ಕಾಯ್ಕೊಂಡಿದ್ಯಪ್ಪ.
1: ನೀ ಏನಾರು ಮಸ್ಕಿರಿ ಮಾಡು, ನೋ ಟೆನ್ಷನ್.
0: ನಾನೆಲ್ಲ ಮಸ್ಕಿರಿ ಮಾಡ್ದನು?
1: ಯಾಕೆ ಹೇಳು?
0: ಯಾರ
1: ಅಂತ ಕೇಳ್ಬೇಕ್ ನೀನ್ ಯಾಕೆ ಅಂತ.
0: ಟೆನ್ಷನ್
2: ಯಾಕೆ ಅಂತ
1: ಹೇಳವ ನೋಡಮ್ಮ, ನಿಂಗೆ ಗೊತ್ತಾದ್ರೆ.
2: ಅಧಿಕ ರಕ್ತದೊತ್ತಡದ ಬಗ್ಗೆ ಏನೋ ಹೇಳ್ತಾ ಇದೀರಾ ಅಂತ ಅನ್ಸುತ್ತೆ.
0: ಅದೇ ಹೈ ಟೆನ್ಷನ್.
2: ಹೈ ಟೆನ್ಷನ್
0: ಅದಪ್ಪ,
1: ಟೆನ್ಷನ್ ವೈರು
0: ಅದೇ ಜಾಸ್ತಿ ಅಲ್ವಪ್ಪ ಟೆನ್ಷನ್.
1: ಅದಲ್ಲ, ಇದು ಬಿಪಿ ಅಂತಾರಲ್ಲ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ,
0: ರಕ್ತ ಜಾಸ್ತಿ ಆಗದಪ್ಪ,
2: ಹೈಪರ್ ಟೆನ್ಷನ್.
1: ಹೇಳು ಅಣ್ಣ. ಈಗ ನಲ್ಲಿ ಕೊಳವೆ ಕ್ಲೀನ್ ಆಗಿದ್ರೆ ಕೊಳವೆ ನೀರು ಸರಾಗಾಗಿ ಒರಿಯೋದಿಲ್ಲಪ್ಪ. ಅದ್ರ ಒಳಗಡೆ ಈ ಪಾತ್ರೆ ಗೀತ್ರೆ ತೊಳೆಯೋರು ಹುಣಸೆ ಹಣ್ಣು ಪಣಸೆ ಹಣ್ಣು ಎಲ್ಲ ಸೇರಿಸ್ಬಿಟ್ರೆ ಏನಾಯ್ತದೆ? ಇವಳು
0: ಕಟ್ಕತ್ತದೆ
1: ಅಲ್ವಾ? ಹಂಗೆ ಈಗ ರಕ್ತನಾಳದಲ್ಲಿ ಕೊಬ್ಬು ಕಟ್ಕೊಬಿಟ್ರೆ ಅದ ರಕ್ತನ ಆ ಕೊಳವೆನಾಗೆ ಕಳ್ಸಕ್ಕೆ ಹೃದಯ ಜಾಸ್ತಿ ಕೆಲಸ ಮಾಡ್ಬೇಕಾಯ್ತದೆ.
0: ಅದಕ್ಕೆ
1: ಟೆನ್ಷನ್,
0: ಹಾರ್ಟ್ ಅಟ್ಯಾಕ್ ಅಂತಾರ, ಅದಾಗ್ಬಿಟ್ಟದಪ್ಪ.
2: ಹಾರ್ಟ್ ಅಟ್ಯಾಕ್ ಆಗತ್ತೆ, ಆಮೇಲೆ ಸ್ಟ್ರೋಕ್ ಹೊಡಿಯತ್ತೆ. ಇಂಟರ್ನ್ಯಾಷನಲ್ ಹೈಪರ್ ಟೆನ್ಷನ್ ಡೇ.
0: ಸುಂದರವ್ವ ಎಲ್ಲ
1: ಓದ್ಕೊಂಬಿಟ್ಟಿಂಗ್ಲಿಷ್ನಾಗ ಮಾತಾಡ್ತಾವಳಾಡ್ಬೇಕಲ್ವೇ?
0: ನಾನ್ ಮಾತಾಡ್ತೀನಿ, ನನಗೂ ಗೊತ್ತದೆ. ಮಾತಾಡ್ತಾರಿ
2: ಚಂದ್ರನಂಗ್ ಬರ್ದೇ ಇರತ್ತ, ಚಂದ್ರನಂಗ್ ಬರೋ ಇಂಗ್ಲಿಷ್ನ ತರ್ಜುಮೆ ಮಾಡೋದನ್ನ ಕಲ್ತ್ಕೊಂಡು
0: ಹೇಳದಲ್ಲಪ್ಪ. ಹೈ ಟೆನ್ಷನ್
1: ದುಬಾಸಿನ ಮಡಿಕೋ ಜೊತೆಗೆ ನೀನ್ ಹೇಳೋ ಇಂಗ್ಲಿಷ್ನ ಸರಿಯಾಗಿ ಅವ್ನು ಹೇಳ್ಬೇಕು ನಿನ್ ಜೊತೆಗೆ ನಿಂತ್ಕೊಂಡು.
0: ಅಲ್ಲ, ನೀವಿಬ್ರು ಏನ್ ಅನ್ಕೊಂಡಿದ್ದಾರೆ
1: ಹಂಗಂದ್ರೆ?
0: ಮತ್ತೆ ಇನ್ನೇನ
1: ಸರಿ, ಅದೇನ್ ಹೇಳು, ಹೈ ಟೆನ್ಷನ್ ಅಲ್ಲ
0: ಮತ್ತ
1: ಹೈಪರ್ ಟೆನ್ಷನ್.
0: ಹೈಪರ್ ಟೆನ್ಷನ್ ಅಯ್ಯ ಬಿಡು. ಈಗ ನೋಡಪ್ಪ ಜಯಣ್ಣ, ನಮ್ಗೆಲ್ಲ ವಯಸ್ಸಾಯ್ತದೆ ಕಯ್ಯ ಅಲ್ವಪ್ಪ, ನಮ್ಮೆಲ್ಲ ಅರ್ಧ ಶತಮಾನ ದಾಟ್ಬಿಟ್ಟಿಮಿ ಅಲ್ವಾ?
1: ನಾನು ಇನ್ನು ಏನು
0: ಜೂನಿಯರ್
1: ಮನಸ್ನಾಗೆ ಇನ್ನು ಹುಡುಗ ಅನ್ಕೊಂಡಿದ್ದೀನಿ. ನಿನಗೆ ವಯಸ್ಸಾಗ್ಬಿಟ್ಟು
0: ಮನೆಯವ್ರ ಮುಂದೆ ಹೇಳ್ಬೇಡಕ್ಕಂತ ಜಯಣ್ಣ ಬೂದಿ ಸುರಿದರು ತಲಗ.
1: ಯಾಕೆ? ಅವರು ಹಂಗೆ ಅನ್ಕೊಂಡವ್ರೆ,
0: ಅವರು ಹಂಗೆ ಅನ್ಕೊಂಡಿದ್ದಾರೆ.
1: ಯಾವಾಗ್ಲೂ ಅಣ್ಣ, ದೇಹಕ್ಕೆ ವಯಸ್ಸಾಯ್ತದೆ, ಮನಸ್ಸಿಗೆ ವಯಸ್ಸಾಗಬಾರ್ದು.
2: ಆದ್ರೂ ದೇಹನ ನಿಯಮಿತವಾಗಿ ತಪಾಸಣೆ ಮಾಡಿಸ್ಕೋಬೇಕು.
1: ಅದು ಸರಿ ಕವ್ವ. ಈಗ ಒಂದ್ಸರಿ ಮನಸ್ನಾಗೆ ನಂಗೆ ವಯಸ್ಸಾಗೋಯ್ತು, ನಂಗೆ ಕೆಲ್ಸಕ್ಕೆ ಬರ್ದನು, ಮತ್ತೆ ಯಾವುದು ಸರಿ ಇಲ್ಲ ಅನ್ಕೋಬಿಟ್ರೆ ಏನಾಯ್ತದೆ ಹೇಳು? 60 ವರ್ಷಕ್ಕೆ ಮೂಲೆ ಸೇರ್ಕೊಬಿಡ್ಬೇಕಾಯ್ತದೆ.
0: ಈಗ
1: ಎಲ್ಲ ಸಾಧನೆ ಮಾಡಿರೋರು ಕೇಳು ಪೂರ್ತಿ, 60 ವರ್ಷದ ನಂತರವೇ ಮಾಡಿರೋ ಸಾಧನೆಗಳು, ಎಷ್ಟು ಜನದ ಪಟ್ಟಿ ಕೊಡ್ಬೇಕು ನಿನ್ಗೆ?
0: ಅದಕ್ಕೆ ನೀನ್ ಇನ್ನು ಕಾಯ್ಕೊಂಡಿದ್ದೆ 60 ಆಗ್ಲಿ ಅಂತ
1: ನೋಡ್ದ? ಸರಿಯಾಗಿ ಹೇಳ್ದೆ.
0: ಹೇಳಪ್ಪ,
1: ಅದಕ್ಕೆ ಹೇಳ್ಬಿಟ್ಟಲ್ಲ ಮುಂಚೆನೆ ನಾನು, ನೀನ್ ಏನ್ ಹೇಳಿದ್ರು ಟೆನ್ಷನ್ ಇಲ್ಲ. ಯಾಕೆ? ಹೈ ಟೆನ್ಷನ್ ಡೇ ಇವತ್ತು. ಅಲ್ಲ, ನೀನೇನು ಹೇಳ್ತಿದ್ದಲ್ಲ ಹೇಳ್ಬಿಡಪ್ಪ.
0: ಇಲ್ಲಿ ಬಿಡಪ್ಪ, ಅದೇನು ಹೇಳ್ಬಿಟ್ಟೆ ಬಿಡು. 60 ವರ್ಷ ಆದ್ಮೇಲೆ ಶುರು ಹಚ್ಕತ್ತೀನಿ ನಾನು ಹೊಸ ಹೊಸ ಪ್ರಯೋಗಗಳನ್ನ ಮಾಡಕ್ಕೆ ಅಂತ ಹೆಸರು ಮಾಡ್ಬಿಡು ನೀನು. ಈಗ ದೇಹಕ್ಕೆ ವಯಸ್ಸಾಯ್ತೆ, ಮನಸ್ಸಿಗೆ ವಯಸ್ಸಾಗಬಾರ್ದು ಅಂತ ಹೇಳ್ದಿರಲ್ಲಪ್ಪ.
1: ವ್ಯವಸಾಯದ ಬದುಕೈತಲ್ಲ ನಾನು ನೀನು ನಮ್ಮ ಸುಂದರಕ್ಕ ಮಾಡೋದು, ಇದಕ್ಕೆ ರಿಟೈರ್ಮೆಂಟೇ ಇಲ್ಲ
0: ಅಲ್ವಪ್ಪ.
1: ಸಾಯೋಗಟ ಮಾಡ್ಬೋದು.
0: 60 ವರ್ಷ ಆಯ್ತಿದ್ದಂಗೆ ಸರ್ಕಾರಿ ಇಲಾಖೆಗಳಲ್ಲಿ ಮನಗಟ್ಬಿಡ್ತಾರೆ, ಆರಕ್ಷಣ ಇರಿಸ್ಕೊಳ್ಳೋದಿಲ್ಲ ಕಣ್ಜಯಣ್ಣ, ಅಲ್ಲಿ ರೈಟ್ ಹೇಳು ನಿಂದಾಗೋಯ್ತು ಟೈಮ್ ಅಂತ. ಈಗ ನೀ ಹೇಳಿದ್ದು ಟಕ್ಕಯ್ಯ, ನಮ್ಗೆ ರಿಟೈರ್ಮೆಂಟ್ ಅನ್ನೋದು ಇಲ್ಲ.
1: ಆಮೇಲೆ ನೋಡ್ಕೋಬಾಪ, ಹೆಚ್ಚಿನ ಪಾಲು ರೈತರು ಯಾರು ಮಣ್ಣು ಮುಟ್ಟಿ ಕಷ್ಟಪಟ್ಟು ದುಡಿತಾರೋ ಇರೋದ್ರಾಗೆ ತೃಪ್ತಿಯಾಗಿರ್ತಾರೋ, ಹೆಚ್ಚಿಗೆ ಆಸೆಗಳನ್ನ ಮಡಿಕಳದಲ್ಲೇ ಜೀವನ ಮಾಡ್ತಾರೋ ಅವ್ರಿಗೆ ಯಾರಿಗೂ ಈ ಹೈ ಟೆನ್ಷನ್ ಇರಕ್ಕಿಲ್ಲ.
0: ಹೌಕಪ್ಪ, ಅದು ಸರಿ.
2: ಅದ್ಯಾಕೆ ನೀವು ಹೈ ಟೆನ್ಷನ್ ಶುರು ಮಾಡ್ಬಿಟ್ಟಿದೀರಲ್ಲ?
1: ಅವನಿಗೆ ಖುಷಿ ಪಡಿಸ್ಬೇಕಲ್ಲ.
0: ಓಹೋ,
1: ಇಲ್ಲಾಂದ್ರೆ ಏನಾದ್ರು ಮಾಡಿ ನನ್ನ ಟೆನ್ಷನ್ ಜಾಸ್ತಿ ಮಾಡ್ತಾನೆ.
0: ನೀವು ಮಾಡ್ಕೋಬೇಡಪ್ಪ, ಟೆನ್ಷನ್ ಮಾಡ್ಕೋಬೇಡ, ಆಯ್ತು, ಒಳ್ಳೇದಲ್ಲ.
1: ಏಳು, ಈಗ ಬಿ ಪಿ ಕಡಿಮೆ ಮಾಡ್ಕೊಳಕ್ಕೆ ಏನ ಮಾಡ್ಬೇಕು?
0: ಈಗ ಅದು ಹೇಳಿ ನಮ್ಮ ಸುಂದರಕ್ಕ ಹೇಳ್ತಿದ್ಲಪ್ಪ, ಈಗ ಅದನ್ನು ಉಪ್ಪು ಖಾರ ಹುಳಿ ಅದೆಲ್ಲ ಓಸಿ ಕಡ್ಕಡ್ಮೆ ತಿನ್ನಬೇಕು, ಹಂಗಾರೆ ದೇಹ ಚೆನ್ನಾಗಿರ್ತದೆ, ಕೊಳವಾಗ ಸರಿಯಾಗಿ ಸಲೀಶಾಗಿ ರಕ್ತ ಹೋಯ್ತದೆ ಅಂತ.
1: ನೀನು ಎಲ್ಲೋದ್ರೂ ಉಪ್ಪಿನಕಾಯಿ ಬಿಡೋದಿಲ್ವಲ್ಲ, ಉಪ್ಪಿನಕಾಯಿ ತಿಂತಂಕವ ಚಂದಾಗಿ
2: ಸೌಟ್ಗಟ್ಲೆ
0: ಹಾಕ್ಬೇಕು. ಭೂತ ಏನ್ ಮಗ ಅಯ್ಯ ಪಿಕ್ಚರು ಅದ್ ನೆನ್ಸ್ಕೊಂಡ್ರೆ
2: ಅರ್ಧ ಶತಮಾನ ಆಗೋಯ್ತು ಅಂತ ಹೇಳಿದ್ರು. ಆಕ್ಚುಲಿ ಅವ್ರು ಉಪ್ಪು ಕಡಿಮೆ ಮಾಡ್ಬೇಕು, ಚೆನ್ನಾಗಿ ನೀರ್ ಕುಡಿಬೇಕು.
0: ಏನ್ ಡಾಕ್ಟರ್ ಕಯ್ಯ,
2: ಮತ್ತೆ ಇವಾಗ ತಾನು ಕೇಳ್ಕೊಂಡು ಬಂದಿದ್ದೀನಿ ಡಾಕ್ಟರ್ ಹತ್ರ. ಇಲ್ಲ ನಮ್ ಭಾವ ಮೊನ್ನೆ ಬಸ್ಸಲ್ಲಿ ಹೋಗ್ತಿರ್ಬೇಕಾರೆ ತಲೆ ಸುತ್ತ ಬಿದ್ಬಿಟ್ರು, ಆಮೇಲೆ ಬಸ್ ನಲ್ಲಿ ಇದ್ದ ಜನನೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ನೋಡಿದ್ರೆ ಬಲ್ಭಾಗ ಪೂರ್ತಿ ಸ್ವಾಧೀನ ಹೊಟ್ಟೋಗಿದೆ ಅವ್ರಿಗೆ. ಅವಾಗ ಡಾಕ್ಟರ್ ಹೇಳಿದ್ರು ಇವ್ರಿಗೆ ಹೈ ಬಿ ಪಿ ಇದೆ, ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡಿಲ್ಲ, ಔಷಧಿ ಸರಿಯಾಗಿ ತಗೊಂತಾ ಇಲ್ಲ ಅಂತ ಅನ್ಬಿಟ್ಟು.
0: ನೋಡು ನಮ್ ಸುಂದರಕ್ಕ ಪ್ಯಾಟಿಗೆ ಸೇರ್ಕೊಂಡ್ಬಿಟ್ಟು ಎಷ್ಟು ಫಸ್ಟ್ ಆಗಿ ಮಾತಾಡ್ತಾಳೆ.
1: ಅದೇನ ಪಂಪ್ ಇದ್ದದಂತೆ ಕಣ್ಣ,
0: ಯಾವ್ದು ಸೈಕಲ್ ಪಂಪ್
1: ಅಲ್ಲ ಅಳಿಯಕ್ಕೆ.
0: ಅಯ್ಯೋ ಜಯಣ್ಣ
1: ಪಂಪು ಅದ ಒತ್ತರ ನೋಡು ಒಂದ್ ಕಡೆಯಿಂದ
0: ಈ ಕಲಾಯಿ ಹಾಕ್ತಿದ್ರಲ್ಲ ಆತರ ಪಂಪಯ್ಯ.
1: ಅಲ್ಲ
0: ನೆಲಕ್ಕೆ ಬೆಂಕಿ ಹಾಕ್ಬಿಟ್ಟು
1: ನೋಡಿಲ್ವಾ ನೀನ್ ಡಾಕ್ಟರ್ ತಾವು ಯಾವಾಗಲೂ ಪರೀಕ್ಷೆ ಮಾಡಿಸ್ಕೊಂಡಿಲ್ವಾ, ಅದು ಬಲೂನ್ ತರ ಇರ್ತೈತೆ, ಅದ ಕೈಯಾಗ ಒತ್ತಿರ್ತಾರೆ, ಅದೇನೋ ಕಡ್ಡಿ ಆಡ್ತಿರ್ತದಪ್ಪ ಮ್ಯಾಕೆ ಕೆಳಕ್ಕೆ, ಅದ್ ನೋಡ್ಬಿಟ್ಟು ಅದೇನೋ ಏಳು ತರಪ್ಪ 120 80 ಓ
0: ಅಷ್ಟಿರ್ಬೇಕವ್ವ, ಮ್ಯಾಕ್ ಹೋದಾಗ 170 ಕೆಳಕ್ ಹೋದಾಗ 80
1: ಯಾರಿಗ್ ಗೊತ್ತಪ್ಪ. ಡಾಕ್ಟ್ರನ್ನು ಕೇಳ್ದೆ ಅದೇನು ಸರಿಯಾಗಿ ತೋರದೇ ಇಲ್ವಲ್ಲ ಡಾಕ್ಟ್ರೆ, ನಮಗೂ ಅರ್ಥ ಮಾಡಿಸಿ ಅಂತಂದ್ರೆ ಅವರು ಹೇಳಿದ್ರು ನೀನು MBBS ಓದ್ಕೊಬ ನಿಂಗೆ ಗೊತ್ತಾಯ್ತದೆ ಅಂತ.
0: 60 ಮಾಡು ನೀನು.
1: ಅದಕ್ಕ ನಾನು ಹೇಳ್ದೆ ಈಗ ನಾನು ಓದಕ್ಕಾಯ್ತಾ ಇರ್ಲಿ ಬಿಡಿ ಅಂತಂದೆ. ಅದಕ್ಕ ಅವ್ರು ಅಂದ್ರು ಸರಿಯಾಗದೆ ಹೋಗು, ನಿಂದೇನ್ ಸಮಸ್ಯೆ ಇಲ್ಲ, ಆದ್ರೆ ಈ ಬಿಳಿ ಇಸ ಅದಲ್ಲ ಅದನ್ನ ಕಡಿಮೆ ಮಾಡ್ಬಿಡಿ ಅಂತಂದ್ರು. ಬಿಳಿ ಇಸ ಸರಿಯಾಗಿ ಹೇಳ್ದೆ. ಇನ್ನೊಂದು ಹೇಳ್ಬಿಡು,
2: ಇನ್ನೊಂದು ಸಕ್ಕರೆ
1: ನೋಡ್ದ. ಈಗ ಹೆಂಗೆ ಗೊತ್ತಾ ಚಂದ್ರಣ್ಣ, ಈಗ ನಿನಗೆ ಈ ಬಿ ಪಿ ಬಂದದೆ ಅಂತ ಇಟ್ಕ ಆಯ್ತಾ.
0: ನನ್ಗೆ ಚೆನ್ನಾಗಿ
1: ಅನ್ಕೇನ್ ಬರುದಿಲ್ಲ ಅನ್ಕೊಳಕ್ಕೇನು ಹೂನ್ ಆಯ್ತಾ. ಈಗ ಡಾಕ್ಟ್ರು ಏನ್ ಹೇಳ್ತಾರೆ, ಏಯ್ ಉಪ್ಪು ತಿನ್ಬೇಡ ಅಂತಾರೆ. ಸಕ್ಕರೆ ತಿನ್ನು ಅಂತ ಏನ್ ಡಾಕ್ಟರ್ ಹೇಳಕ್ಕಿಲ್ಲ, ನೀನೇ ಅನ್ಕೊಬಿಡ್ತೀಯ ಅಲ್ಲ ಉಪ್ಪಿಲ್ಲ ತಾನೇ ಸಕ್ಕರೆ ತಿಂತೀನಿ ಅಂತ. ಇಲ್ಲ ಸಕ್ಕರೆ ಕಾಯಿಲೆ ಅಂತ ಒಂದದೆ ಗೊತ್ತಲ್ಲ ನಿಮ್ಗೆ, ಅದು ಬಂದ್ರೆ ಸಕ್ಕರೆ ತಿನ್ಬೇಡ ಅಂತಾರೆ, ಅವಾಗ ಉಪ್ಪು ತಿನ್ನಕ್ ಶುರು ಮಾಡ್ತಾರೆ. ಈ ಎರಡು ಅಂಟಮ್ಮ ಅಂದ್ರೆ ಕಾಯಿಲೆ ಅಂತ ಕಣ್ಣ, ಒಂದ್ ಬಂದ್ರೆ ಇನ್ನೊಂದು ಪಿರಿ ಅವಳೊಂದಂಗೆ ಜೊತೆಗೆ ಬಂದ್ಬಿಡ್ತದೆ.
0: ಪ್ಯಾಟರ್ನ್ ಅಲ್ಲಿ ಇದಿಟ್ಟಿರ್ತಾರಲ್ಲಪ್ಪ ಅದೇನ ಆಪರು ಆಪರ್ ಹಂಗೆ.
1: ಕುಕ್ಕರ್ ತಗೊಂಡ್ರೆ ಚಟ್ನಿ ಫ್ರೀ,
0: ಚಟ್ನಿಯ ಕುಕ್ಕರ್ಗ ಅದೆಲ್ಲಯ್ಯ
1: ಯಾರಿಗ್ ಗೊತ್ತು,
0: ಚಟ್ನಿಗೂ ಕುಕ್ಕರ್ಗೂ ಏನಯ್ಯ ಸಂಬಂಧ.
1: ಮಿಕ್ಸರ್ ಚಟ್ನಿ ಮಾಡೋದು
2: ಮಿಕ್ಸಿ,
1: ಅರ್ಥ ಮಾಡ್ಕೋಬೇಕು ನೀನು, ಹಂಗಂಗೆ ತಿಳ್ಕೋಬಾರ್ದು.
0: ಆಯ್ತಾಯ್ತು.
1: ಕುಕ್ಕರ್ ತಗೊಂಡ್ರೆ ಮಿಕ್ಸರ್
0: ಫ್ರೀ, ಅಕ್ಕಿ ಚಟ್ನಿ
1: ರೊಟ್ಟಿ ಮಾಡೋ ಕಾವಲಿ ತಕೊಂಡ್ರೆ ರೊಟ್ಟಿ ಎಬ್ಬ ಇದ್ ಬತ್ತದಲ್ಲ ಮಗಚಿಕಾಯಿ ಪಿರಿ
0: ಅಲ್ಲ.
1: ದೊಡ್ಡದು ಪಾತ್ರೆ ತಕೊಂಡ್ರೆ ಸೌಟ್ ಫ್ರೀ,
0: ಹಂಗೆ
1: ಇದು ಬಿ ಪಿ ಬಂದ್ರೆ
2: ಶುಗರ್ ಫ್ರೀ,
1: ಸಕ್ಕರೆ ಕಾಯಿಲೆ ಪಿರಿ
0: ಬೇಡ ಅಂದ್ರು ಬತ್ತದೆ ಜೊತೆಗೆ.
1: ಯಾವ್ದೋ ಒಂದ್ ಫಿಲಂ ಬಂತಲ್ಲ,
0: ಯಾವ್ದಯ್ಯ
1: ಯಾವ್ದೋ ಅಬರನ ಕತೆ ಅಂತ
0: ಹೋಕಪ್ಪ
1: ಫಿಲಮ್ ನೋಡಿದ್ಯಾ
0: ಪೋಸ್ಟ್ ಮನ್ನು?
1: ಅಲ್ಲ ಅವರು ಹೇಳ್ತಿರ್ತಾರ ನೋಡು ಡಾಕ್ಟರ್ ತಾವ, ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದ ಕಯ್ಯ ನಿಂಗೆ ಅಂದ್ರೆ, ಅವ ಹೇಳ್ತಾನೆ ನಾನು ಜೀವ ಬಂದಾಗ ಸಕ್ಕರೆ ತಿನ್ನೋದಿಲ್ಲ, ನಂಗೆ ಯಾವ ಕಡೆ ಏನ್ ಬರ್ತದೆ ಸಕ್ಕರೆ.
0: ನೋಡಪ್ಪ ಸಕ್ಕರೆ ತಿನ್ನೋರ್ಗೆ ಬರೋದಿಲ್ಲ
1: ಅಲ್ಲ, ಅದು ಹಂಗದೆ ಪರಿಸ್ಥಿತಿ. ತುಂಬಾ ಜನ ಹಂಗ ಅನ್ಕೋತಾರೆ ಸಕ್ಕರೆ ತಿನ್ನೋದಿಲ್ಲ ನಂಗೆ ಯಾಕೆ ಬರ್ತದೆ ಸಕ್ಕರೆ ಕಾಯಿಲೆ ಅಂತ. ಅದು ಇವೆಲ್ಲ ಏನಂತಾರೆ ಗೊತ್ತಾ, ಇಂಗ್ಲಿಷ್ ನಲ್ಲಿ ಏನೋ ಅಂತಾರಲ್ಲವ, ನಿಶಬ್ದವಾಗಿ ಸಾಯಿಸ್ಬಿಡ್ತದೆ,
2: ಸೈಲೆಂಟ್ ಕಿಲ್ಲರ್.
1: ಹೇಳಿ ಇನ್ನೊಂದ್ಕಿತ ನೋಡು,
2: ಸೈಲೆಂಟ್ ಕಿಲ್ಲರ್ ಬಂದಿರೋದೇ ಗೊತ್ತಿರಲ್ಲ
1: ಅವ್ನು ಹೇಳ್ತಾನೆ.
0: ಯಾವ್ದವ ಕಿಲ್ರು ಕಿಲ್ರು
1: ಅಲ್ಲ, ಅದು ಸೈಲೆಂಟ್ ಆಗಿ ಬರ್ತದೆ. ಹುಲಿ ಬೇಟೆ ಮಾಡಕ್ ಹೆಂಗ್ ಬರ್ತದೆ, ಹಸಿ ಶಬ್ದ ಮಾಡ್ದಂಗೆ, ಹಂಗೆ ನಿಂಗೆ ಗೊತ್ತಿಲ್ದಂಗೆ ಬಂದ್ಬಿಡ್ತದೆ.
0: ಒಂದು ಗೊಟ್ಟಕ್ಕೆ ಅನ್ಬಿಡೋದಿಯೇ,
1: ಗೊಟ್ಟಕ್ಕೆ ಅನ್ನಕ್ಕಿಲ್ಲ, ಅದೇ ಬಂದಿರೋ ಸಮಸ್ಯೆ. ಒಂದೇ ಸರಿ ಸತ್ತೋಗ್ಬಿಟ್ರು ಪರವಾಗಿಲ್ಲ, ಅದು ನಿಧಾನವಾಗಿ. ಈಗ ನಮ್ ಸುಂದರ ಕೇಳಲಿಲ್ವೇ, ಈಗ ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಗ್ಬಿಟ್ಟು ಲಕ್ಕ ಹೊಡೆದು ಬಿಡ್ತದೆ.
0: ಸುಗರ್
1: ಬಂದ್ರೆ ಕಣ್ಣು ಮಂದಾಯ್ತದೆ, ಆಮೇಲೆ ರಕ್ತ ಶುದ್ಧೀಕರಣ ಮಾಡ ಕಿಡ್ನಿ ಹಾಳಾಗೋಯ್ತದೆ,
2: ಕಾಲೇ ಕತ್ತರಿಸ್ಬಿಡ್ತಾರೆ.
1: ಯಾ ಬೇಡಕಪ್ಪ, ಅದನ್ನ ನೋಡಕ್ ಆಯ್ಕಿಲ್ಲ.
0: ಬೇಡಕಪ್ಪ, ಯಾರಿಗೂ ಬರೋದ್ ಬೇಡ ಕಣ. ಅದು
1: ಅದಕ್ಕೆ ಏನ್ ಮಾಡ್ಬೇಕು?
0: ನಾವು ಚೆನ್ನಾಗಿ ಸೊಪ್ಪು ಕಾಳು ಅದೆಲ್ಲ ತಿನ್ನಮ್ಮ.
1: ತಿನ್ನೋದು ಒಂದೇ ಅಲ್ಲ, ಎರಡನೇದು ತಪಾಸಣೆಯ ಮಾಡಿಸ್ಕೋ. ಡಾಕ್ಟರ್ತಾವ ಹೋಗಿ ಎಲ್ಲ ನಂಗೆ ಗೊತ್ತು ಅನ್ಕೊಂಡು ಉಳ್ಳಾಡ್ಕೊಂಡಿರ್ತಾರೆ ಎಷ್ಟೋ ಮಂದಿ. ಆದ್ರೆ ನಾನು ಆರೋಗ್ಯವಾಗಿದ್ದೀನಿ ನಾನು ಹೇಳ್ಕೊಂಡ್ ತಿರುಗೋದಲ್ಲ, ಯಾರು ಹೇಳ್ಬೇಕು?
2: ಡಾಕ್ಟ್ರೆ 30 ವರ್ಷ ಆದ್ಮೇಲೆ ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ.
1: ದೇಹದ ಎಲ್ಲ ಅಂಗಾನು ಪರೀಕ್ಷೆ ಮಾಡಿಸ್ಕೋಬೇಕು. ಈಗ ನಾನು ನೀನು ಸುಂದರಕ್ಕ 6 ತಿಂಗಳಿಗೆ ಒಂದ್ ಕಿತ ಡಾಕ್ಟರ್ ತಾವ ಹೋಗಿ ಸುಗರು ಬಿ ಪಿ ಇನ್ನೇನಾದ್ರು ಸಮಸ್ಯೆ ಇದ್ದಾದ ಕಣ್ ಪರೀಕ್ಷೆ ಮಾಡಿಸ್ಕೋಬೇಕು. ಎಲ್ಲ ಮಾಡ್ಕೊಂಡ್ರೆ ನಮಗೂ ಒಳ್ಳೇದು ಅಷ್ಟೇ, ಡಾಕ್ಟರ್ಗೇನು ಒಳ್ಳೇ.
0: ನಾವು ಏನು ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಕೊಂಡಮ್ಮ, ಇರೋಷ್ಟು ದಿನ ಒಂಚೂರು ಚೆನ್ನಾಗಿರ್ಬೋದು, ಮತ್ತೆ ಹೊಸಿ ಮುಂದಕ್ಕೆ ಹಾಕ್ಬೋದು ಕೈ ಅಷ್ಟೇ ಹೋಗದ ಅಲ್ವಾ. ತಕೊಂಡ ತಕ್ಷಣ ಏನ್ ನಮ್ಮೇನು ಚಿರಂಜೀವಿಗಳಯ್ಯ,
1: ಹೆಂಗಾಯ್ತದೆ? ಈಗ ನಮ್ಗೆ ಸಾವು ಖಚಿತ, ಆದ್ರೆ ಯಾವತ್ ಬತ್ತದ ಸಾವು ಅನ್ನೋದು ಗೊತ್ತಿಲ್ಲ.
0: ಅದ್ ಗೊತ್ತಾಗಿದ್ರೆ ಯಾಕ ಮನ್ಸ ಇನ್ನೂ ನಿಗ್ರಾಮ?
1: ಅದಕ್ಕ ಎಕ್ಸ್ಪೈರಿ ಡೇಟ್ ಹಾಕೊಂಡು ಯಾರು ಬಂದಿರಕ್ಕಿಲ್ಲ. ಹಂಗಾಗಿ ಟೆನ್ಷನ್ ಮಾಡ್ಕೊಳ್ದಲೆ ಇರೋ ಜೀವನ ಖುಷಿಯಾಗಿ ಕಳೆದು
0: ಹೋಗ್ಬೇಕು.
2: ಸತ್ಯವಾದ ಮಾತು ಹೇಳಿದ್ರಿ
0: ನೋಡಪ್ಪ. ನಮ್ಮ ಹಳ್ಳಿ ದಿಕ್ಕೆ ಹೆಂಗೆ ಅಂದ್ರೆ ಜನ ಈಗ ನಮ್ಮಟ್ಟಿಲಿ ನಾವು ಇರೋದೇ ಇಲ್ಲ ಬಿಡು. ಮಾನ್ಲಿ ಪಕ್ಕದ ಹಟ್ಟಿಯವ್ರು ನಮ್ಮ ಮನೆಗೆ ಬರ್ತಾರೆ, ಎಲ್ಲ ಹಟ್ಟಿಯವರು ಸೇರ್ಕೊಂಡು ಈ ಜಗಲಿ ಪಗ್ಲಿ ಹಳ್ಳಿ ಕಟ್ಟೆ ಅಲ್ಲೆಲ್ಲ ಕುಂತ್ಕೊಂಡು ಮಾತಾಡ್ತೀವಿ, ಕಷ್ಟ ಸುಖಗಳನ್ನ ಹಂಚ್ಕೊತೀವಿ. ಬೊಯ್ದಿದ್ರು ಬೊಯ್ದು ಬಿಡ್ತೀವಿ, ಬೆಳಗ್ಗೆ ಎದ್ದಾಗ ಅವ್ನ ಮುಖ ನಾನು ನೋಡಬೇಕು, ನಮ್ಮ ಮುಖ ಅವ್ನು ನೋಡಬೇಕು, ಏನು ಚಂದ್ರಣ್ಣ ಅಂತಾನೆ, ಏನು ಜಯಣ್ಣ ಅಂತ ನೀನಂತೀಯ. ಹಿಂಗೆ ಮನ್ಸಲ್ಲಿ ಇರೋದೆಲ್ಲ ಕಕ್ಬಿಡ್ಬೇಕಯ್ಯ ಅಲ್ವಪ್ಪ, ಒಳಗೇ ಇಟ್ಕೊಂಡು ಬರೀ ಮಾಸಿ ಅದಲ್ಲ ಕಯ್ಯ.
1: ಅದು ಜಪಾನ್ ದೇಶದಾಗ ಯಾರೋ ಪುಸ್ತಕ ಬರ್ದಿದ್ ಓದಿ ಹೇಳ್ತಾ ಇದ್ರು.
0: ಏನ
1: ಇಕ್ಕಿಗಾಯಿ ಅಂತ ಪುಸ್ತಕದ ಹೆಸರು.
0: ಯಾವ್ದಯ ಕಾಯಿ?
2: ಇಕ್ಕಿಗಾಯಿ.
1: ಇಕ್ಕಿಗಾಯಿ
0: ನಂಗೆ ಇದ್ಯಾವ ಇದು
1: ಅಂಟೆಕಾಯಿ ಅಲ್ಲ
0: ಮತ್ತ
1: ಇಕ್ಕಿಗಾಯಿ ಅಂತ ಅದ್ರಾಗೆ ಬರ್ದವ್ರೆ. ಅಲ್ಲಿ ಯಾವ್ದೋ ಒಂದ್ ಹಳ್ಳಿನಾಗೆ ಬದುಕಿರೋರೆಲ್ಲ 100 ವರ್ಷ ದಾಟ್ತವ್ರೆ ಅಂತೆ. ಅವರು ಯಾಕೆ 8 ವರ್ಷ ಬದುಕವ್ರೆ ಅಂದ್ರೆ ಅವ್ರು ಹೇಳೋದು ಪರಸ್ಪರ, ನೀನು ನನಗಿದ್ರೆ ನಾನ್ ನಿನ್ಗೆ ಅಂತ.
0: ಅಲ್ವಪ್ಪ,
1: ನೀನ್ ಇಲ್ದಲೆ ನಾನಿಲ್ಲ, ನಾನ್ ಇಲ್ದಲೆ ನೀನಿಲ್ಲ ಅಂತ.
2: ಜಯಣ್ಣ ಇಲ್ದೆ ಚಂದ್ರಣ್ಣ ಇಲ್ಲ, ಚಂದ್ರಣ್ಣ ಇಲ್ದೆ ಜಯಣ್ಣ ಇಲ್ಲ.
1: ಇಂದು ಹೆಸರು ಸೇರಿಸ್ಕೊಳವ
0: ಯಾಕವ್ವ? ಭೇದಭಾವ ಮಾಡಬಾರ್ದು ಕವ್ವ, ನಾವೆಲ್ಲ ಒಂದಿಯೇ ಅಲ್ವಾ.
1: ಅಂದ್ರೆ ಸುಂದರಕ್ಕ ಅವಳು ಹೇಳ್ಕೊಳಕಿಲ್ಲ, ಅವಳು ರಜಾ ಸಿಕ್ಕರು ಸಾಕು ಬೆಟ್ಟ ಗುಡ್ಡ ಕಾಡು ಎಲ್ಲ ಹತ್ತಕೊಂಡೈತಾಳೆ.
0: ಒಬ್ಳೇ
2: ಒಬ್ಳೇ ಇಲ್ಲ, ಎಲ್ಲ ಜೊತೆಗೆ
0: ಒಟ್ಟೊಟ್ಟಿಗೆ ಹೋದರೆ ಅವ್ವ. ಕೈಲಿ ಬಂದೂಕ ಗಿಂದೂಕ ತುಪ್ಪ ಹಾಕಿ ಏನು ಇಲ್ವಾ?
1: ಕೋಲ ಹಿಡ್ಕೊಂಡು ಹತ್ತಾರಷ್ಟು.
0: ಜಯಣ್ಣ ನೋಡಪ್ಪ, ನನಗೆ ಹೊಸಿ ಜೇನುತುಪ್ಪ ತಿನ್ಬೇಕು ಅನ್ಸ್ತ.
1: ಅದಿರ್ಲಿ ತಡಿ, ನಾನು ನಮ್ಮ ಸುಂದರಕ್ಕೊಂದು ವಿಚಾರ ಹೇಳ್ಬೇಕು.
0: ಏನ?
1: ಮೊನ್ನೆ ಮಲೆ ಮಹದೇಶ್ವರನ್ ಬೆಟ್ಟದಾಗೆ ಹಂಗೆ ಕಾಡಿನೊಳಗೆ ಹೋಗುವಾಗ ಯಾವ್ದೋ ಒಂದು ಐಕನ್ನ ಚಿರತೆ
0: ಕೇಳ್ದಿ ಬಿತ್ತು
1: ಹೋಗುವಾಗ ಜೋಪಾನಾಗ ಹೋಗವ.
0: ಅದೇ ಕಾಡು ಅಂತಿದಂಗೆ ನಂಗೆ ಜೇನ್ ಅಪ್ಪ ಆಯ್ತು ನೋಡು. ಈ ಬಕೋಲು ಈ ಪೆಟ ಎಲ್ಲ ಹಾಕೊಂಡು ಬೆಟ್ಟ ಹತ್ತ ಕೊಟ್ಟೈತಾಳಲ್ಲ, ಜೇನ್ಗಿ ನಮಿಕೊಂಬಿಟ್ರೆ ಹೆಂಗವ? ಆರ್ಕೊಂಡು ಮೊಕಾಯಿಕ ಎಲ್ಲ ಸುತ್ಕೊಂಬಿಟ್ರೆ.
2: ಇಲ್ಲ ಇಲ್ಲ, ಹುಷಾರಾಗಿರ್ತೀವಿ ನಾವು.
0: ಅದೇ ಅಲ್ಲೆಲ್ಲ ನೀವು ಹೋಯ್ತಲ್ಲವ ಬೆಟ್ಟ ಕಾಡು ಮೇಡು ಎಲ್ಲ, ಅಲ್ಲಿ ಜೇನುತುಪ್ಪ ಸಿಗ್ತದವ?
2: ಜೇನುತುಪ್ಪ ಸಿಗತ್ತೆ.
0: ತಿಂದಿದಯ?
2: ತಿಂದಿಲ್ಲ. ಅದನ್ನ ಬಿಡ್ಸೋದ್ ಕಷ್ಟವಲ್ಲ,
0: ಕಷ್ಟ ಅಲ್ವಾ?
2: ಅದ್ ಇಳಿಸೋದ್ ಕಷ್ಟ ಅಲ್ವಾ?
0: ಜಯಣ್ಣ, ಈ ಬಿಳಿಗಿರಂಗನ್ ಬೆಟ್ಟಕ್ಕೆ ಹೋಗಿದ್ದಿ ಈಗ ಕಳೆದ ವಾರ, ನಿನ್ನ ಸುಂದರಕ್ಕನ್ನ ಬಿಟ್ಬಿಟ್ಟೆ ಹೋಗಿದ್ದಿ ನಾನು.
1: ಅದು ಗೊತ್ತಿರೋ ವಿಚಾರ
0: ಆಯ್ತಾ? ಯಾಕೆ ಅಂದ್ರೆ ನನ್ನ ಸ್ನೇಹಿತರು ಇದ್ರಲ್ಲಪ್ಪ. ನಾನು
1: ನೋಡ್ದೆ ಬತ್ತದಲ್ಲ, ಏನೋ ಅಂತಾರಲ್ಲವ ಮೊಬೈಲ್ ಆಗ ಅದಲ್ಲ ಒಂದೇನೋ ವಾಟ್ಸಪ್
2: ವಾಟ್ಸಪ್
1: ನಾಲ್ಕು ಬೆಳ್ಳಿಗೂ ಬೋಟಿಯ ಸಿಕ್ಕಿಸ್ಕೊಬಿಟ್ಟು
2: ನಾನು ನೋಡಿದೆ
1: ತಿಂತ ಇರೋದ ಒಂದ್ ಫೋಟೋ ಹಾಕೊಂಡ್ಬಿಟ್ಟವನ್ನ
0: ಅದು ಬೇಕು ಅಂತಲೇ ಹಾಕಿದೆ ನಿನಗ್ ಗೊತ್ತಾಗ್ಲಿ ಅಂತಲೇ ಯಾಕಂದ್ರೆ
1: ಬಂದಿದ್ರ ನಾಲ್ಕು ಬೋಟಿ ತಿಂತಿರ್ಲಿಲ್ವಾ ನಾನು
0: ಬೇಜಾರು ಮಾಡ್ಕೋಬೇಡ ನಮ್ಮ
1: ಸುಂದರಕ್ನು ಒಂದ್ ನಾಲ್ಕು ತಿಂದಿರೋಳು
2: ನಂಗೂ ಬೋಟಿ ಕಂಡ್ರೆ ತುಂಬಾ ಇಷ್ಟ
1: ಇಲ್ವಾ
2: ಮತ್ತೆ
0: ವಶಿ ಮೈಸೂರು ಪ್ಯಾಟರ್ನ್ ಆಗಿ ಓದ್ತಾ ಇರುವಾಗ ವಶಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಓದ್ತಾ ಇರ್ಬೇಕು ಅಲ್ಲಿ ಇದ್ದಿಕಯ್ಯ ವಶಿ ಜಿನ ಆವಾಗ ಒಂದಷ್ಟು ಜನ ಫ್ರೆಂಡ್ ಆಗ್ಬಿಟ್ಟಿದ್ರು ನಂಗೆ ಅಣ್ಣ ಬಣ್ಣ ಒಂಚೂರು ಹೋಗಿದ್ ಬರೋಣ ಅನ್ಕೊಂಡು ಕರ್ಕೊಂಬಿಟ್ಟೋದ್ರ
1: ಮುಂದಿನ ವಾರ ನಾನು ಸುಂದರಕ್ನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಯ್ತಿವಿ
0: ಚಿರತೆ
1: ಹೋಯ್ತಿವಿ
0: ಚಿರತೆ
2: ಜೇನುತುಪ್ಪ ತಗೊಂಡೊಟ್ಟೋಗ್ತಿವಿ
1: ಫೋನ್ ಮಾಡಿ ಹೇಳ್ತೀವಿ ಚಿರತೆಗೆ ಬರ್ಬೇಡ ನನ್ ಬಿಟ್ಟೋಗವರಲ್ಲ ಅಂತ ಚಂದ್ರನ್ ಮುಂದಿನ ವಾರ ಬರ್ತಾನೆ ಅವನ್ಗೆ ಬೇಕಾದ್ರ ಭೇಟಿ ಆಗು ಅಂತ ಹೇಳ್ತೀನಿ ಚಿರತೆಗೆ
0: ಭೇಟಿ ಆಗು ಅಂತ ಅಂದ್ರೆ ನಿನಗ ಎಲ್ಲಾ ಪ್ರಾಣಿಗಳ ಫೋನು ನಿನ್ನ ಹತ್ರ ಅದೇ ಬಿಡು
1: ಅದೇ ಮತ್ತಿನ್ನೇನು
0: ಏಳು ಒಂದ್ ಫೋನ್
1: ಏನ್ ಅನ್ಕೊಂಡಿದ್ಯಾ ಅದು ಕೊಳ್ಳಿ ಕಟ್ಟಿರ್ತಾರೆ
0: ಓಹೋ
1: ಅದೇನೋ ಹೇಳ್ತಾರಲ್ಲವ ರೇಡಿಯೋ ಅದ್ರಾಗೆ ಎಲ್ಲಾ ಚಿರತೆಗಳು ಹುಲಿಗಳು ಆನೆಗಳು ಎಲ್ಲದನ್ನು ನೋಡ್ತಾರೆ
0: ನೀನ್ ಬರ್ತಾ ಇದೀನಿ ಅಂತ ಒಂದ್ ಫೋನ್ ಆಯ್ಸಿದ್ರೆ ಸಾಕು
1: ಮೆಸೇಜ್ ಹಾಕ್ಬಿಡ್ತೀನಿ
0: ಬಿಡ್ತಾವೆ
1: ನೀನ್ ಬರ್ತಾ ಇದೀಯ ಅಂತಲೂ ಹಾಕ್ತೀನಿ
0: ಬೇಡಕಪ್ಪ
1: ನಾವು ಬಂದಾಗ ಬರಬಾರ್ದು
2: ನಂಗ
1: ನಿಂತ್ಕೋಬೇಕು ಎದುರುಗಡೆ
0: ನನಗ
1: ಚಂದ್ರಣ ಅನ್ಬೇಕದು
0: ಓಹೋ ಪರವಾಗಿಲ್ಲ ಕಯ ಇಂಗ್ಲಿಷ್ ನಲ್ಲಿ ಕೇಳ್ದವ
1: ನಿನಗೆ ಇಂಗ್ಲಿಷ್ ತಾನೆ ಬರುದು ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯಲ್ಲ
0: ಬಿಡಪ್ಪ ಒಳ್ಳೆ ಪೆಲ್ಲ
2: ಮಾತಾಡ್ತಾರಪ್ಪ
0: ನಾನು ಯಾಕಂದ್ರೆ ನಾನು ಬರೋದಿಲ್ಲ ಅಂತಂದದ್ದು ಅದೇನೋ ಹೈಟ್ ಟೆನ್ಷನ್ ಅದು ಇರೋದು ಬೇಡ ಅದ್ ಕಾಣ್ತಿದ್ದಂಗೆ ಗೊಟ್ಟಕ್ಕಂದು ಹೋಯ್ತೀನಿ ಅದಕ್ಕೆ ನಾನ್ ಬರೋದಿಲ್ಲ ಕಪ್ಪ
1: ಬಾ ಅರಣ್ಯ ಇಲಾಖೆನವರು ಎಲ್ಲ ಕ್ರಮ ತಗೊಂಡವ್ರಂತೆ
0: ಅಂದ್ರೆ ನಾವು ಅದು ಬಂದು ಮೈ ಮೇಲೆ ಬೆಳಗ್ ಬಂದಾರ ಅವರು
1: ಅಲ್ಲ ಅದು ಅದೇನೋ ಮೆಜರ್ ಮಾಡಿ ಎಲ್ಲದೆ ಅದ್ರದ್ದು ಚಲನ ವಲನ ನೋಡಿ
0: ಓಡಾಟನೆ
1: ಕೊಡ್ತಾರಂತೆ ಹಂಗೆ ಈಗ ಸುಮ್ ಸುಮ್ಕೆ ಕಾಡೊಳಕ್ ಹೋಗಂಗಿಲ್ಲ
0: ಬಿಡೋದಿಲ್ಲ
1: ಇಲಾಖೆ ಬಿಡಕ್ಕಿಲ್ಲ ಅದಕ್ಕೆಲ್ಲ ಕ್ರಮ ತಗೊಂಡವ್ರು ಅವ್ರೇನ್ ಸುಮ್ಸಿರ್ತಾರ
0: ಬೋಟಿ ಎಂದೆಲ್ಲ ಆ ಬೋಟಿಯ ನಮ್ ಹೈಕ್ ಆಗಿದ್ದಾಗ ಸಿಗಿಸ್ಕತ್ತಿನಿಲ್ವ ಯಾಕ ಈಗ ಹತ್ತು ಬೆಳ್ಳಗು ಹಾಕೊಂಡು ಏನಾದ್ರು
1: ಮತ್ತೆ ಯಾಕೆ ಜಪ್ತಿ ಮಾಡ್ತೀಯ ಬಿಡು
2: ಐದ್ ಬೋಟಿ ಕೊಡ್ತಾ ಇದ್ರು
1: ಅಲ್ಲ ನಮ್ಮೂರಾಗ ಸಿಗುದಿಲ್ವೇ ಆ ಬಿಳಿಗಿರಿ ರಂಗನ್ ಬೆಡ್ಡಲ್ಲಿ ತಿನ್ಬೇಕು ಅಂತ ಬೋಸಿ
0: ಕೈ ನೋಡುದ್ನಲ್ಲ
1: ಹೋಲಿ ಬಿಡು
0: ಐಕ ಇದ್ರಲ್ಲ
1: ಎಷ್ಟು ಮಾತಾಡಿದ್ರು ಅಷ್ಟೇ ನಿನ್ನ ಬಿಟ್ಟು ಹೋಯ್ತಿವಿ
0: ಸೆಟ್ ಆಗಿ ಕೊಡಿಸ್ದನ್
1: ಬಿಡು ಮತ್ತೆ ಕರ್ಕ ಹೋದ್ರೆ ನಮ್ಗೆ
0: ಆಮೇಲೆ ಅದಲ್ದಿಯೇ ಅಜ್ಜಿ ಅಂತಂದಿ ಏನು ಬಾಟ್ಲಲ್ಲಿ
1: ಒಂದೇ ತಕ ಮೂರ್ ಬಾಟ್ಲಿ
0: ಅಲ್ಲಕ್ಕಪ್ಪ ಒಂದ್ ತಂದಿನಿ ಸಣ್ಣ ಸಣ್ಣ ಬಾಟ್ಲಿಗೆ ನಿಂಗ ಸುಂದ್ರಕ್ಕಂಗ ಮತ್ತೆ ನಮ್ ಕಮಲಾಕಂಗು ಎತ್ತಿಡ್ತೀನಿ ಆಯ್ತಾ ಕೊಡ್ತೀನಿ ಕೊಡ್ತೀನಿ ಅದಕ್ಕೂ ಅದೇನೋ ಹೇಳ್ತಿದ್ರಲ್ಲಪ್ಪ ಜೇನು ಅದೇನೋ ಡೇ ಬೀಡೆ ಅದೇನೋ ಅನ್ಕೊಂಡು
1: ಬೀಡೆ ಅಂತೆಲ್ಲ ಇರುದ ಬಿಡು
0: ಮತ್ತೆ
1: ಅದು ಅನಿ ಬೀಡೆ ಅಂತ
0: ನಿ ಬಿಡೆ
1: ಜೇನು ಉಳಕು ಒಂದು
0: ಅಂದ್ರೆ ಅದ್ ಒಂದು ಪದ ಅದಲ್ಲಯ್ಯ ಚೂ ಬಿಡೆ ಅಂತ
1: ಹಾಡು
0: ಅನಿ ಬಿಡೆ ಅನಿ ಬಿಡೆ ಅಂತಲೂ ಇದ್ದದ
1: ನೀನು ಕಲ್ಗಿಲ್ ಹೊಡೆದ್ರೆ ಅಲ್ಲಿ ಕಾಡಲ್ಲಿ
0: ಚೂ ಬಿಡೆ
1: ಅವೇ ಬರ್ತವೆ
0: ಅದು ಚೂ ಬಿಡೆ
2: ನೀವು ಕೊಟ್ರೆ ನಮ್ಗೆ ಜೇನು ಹನಿ ಬಿಡೆ
0: ಬುಡಪ್ಪ ಬುಡಯ್ಯ
1: ಅದು ಬಾಟ್ಲಿಂದ ಕೆಳಗ್ ಬೀಳ್ಬೇಕಲ್ಲ ತುಪ್ಪ ಗಟ್ಟಿಯಾಗಿರ್ತೈತಲ್ವಾ ತುಪ್ಪ ಬರ್ಬೇಕಾದ್ರೆ ಯಾಡ್ ಹೇಳ್ಬೇಕು ನೀನು
0: ಹೌದಾ
1: ನಮ್ ಬಾಟ್ಲಿಗೆ ಹಾಕ್ತಿರ್ತೀಯಲ್ಲ ಜೇನುತುಪ್ಪ ನೀನ್ ತಂದಿರೋ ಬಾಟ್ಲಿಯಿಂದ ಅನಿ ಬಿಡೆ ಅಂದ್ರೆ ಬೀಳ್ತದ ಕೇಳಕ್ಕೆ
0: ಈಗ ಸರಿ ಸರಿ ಸರಿ
1: ಒಂದ್ ವಿಚಾರ ಏನ್ ಗೊತ್ತೇ ಕಾಡ್ನಾಗೆ ಬೇಕಾದಷ್ಟು ಮರ ಗಿಡಗಳು ಇರ್ತವೆ ಇಲ್ವಾ ಈಗ ಅಲ್ಲಿ ಹೂವು ಕಾಯಿ ಆಗ್ಬೇಕು ಕಾಯಿ ಹಣ್ಣಾಗಬೇಕು ಹೂವ ಪರಾಗಸ್ಪರ್ಶ ಆಗ್ಬೇಕು ಮಾಡೋದ್ಯಾರು
0: ಜೇನು
1: ಅಂದ್ರೆ ಜೇನುಳ ಇರ್ನಿಲ್ಲ ಅಂದ್ರೆ ಸಸ್ಯ ಸಂತತಿನೇ
2: ಇರಕ್ಕಿಲ್ಲ
1: ಮೊದಲನೇದು ಈ ಸಸ್ಯ ಇರ್ನಿಲ್ಲ ಅಂದ್ರೆ ಮನ್ಸು ಇರಕ್ಕಿಲ್ಲ
0: ಅಲ್ವಪ್ಪ
1: ಪ್ರಾಣಿಗಳು ಇರಕ್ಕಿಲ್ಲ
0: ಅದೇನೋ ಜೇನು ರಾಣಿ ಜೇನು ಅಂತೇನೋ ಹೇಳ್ತಾರಲ್ಲಪ್ಪ ಅದೇನಾರ ಸತ್ತೋಗ್ಬಿಡ್ತು ಈ ಮನುಷ್ಯನ ಸಂತತಿನೇ ಇರಲ್ವಂತಲ್ಲಯ್ಯ
1: ಒಂದೇ ಅಲ್ಲ ಈಗ ನೋಡು ಜೇನ್ನ ಬೇಕಾದಷ್ಟಕ್ಕೆ ಉದಾಹರಣೆ ಕೊಡ್ತಾರೆ ಈಗ ಮನುಷ್ಯರು ಕಿತ್ತಾಡ್ತಾರೆ ಜೇನುಳ ಕಿತ್ತಾಡಕ್ಕಿಲ್ಲ ಕುಟುಂಬದಂಗ ವಾಸ ಮಾಡ್ತವೆ
0: ಮುತ್ಕೊಂಡಂಗೆ ಇರ್ತಾವಲ್ಲಪ್ಪ
1: ಆಮೇಕಿಂದ ಒಂದೇ ಒಂದ್ ರಾಣಿ ಇಡೀ ಕುಟುಂಬಕ್ಕೆ ಎಳ್ನೇ ರಾಣಿ ಏನಾರು ಬತ್ತು ಅಂದ್ರೆ ಆ ಕುಟುಂಬ ಎಲ್ಡಾಯ್ತದೆ. ಆಮೇಲೆ ಗಂಡ್ಗೆ ಏನು ಕೆಲ್ಸ ಇರಕಿಲ್ಲ ಅಲ್ಲಿ, ಕೆಲಸಗಾರ ನೋಣ, ಕೆಲಸ ಬಿಟ್ಟು ಇನ್ನೇನು ಮಾಡೋದಿಲ್ಲ.
0: ನೋಡ,
1: ರಾಣಿನ ನೋಡ್ಕೋತವೆ, ಆಹಾರ ತಗೊಂಬತ್ತವೆ, ರಾಣಿಗೆ ವಿಶೇಷವಾದ ಆಹಾರ ತಯಾರು ಮಾಡಿ ರಾಣಿಗೆ ತಿನ್ನಿಸ್ತವೆ, ರಾಣಿಗೆ ಮರಿ ಹಾಕೋ ಕೆಲಸ.
0: ತಾಯಿ ಪ್ರೀತಿ ಕಯ ಅಲ್ವಾ.
1: ಆಮೇಕೆ ಜೇನ್ ತುಪ್ಪ ಅದಲ್ಲ, ಅದು ಜೇನು ಹುಳುಗ ಆಹಾರ, ಆದ್ರೆ ನಾವು ಕಿತ್ಕೊಂಡ್ ತಿಂತೀವಿ. ಈ ಕಿತ್ಕೊಂಡ್ ತಿನ್ನುವಾಗ ಜೇನು ಹುಳುಗಿ ತೊಂದರೆ ಮಾಡಬಾರದು, ಅವೇನ್ ಬೇಡ ಅನ್ನಕ್ಕಿಲ್ಲ. ಈಗ ಹಸ ಹಾಲು ಕರ್ಕೊಳ್ಳೋದಿಲ್ವಾ, ಹಂಗೆ ತುಪ್ಪದ ಕಿತ್ಗಳಿ ಬೇಡ ಅನ್ನೋದಿಲ್ಲ. ಆದ್ರೆ ಅಲ್ಲಿಂದ ಕೊಂಬೆನೆ ಕತ್ತರಿಸೋದು, ಆ ಇದು ಕಟ್ಕೊಂಡಿರ್ತದಲ್ಲ ಮೇಣದಾಗೆ, ಅದನ್ನ ಕಿತ್ತಾಕೋದು, ಇಂಥವೆಲ್ಲ
0: ಮಾಡ್ಬಾರ್ದು.
1: ಕೆಳಗಡೆಯಿಂದ ಕೆಳಗಡೆಯಿಂದ ಸಣ್ಣಕ್ಕೆ ಹೋಗಿ ಹಾಕ್ತಾರೆ. ಅದು ಕತ್ಲು ಟೈಮ್ನಾಗೆ ಅದಕ್ಕೆ ಅಷ್ಟು ಚಟುವಟಿಕೆಯಾಗಿ ಇರಕ್ಕಿಲ್ಲ. ಅವಾಗ ಒಸಿ ಸರಿಸ್ಬಿಟ್ಟು ಆ ಜೇನ್ ತುಂಬಿರೋದ್ ಮಾತ್ರ ಕುಯ್ಕಂತಾರೆ, ಮ್ಯಾಲ್ಗಡೆ ಹುಟ್ಟು ಹಂಗೆ ಬಿಡ್ಬೇಕು,
0: ಕತ್ತರಿಸ್ಕೋಬೇಕು
1: ಮೇಲ್ಗಡೆ ಹಂಗೆ ಬಿಟ್ರೆ ಮತ್ತೆ ಕಟ್ಕೋತದ. ಆದ್ರೂ ಕಾಡ್ ಜೇನಿನ ಸವಾಸಕ್ಕೆ ಮಾತ್ರ ಹೋಗ್ಬಾರ್ದವ್ವ,
2: ಅವು
1: ಒಂದ್ ನೂರು ಹುಳ ಕಡ್ದು ಬಿಟ್ರು ಮನ್ಸ ಸತ್ತೋಯ್ತಾನ.
2: ಅದೇನೋ ಬೆಂಕಿ ತೋರ್ಸಿದ್ರೆ ಓಡೋಟೋಗತ್ತೆ ಜೇನು ಅಂತಾರೆ,
0: ಹಂಗೆಲ್ಲ ಮಾಡಿ. ಈಗ ನಿಂಗೆ ಅಟ್ಟಿಸ್ಕೊ ಬರುವಾಗ ಬೆಂಕಿ ಎಲ್ಲ ಕಡ್ಡಿಪಟ್ಟನ ಜೋಬಲ್ಲ ಇಟ್ಕೊಂಡು ಹೋಗಿದೆ ಬಿಡು
1: ಅಂದ್ರ ನೀರಿಗೆ ಬಿದ್ರು ಬಿಡುದಿಲ್ಲ ಅದು. ಆಯ್ತಾ,
0: ಮುಗಿಸ್ತದೆ.
1: ಬೋಸಿ ಏನಾರು ಬೆಂಕಿ ಗೆಂಕಿ ಹಚ್ಚಿದ್ರೆ ಎದ್ರಕ ಹೋಯ್ತದೆ ಎನ್ಬೋದು, ಆನೇನೆ ಬಿಡಕ್ಕಿಲ್ವಂತೆ ಜೇನುಳ.
2: ಆನೆ ಎಷ್ಟು ದೊಡ್ಡ ಪ್ರಾಣಿ, ಅದನ್ನೇ ಅಳ್ಳಾಡ್ಸ್
0: ಮನ್ಸನ್ ಬಿಟ್ಟದವ,
1: ಕಿವಿ ತವಕ್ ಹೋಗಿ ಗುಂಯ್ ಅನ್ಬಿಟ್ರೆ ಆನೆ ಓಡಾಟಾಯ್ತದಂತೆ. ಅದಕ್ಕೆ ಕಾಡ್ ಅಂಚಾಗೆ ಬೆಳೆ ಬೆಳಿತಾರಲ್ಲ, ಸುತ್ತ ಜೇನ್ ಪೆಟ್ಟಿಗೆ ಮಾಡಿಕೊಂಡಿರ್ತಾರೆ. ಗುಯ್ಯಿ ಅಂದ್ರೆ ಆನ್ ಬರೋದಿಲ್ಲ,
0: ಬರೋದಿಲ್ಲವಂತೆ. ಜಯಣ್ಣ, ಈಗ ಜೇನು ಅಳಿಯೋದು, ಜೇನು ಇಳಿಸೋದು ಇವೆಲ್ಲ ಸರಿ ಕಯ. ನಾವು ಈಗ ಮೈಸೂರು ಪ್ಯಾಟರ್ನ್ ಆಗೆಲ್ಲ ನೋಡ್ತಿರ್ತೀವಲ್ಲ, ಅಲ್ಲೇ ಏನು ಜೇನ ಕಿತ್ಕೊಂಡು ಬಂದು ಏನ್ ಹಿಂಡಿ ಕೊಡ್ತೀವಿ ಅಂತ ಅನ್ಕೊಂಡು ಎಲ್ಲ ಹೇಳ್ತಿರ್ತಾರಲ್ಲ ಅವೆಲ್ಲ. ಅದೇ ಕೆಲವರು ಹಳ್ಳಿಯವ್ರು ಮೂರ್ ಜನ ಅಂತಾರೆ, ನಗರದವ್ರು ಮೂರ್ ಜನ ಅಲ್ವಾ, ಗೊತ್ತಿದೆ ತಕತವೆ. ಬೆಲ್ಲದ ಪಾಕ್ವ ಕುಡಿತಾ ಇರ್ತಾರೆ, ಜೇನಲ್ಲ ಅದು, ನೋಡಿ ಪಡಿ ತಕಬೇಕು.
1: ಶುದ್ಧವಾದ ಜೇನ ಕುಡಿದವ್ರಿಗೆ
0: ಗೊತ್ತಿರ್ತದೆ.
1: ಚಿಕ್ಕ ಕುಡುಗನಾಗಿಂದ ಸಕ್ಕರೆ ಪಾಕನೆ ಕುಡಿದವ್ರಿಗೆ ಶುದ್ಧವಾದ ಜೇನ್ ಹೆಂಗ್
0: ಗೊತ್ತಾಯ್ತದೆ?
1: ಶುದ್ಧವಾದ ಜೇನ್ ಕೊಟ್ರೆ ಇದೇ ಸರಿ ಇಲ್ಲ ಅಂತ.
0: ಅದೇ ಏನಪ್ಪ, ನಮ್ಮ ಜೇನುಪ್ಪನು ಕುಡಿಯಕ್ ಹೋಯ್ತಲ್ಲ, ಶುದ್ಧವಾಗಿರೋದ ಟೀ ಕಾಫಿ
1: ಜೇನ್ ತುಪ್ಪವ ದಿನ ಬೆಳಗ್ಗೆ ರಾತ್ರಿ ಒಂದೊಂದ್ ಚಮಚವ ಕುಡಿದ್ರೆ
0: ಅದೇನೋ ಸ್ಲಿಮ್ ಆಯ್ತಾರಂತಲ್ಲಪ್ಪ. ಅದೇನ ಜಯಣ್ಣ, ಸಣಕ್ಲಾಗದು
1: ಸಣಕ್ಲಾಕಾಗಬೇಕು.
0: ಅದೇನು ಇದು ಸಿಟಿಯವರೆಲ್ಲ ದಪ್ಪ ಆಯ್ತವ್ರಂತಲ್ಲಪ್ಪ, ಅದೇನ ತಿನ್ಬಾರ್ದೆಲ್ಲ ತಿನ್ಕೊಂಡು ಬೀದಿ ಬದಿಲಿ ಇರೋದೆಲ್ಲ, ಅದಕ್ಕೆ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅನ್ಕೊಂಡು ಕುಡಿತಾರೆ.
2: ಖಾಲಿ ಹೊಟ್ಟೆನಲ್ಲಿ ಒಂದ್ ಲೋಟ ಬಿಸಿನೀರಿಗೆ ಜೇನು ತುಪ್ಪ ಹಾಕೊಂಡು ಕುಡಿತಾರೆ.
1: ಬಿಸಿನೀರಿಗೆ ಹಾಕ್ಬಾರ್ದಂತೆ, ತಿಳ್ಕೊಂಡಿರೋದು. ಯಾವ ಕಾರಣಕ್ಕೂ ಬಿಸಿನೀರ್ನಾಗೆ ಜೇನು ತುಪ್ಪ ಕುಡಿಬಾರ್ದು. ಡಾಕ್ಟರ್ ಹೇಳ್ತಾ ಇದ್ರು ತಣ್ಣೀರ್ಗೆನೆ ಜೇನು ತುಪ್ಪ ಹಾಕೊಂಡು ಕುಡೀರಿ, ಇಲ್ಲ ಬರೀ ಜೇನುತುಪ್ಪ ನಂಗೆ ತಿನ್ನಿ, ಹಣ್ಣಿನ ಜೊತೆ ತಿನ್ನಿ.
2: ನಾನು ಹೋದ್ವಾರದಿಂದ ತೂಕ ಜಾಸ್ತಿ ಆಗೋಗಿದೆ ಅಂತಂದ್ರಲ್ಲ ಚಂದ್ರಣ್ಣ ಅನ್ಬಿಟ್ಟು, ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿತಾ ಇದ್ದೆ.
0: ಇನ್ನು ಒಂದ್ ಎರಡು ಸೂ ಜಾಸ್ತಿ ಆಗ್ಬಿಟ್ಟಿದೆ.
1: ಇಲ್ಲ ಇಲ್ಲ, ಈಗ ತುಂಬಾ ಜನ ತೆಪ್ಪ ಮಾಡ್ತಾರೆ, ತೆಳ್ಗಾಗಬೇಕು ಅಂತ ಈ ನಿಂಬೆ ರಸ ಹಿಂಡ್ಕೊಂಡು ಜೇನುತುಪ್ಪ ಹಾಕೊಂಡು ಬಿಸಿನೀರ್ನ ಕುಡಿತಾರೆ, ಅದು ಒಳ್ಳೇದಲ್ವಂತ. ಆಯುರ್ವೇದ ಡಾಕ್ಟರ್ ಹೇಳ್ತಾರೆ ಹಂಗ್ ಕುಡಿಬೇಡಿ, ತಣ್ಣೀರ್ನಾಗೆ ಕುಡೀರಿ ಅಂತ. ಹಂಗ್ ಮಾಡ್ಕೊಳ್ಳಿ ಆಯ್ತು. ಈಗ ಏನಾಯ್ತು ವಿಚಾರ,
0: ಅಲ್ಲಕಪ್ಪ
1: ತುಪ್ಪ ತಗೊಂಡ್ಬಂದಿದ್ಯಾ, ಬಾಟ್ಲೆ ನಿಲ್ ತಗೊಂಡ್ಬಂದಿದ್ಯೋ, ಮನೆ ತವಲೆ ಮಡಗಿದ್ಯೋ?
0: ಇಲ್ಲ ಇಲ್ಲ, ನಮ್ಮ ಇವ್ ಕಮಲಕ್ಕ ಅವಳು ಬಂದ್ಬಿಡ್ಲಿ, ಆಮೇಲೆ ಅವಳು
1: ಬರೋವರೆಗೂ ಕಾಯ್ಬೇಕೆ ನಿನ್ ಜೇನು ತುಪ್ಪ ಕೊಡಕ್ಕೆ?
0: ಬತ್ತಳ್ ಬಿಡಪ್ಪ, ಅದೇನ
2: ಹಾಗಾದ್ರೆ ಜೇನ್ ತಿನ್ನಕ್ ಇನ್ನೊಂದ್ ಎರಡು ತಿಂಗಳು ಕಾಯ್ಬೇಕು.
0: ಅದೇನು ಅಳಸೋದದ ಕೆಟ್ಟೋದದವ, ವಾಸನ ಬಂದದ, ಏನು ಆಗೋದಿಲ್ಲ ಕಣ, ಬೋ ದಿನ ಇಡಬಹುದು.
1: ಕೊಟ್ಟಿರು ನಾವೇ ಮಡಿಕೊಂಡಿರ್ತೀವಿ, ಕಮಲಕ್ ಬಂದ್ಮೇಲೆ ಕೊಡ್ತೀವಿ ನಿಂಗೆ.
2: ಈಗಲೇ ಹಾಡಲಕ್ಷ ಮಾಡ್ಬಿಡ್ತೀವಿ, ಚೂ ಬಿಡೆ ಹನಿ ಬಿಡೆ.
0: ನಾ ಮನ್ಲಿ ಸಾರ್ ಬಿಡೆ ಅದೇನಾದ್ರು ಹೇಳ್ತೈತಿ, ಹಂಗೆ ಹೇಳ್ತಾ ನೀನು ಬಿಡವ. ಈಗ ಅದೇನೋ ಜಯಣ್ಣ, ಟೀ ಕುಡಿದ್ಬಿಡವ, ಒಳ್ಳೆ ಟೀ.
2: ಯಾವ ಟೀ ಬೇಕು, ಕಪ್ ಟೀ ಬೇಕು, ಗ್ರೀನ್ ಟೀ ಬೇಕು?
0: ಅಯ್ಯೋ ಕಲರ್ಗೆ ಬಂದ
1: ಅದಕ್ಕೂ ಒಂದ್ ದಿನ ಇದೆ.
0: ಹೌದಾ? ಅದು ಬೀಡೆ
1: ಟೀ ಡೇ,
0: ಇದು
1: ಟೀ ಡೇ. ಟೀ ಕಾಸ್ಕಂಡ್ ಕುಡಿಯಕ್ಕು ಒಟ್ನಲ್ಲಿ ದಿನ ಅದೇ ಕವ ಯಾವತ್ತು ಏನು ಅಂತೆಲ್ಲ ಕೇಳಿದ್ರೆ
0: ಅದೇ ದಿನ ಕುಡ್ದಮ್ಮ ದಿನ ಕುಡಿಯೋದಿಲ್ವಾ
1: ಇವನ್ ದಿನ ಕುಡಿತಾನೆ
0: ನೀನು
1: ಕಾಪಿಗೊಂಡೆ ಅದೇ ಕಾಪಿ ಇಡೆ ಟೀಗೊಂದ್ ಅದೇ ಟೀ ಇಡೆ ಕಷಾಯಕ್ಕಿನ್ನೂ ಮಡಗಿಲ್ಲ ಕಷಾಯ ಡೇ ಅಂತ ನಾನು ನೀನು ಸೇರ್ಕೊಂಡೊಂದು ಪಿಕ್ಸ್ ಮಾಡ್ಬಿಡಮ್ಮ
0: ಆಯ್ತು ಬಿಡಯ್ಯ
1: ಈಗ ಅದೇ ಎಲ್ಲಿ ನಂಜಪ್ಪನ ಅಂಗಡಿ
0: ತಪ್ಪಾಯ್ಡೆ ಪೀಡೆ
1: ಪೀಡೆ ಬಿಡಪ್ಪ
2: ಪೀಡೆ
0: ಇಟ್ಕೊಂಡಿದ್ಯಾವ
1: ಬೀಳ್ತವೆ ಪೀಡೆಗಳು ಅವನ್ನ ಹತೋಟಿ ಮಾಡ್ಕೋಬೇಕು ಅದ್ರ ಬಗ್ಗೆ ಬೇಡ ಈಗ ನೋಡವ ನಂಜಪ್ಪ ನೋಟ್ಲಿಗೆ ಹೋಗುಮ್ಮ ಚಂದಾಗಿ ಮಾಡ್ತಾನೆ ಟೀ ಕಾಸ್ತಾನೆ ಚಂದಾಕಿ ಹೋಗಿ ಅಲ್ಲಿ ಟೀ ಕುಡ್ದು ಆಮೇಲೆ ಮನೆ ತಗೊಂಡಾಗ ಮನೆ ನಡೀತು
0: ಬಜ್ಜಿನೂ ಕೊಡ್ಸು.

0: ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯರು ಸುಮಾರು 5,000 ವರ್ಷಗಳ ಹಿಂದೆಯೇ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಭತ್ತ ಮತ್ತಿತರ ಧಾನ್ಯಗಳನ್ನ ಬೆಳೀತಾ ಇದ್ರು. ಅನ್ನದ ಜತೆ ಸಾಂಬಾರನ್ನ ಬಳಸ್ತಾ ಇದ್ರು ಅಂತ ಹೊಸ ಸಂಶೋಧನೆಯೊಂದು ತಿಳಿಸಿದೆ. ಕ್ರಿಸ್ತಪೂರ್ವ 2800 ಸುಮಾರಿಗೆ ಭಾರತದಲ್ಲಿ ಸುಧಾರಿತ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿತ್ತು. ಚೀನಾದಲ್ಲೂ ಕೂಡ ಇದೇ ಕಾಲದಲ್ಲಿ ಕೃಷಿ ಚಟುವಟಿಕೆ ಚುರುಕುಗೊಂಡಿತ್ತು. ಕಂಚಿನ ಯುಗದಲ್ಲಿ ಹಿಂದೂ ನಾಗರಿಕತೆ ಕಾಲದ ಜನರು ನದಿಯ ದಡಗಳಲ್ಲಿ ನೆಲೆಸಿ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ರು. ಹೀಗಾಗಿ ಇವರನ್ನು ವಿಶ್ವದ ಮೊದಲ ಕೃಷಿಕರು ಅನ್ಬಹುದು ಅಂತ ವಿಜ್ಞಾನಿಗಳ ತಂಡ ತಿಳಿಸಿದೆ. ಚೀನಾ ವಿಶ್ವದಲ್ಲಿ ಮೊದಲ ಬಾರಿಗೆ ಕೃಷಿ ಚಟುವಟಿಕೆ ಆರಂಭಿಸಿತ್ತು. ಚೀನಾವನ್ನು ನೋಡಿ ಭಾರತದ ಜನರು ಕೃಷಿ ಆರಂಭಿಸಿದ್ರು ಅಂತ ಈವರೆಗೆ ನಂಬಲಾಗಿತ್ತು. ಕಾಲಮಾನಕ್ಕೆ ತಕ್ಕಂತೆ ಸಿಂಧು ನಾಗರಿಕತೆ ಜನರು ಮಿಶ್ರ ಬೆಳೆ ಬೆಳೀತಾ ಇದ್ರು. ಬೇಸಿಗೆಯಲ್ಲಿ ಭತ್ತ, ರಾಗಿ, ಹುರುಳಿಯನ್ನ ಬೆಳೆಯಲಾಗ್ತಾ ಇತ್ತು. ಚಳಿಗಾಲದಲ್ಲಿ ಗೋಧಿ, ಬಾರ್ಲಿ ಬೆಳೆಯಲಾಗ್ತಾ ಇತ್ತು ಎಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ತಜ್ಞರ ತಂಡ ತಿಳಿಸಿದೆ ಎಂದು ವರದಿಯಾಗಿದೆ. ಕೊಕ್ಕೋ ಸಿಪ್ಪೆಯಿಂದ ಸಕ್ರಿಯ ಇಂಗಾಲವನ್ನ ತಯಾರಿಸಬಹುದು ಅಂತ ಡಾ ಮೋಹನ್ ತಲಕಾಲುಕೊಪ್ಪ ಅವರು ವರದಿ ಮಾಡಿದ್ದಾರೆ. ಕೊಕ್ಕೋದಲ್ಲಿ ಸಿಪ್ಪೆಯ ತೂಕ ಸುಮಾರು 70%. ಇದರಲ್ಲಿ ಹೆಚ್ಚಿನ ಲಿಗ್ನಿನ್ ಅಂಶ ಅಂದರೆ 14-28%, ಸೆಲ್ಯುಲೋಸ್ 19.7-26.1% ಮತ್ತು ಹೆಮಿ ಸೆಲ್ಯುಲೋಸ್ 8.7-12.8% ಸಿಪ್ಪೆಯನ್ನು ದಹಿಸುವ ಮೂಲಕ ಸಕ್ರಿಯ ಇಂಗಾಲ ಅಂದರೆ ಆಕ್ಟಿವೇಟೆಡ್ ಕಾರ್ಬನ್ ಆಗಿ ಪರಿವರ್ತಿಸಬಹುದು. ಕೇರಳ ಕೃಷಿ ವಿಶ್ವವಿದ್ಯಾಲಯದಡಿಯಲ್ಲಿರುವ ಕೇಳಪ್ಪಾಜಿ ಕೃಷಿ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿದೆಯಂತೆ. ಕೇರಳದ ಮಲಪ್ಪುರಂ ಜಿಲ್ಲೆಯ ತವನೂರು ಈ ಕಾಲೇಜಿರುವಂತಹ ಸ್ಥಳ. ಬೀಜ ತೆಗ್ದಾದ್ಮೇಲೆ ಕೊಕ್ಕೋ ಕೋಡನ್ನು ಸಣ್ಣ ಚೂರುಗಳನ್ನಾಗಿಸಿ ಬಿಸಿಲಿನಲ್ಲಿ ಒಣಗಿಸಿ 7% ನೀರಿನಂಶಕ್ಕೆ ತರ್ತಾರೆ. ನಂತರ ಅದನ್ನು ಹುಡಿ ಮಾಡಿ ಸೋಸಿ ಫರ್ನೇಸ್ನಲ್ಲಿ ಸುಡ್ತಾರೆ. ನಂತರ ಹುಡಿಯನ್ನು ಮತ್ತೆ ಸೋಸಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿ ಒಂದು ದಿನ ಬಿಡಬೇಕು. ಬಯೋಚಾರ್ ಮಾಡಬೇಕಾದ್ರೆ ಈ ಆಮ್ಲ ಹಾಕುವ ಹಂತ ಇರೋದಿಲ್ಲ. ನಂತರ ಹುಡಿಯನ್ನು ಡಿಸ್ಟಿಲ್ಡ್ ವಾಟರ್ನಲ್ಲಿ ತೊಳೆದು ಅದರ pH ಅಂದರೆ ರಸಸಾರ 7 ಬರೋ ರೀತಿ ಮಾಡಿ ಒಣಗಿಸಿದಾಗ ಒಳ್ಳೆಯ ಗುಣಮಟ್ಟದ ಸಕ್ರಿಯ ಇಂಗಾಲ ಸಿಕ್ಕಿದೆಯಂತೆ. ಇದನ್ನು ಜಲಶುದ್ಧೀಕರಣ, ತ್ಯಾಜ್ಯ ನೀರು ಶುದ್ಧ ಮಾಡೋದಕ್ಕೆ, ಖನಿಜಗಳನ್ನ ಪಡೆಯೋದಕ್ಕೆ, ಕೈಗಾರಿಕೆಗಳಿಂದ ಹೊಮ್ಮುವಂತಹ ಅನಿಲಗಳನ್ನ ಶುದ್ಧೀಕರಣಗೊಳಿಸೋದಕ್ಕೆ ಬಳಸ್ತಾರೆ. ಸಕ್ರಿಯ ಇಂಗಾಲವನ್ನು ಸಾಧಾರಣವಾಗಿ ತೆಂಗಿನ ಸಿಪ್ಪೆ, ಬಿದಿರು, ಮರಮುಟ್ಟುಗಳನ್ನು ನಿಯಂತ್ರಿತ ಉಷ್ಣತೆಯಲ್ಲಿ ಸುಡುವುದರ ಮೂಲಕ ತಯಾರು ಮಾಡ್ತಾರೆ. ಕೊಕ್ಕೋದಿಂದ ಸಕ್ರಿಯ ಇಂಗಾಲ ತಯಾರಿಕೆ ವಾಣಿಜ್ಯ ಮಟ್ಟದಲ್ಲಿ ಬರೋ ಹಾಗಾದರೆ ಕೃಷಿಕರಿಗೆ ಬಹಳ ಉಪಯೋಗ ಆಗತ್ತೆ. ಹಲಸಿನ ಬೀಜ ಪೋಷಕಾಂಶ ಭರಿತ ಆಹಾರ. ಮನೆ ಮಟ್ಟದಲ್ಲಿ ಕೆಲವರು ಬಳಸಿದ್ರೂ ಕೂಡ ಹೆಚ್ಚಾಗಿ ಹಲಸಿನ ಬೀಜವನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಇದನ್ನು ಬಳಸಬೇಕಾದ್ರೆ ಬೀಜದ ಮೇಲಿರುವಂತಹ ಆ ಸಿಪ್ಪೆಯ ಪದರಾನ ಬೇರ್ಪಡಿಸೋದು ಒಂದು ತಲೆನೋವಿನ ಕೆಲಸ ಅಂತಲೇ ಎಲ್ಲರೂ ಹೇಳ್ತಾರೆ. ಅಂದರೆ ಇದಕ್ಕೆ ಸಮಯ ಕೂಡ ಜಾಸ್ತಿ ಬೇಕು. ಇದಕ್ಕೆ ವಾಣಿಜ್ಯ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಾಗಲಿ ಯಾವುದೇ ಉಪಕರಣ ಅಥವಾ ಯಂತ್ರ ಇದ್ದಾಗಿಲ್ಲ. ಈ ಕೇಳಪ್ಪಾಜಿ ಎಂಜಿನಿಯರಿಂಗ್ ಕಾಲೇಜು ಇದಕ್ಕೆ ಒಂದು ಉಪಾಯನ ಹುಡುಕಿದೆ. ಸ್ಟೈನ್ಲೆಸ್ ಸ್ಟೀಲ್ನಿಂದ ತಯಾರಿಸಿದ ಸಿಲಿಂಡರಿನ ಒಳಗಡೆ ತಿರುಗಣಿ ಇರುತ್ತೆ. ತೂತುಗಳಿರುವ ಮೆಟಲ್ ಶೀಟನ್ನು ತಿರುಗಣಿಗೆ ಬೆಸ್ದಿರ್ತಾರೆ. ಇದು ಬೀಜಗಳನ್ನ ತಿಕ್ಕಿ ಸಿಪ್ಪೆನ ಬೇರ್ಪಡಿಸುತ್ತೆ. 0.75 kW ಮೋಟಾರ್ ಮೂಲಕ ಇದರ ಚಾಲನೆ ಆಗತ್ತೆ. ತಿರುಗುವ ವೇಗವನ್ನು ಕೂಡ ನಾವು ನಿಯಂತ್ರಿಸಬಹುದು. ಪ್ರಾಥಮಿಕ ಹಂತದ ಪ್ರಯೋಗಗಳಲ್ಲಿ 30 Hz ಹಾಗೂ ಒಂದು ನಿಮಿಷದ ಅವಧಿ ಕೊಟ್ಟಾಗ 87% ಯಶಸ್ಸು ಸಿಕ್ಕಿದ್ಯಂತೆ. ಇನ್ನಷ್ಟು ಸುಧಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.
2: ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ.

0: ಆತ್ಮೀಯ ರೈತ ಬಾಂಧವರೇ, ಈ ವಾರ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಸೋಮವಾರ 18ನೇ ತಾರೀಕು ಸಂಜೆ 6:50 ಕೃಷಿ ದೀವಿಗೆ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವಿದೆ.
1: ಯಾವ ಸಮಯದಲ್ಲಿ ನಾವು ಹೆಸರೆಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿಗೆ ಸೇರಿಸಬೇಕು ಅನ್ನೋದು ನೋಡುವಾಗ, ಈ ಹೆಸರೆಲೆ ಗೊಬ್ಬರಗಳು ಬಿತ್ತನೆ ಮಾಡಿದ 45-60 ದಿನದೊಳಗೆ ಚೆನ್ನಾಗಿ ಬೆಳೆದು ಹೂವು ಬಿಡೋಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅಷ್ಟರೊಳಗಾಗಿ ನಾವು ಬಿತ್ತನೆ ಮಾಡಿದ 45-60 ದಿನದೊಳಗಾಗಿ ನಾವು ಇದನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸೊ ಇಷ್ಟು ಸಮಯದಲ್ಲಿ ಇವು ಚೆನ್ನಾಗಿ ಬೆಳೆದು ಅತಿ ಹೆಚ್ಚಿನ ಪ್ರಮಾಣದ ಬಯೋಮಾಸ್ ಅಂದರೆ ಎಲೆ ಕಾಂಡ ನಾವು ಉತ್ಪಾದನೆ ಮಾಡಬೇಕಾಗತ್ತೆ. ಈ ಸಮಯದವರೆಗೂ ಕೂಡ ಇವು ಮೃದುವಾದ ಕಾಂಡಗಳನ್ನು ಹೊಂದಿರಬೇಕು. ಯಾಕೆಂತಂದರೆ ಕಾಂಡ ಮೃದುವಾಗಿತ್ತು ಅಂತಂದರೆ ಬೇಗ ಮಣ್ಣಿನಲ್ಲಿ ಸೇರಿಸಿದಾಗ ಚೆನ್ನಾಗಿ ಕೊಳತು ಗೊಬ್ಬರಗಳಾಗ್ತವೆ.
0: 19ನೇ ತಾರೀಕು ಮಂಗಳವಾರ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರ ಅಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗೆ ಸಂದರ್ಶನವಿದೆ.
2: ನಮಗೇನು ಗೊಬ್ಬರಗಳನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಮೇಜರ್ ಆಗಿ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ರಾ ಮೆಟೀರಿಯಲ್ಸ್ಗೆ. ಸೊ ಇದು ಕೂಡ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಕೂಡ ಒಂದು ಹೊರೆ ಆಗ್ತಿದೆ. ಇದಲ್ಲದೆ ಸರ್ಕಾರ ಪ್ರತಿ ವರ್ಷ ಸಬ್ಸಿಡಿ ಮೇಲೆ ಏನು ಒಂದು ಖರ್ಚನ್ನ ಮಾಡ್ತಾ ಇದೆ ಅದು ಪ್ರತಿ ವರ್ಷ ಹೆಚ್ಚಾಗ್ತಿದೆ. ಹಾಗೂ ನಮ್ಮ ಪ್ರಪಂಚದಲ್ಲಿ ವಾತಾವರಣದಲ್ಲಿ ಏನೇ ಯುದ್ಧ ನಡೆದರೆ ಮತ್ತೊಂದು ನಡೆದರೆ ಆ ಒಂದು ಇಂಪ್ಯಾಕ್ಟ್ ನಮ್ಮ ರೈತರ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಇಫ್ಕೋ ಸಂಸ್ಥೆಯವರಾಗಲಿ ಕೇಂದ್ರ ಸರ್ಕಾರದವರಾಗಲಿ ನಾವೇನಾದರೂ ಒಂದು ಆಲ್ಟರ್ನೇಟಿವ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ನ್ಯಾನೋ ಫರ್ಟಿಲೈಸರ್ನ ಐಡಿಯಾ ಒಂದು ಹುಟ್ಟಿತು.
0: 20ನೇ ತಾರೀಕು ಬುಧವಾರ ಸಂಜೆ 6:50 ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳವಣಿಗೆ ಪರಿಸ್ಥಿತಿಗಳಿಗೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಈ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಮಂಜಪ್ಪ ಅವರೊಂದಿಗೆ ಮಾತುಕತೆ ಪ್ರಸಾರವಾಗುತ್ತದೆ.
3: ಈಗ ಕರ್ನಾಟಕದಲ್ಲಿ ನೋಡೋದಾದರೆ ಸುಮಾರು ರೈತರ ಭೂಮಿಗಳ ಜಮೀನಲ್ಲಿ ಸಫಿಷಿಯಂಟ್ ನೀರಿದೆ, ಒಳ್ಳೆ ಫರ್ಟೈಲ್ ಸಾಯಿಲ್ ಇದೆ ಅಂದಾಗ ನಾವು 3 ತಳಿಗಳನ್ನು ಶಿಫಾರಸು ಮಾಡ್ತೀವಿ. 1 B1, ಎಲ್ಲ ರೈತರಿಗೆ ಗೊತ್ತಿರೋ ವಿಚಾರ, ಸುಮಾರು 25 ವರ್ಷಗಳಿಂದನೂ ಇದು ರೈತರ ಭೂಮಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಅದು ಬಿಟ್ಟರೆ ಇನ್ನೊಂದು ತಳಿ ಹೇಳೋದಾದರೆ G4, ಅದು ಸುಮಾರು 15-20 ವರ್ಷ ಆಯಿತು. ಅದು ಕೂಡ ಅದನ್ನು ಕೂಡ ಕೆಲವು ಬೆಳೆಗಳಲ್ಲಿ ಬೆಳೀತಾ ಇದ್ದಾರೆ, ಒಳ್ಳೆ ಇಳುವರಿನೂ ಪಡಿತಾ ಇದ್ದಾರೆ.
0: 21ನೇ ತಾರೀಕು ಗುರುವಾರ ಸಂಜೆ 6:50 ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮೈಸೂರು ಚಿಗುರೆಲೆ ಬೇಸಾಯ ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಮರಂಕಯ್ಯ ಅವರು.
4: ಮೈಸೂರು ವೀಳ್ಯದೆಲೆ ಇದೊಂದು ಪಾರಂಪರಿಕ ಬೆಳೆ ಅಂತ ಹೇಳ್ಬೋದು, ಹಾಗೂ ಭೌಗೋಳಿಕ ವಿಶೇಷತೆಗಳನ್ನೊಳಗೊಂಡ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟ ಬೆಳೆ ಅಂತ ಹೇಳ್ಬೋದು. ಇದನ್ನು ಮಹಾರಾಜರ ಕಾಲದಿಂದ ರೈತರಿಗೆ ಒತ್ತು ಕೊಟ್ಟು ಬೆಳೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ಬೆಳೆ ಪೂಜಾ ಕಾರ್ಯಗಳಿಗೆ, ಪೂಜಾ ಕೆಲಸಗಳಿಗೆ, ದೇವತಾ ಕಾರ್ಯಗಳಿಗೆ ಯಥೇಚ್ಛವಾಗಿ ಬೆಳ್ಕೊಂಡು ಬಂದಿದ್ದಾರೆ ಸರ್.
5: ಮೇ ತಿಂಗಳಲ್ಲಿ ಆ ಹೊಲವನ್ನು ಹದ ಮಾಡ್ಕೋತೀವಿ. ಹದ ಮಾಡಿ ಮಾಗಿ ಹುಳನ ಉತ್ತು ಚೆನ್ನಾಗಿ ಅದಕ್ಕೆ ಗೋಡು ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಸಾಲಿನಿಂದ ಸಾಲಿಗೆ 4 ಅಡಿ ಅಂತರದಲ್ಲಿ ಸಾಲನ್ನು ಹೊಡಿತೀವಿ.

0: ತೊಗರಿಯನ್ನು ಮೂರು ಉಪಯೋಗಗಳಿಗೆ ಬೆಳೆಯುತ್ತೀವಿ. ಒಂದು ಬೇಳೆ ಮಾಡಿ ನಾವು ಉಪಯೋಗಿಸುವಂಥದ್ದು, ಎರಡನೇದು ಹಸಿಕಾಯಿಗಾಗಿ ಉಪಯೋಗಿಸುವಂಥದ್ದು. ಉತ್ತರ ಭಾರತದ ಕೆಲವು ಕಡೆ ಇದನ್ನು ಮೇವುಗಾಗಿಯೂ ಕೂಡ ಬೆಳೀತಾರೆ.
1: 23ನೇ ತಾರೀಖು ಶನಿವಾರ ಸಹಜ ಕೃಷಿ ಪ್ರಾಮುಖ್ಯತೆ ಕುರಿತು ಸಂವಾದವೊಂದನ್ನು ಪ್ರಸಾರ ಮಾಡುತ್ತೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಹಾಗೂ ಮಂಜುಳಾ ಅವರು.
2: ಗನ್ ಟ್ರೈನಿಂಗ್ ಮಾಡಿದ್ದೀನಿ, ಈಗ ಲೈಸೆನ್ಸ್ ರೆಡಿ ಇದೆ, ಬಟ್ ಗನ್ ಇನ್ನೂ ತಗೊಂಡಿಲ್ಲ. ಆ ಥರದಲ್ಲಿ ನಾನು ಬೆಳೆ ಎಲ್ಲ ಥರ ಸೌಲಭ್ಯ ಮಾಡಿ ನನ್ನ ತೋಟದಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಟು ನನ್ನ ಮುಂದಿನ ಫ್ಯೂಚರ್ಗೆ ಶ್ರೀಗಂಧ ಬೆಳೆ ಬರ್ತಾ ಇದ್ದರಿಂದ ಅಲ್ಲಿ ಕಾವಲಾಗಿ ನಾನು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ.
3: ಯಾವಾಗಲೂ ರೇಷ್ಮೆ ನಮಗೆ ಇದ್ದಿದ್ದು ವ್ಯವಸಾಯಕ್ಕಿಂತ ರೇಷ್ಮೆ. ಆವಾಗ ಚಿಕ್ಕವರುತ್ತಾವಿಂದ ನಾವು ರೇಷ್ಮೆನೇ ಬೆಳೀತಿದ್ದು, ಆಮೇಲೆ ಇಲ್ಲಿಗೆ ಬಂದಮೇಲೆ ನಾವು ಇವ್ರನ್ನ ರೇಷ್ಮೆನೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ರೇಷ್ಮೆನೇ ಇಡಿಸಿದ್ವಿ. ಅದು ರೇಷ್ಮೆಯಲ್ಲಿ ನಾವು ಸ್ವಲ್ಪ ಪರವಾಗಿಲ್ಲ, ನನಗೆ ಸ್ವಲ್ಪ ಅನುಭವ ಬಂತು, ರೇಷ್ಮೆಯಲ್ಲೇ ಕಂಟಿನ್ಯೂ ಮಾಡಿದ್ವಿ.
1: ಬರುವ ಭಾನುವಾರ 24ನೇ ತಾರೀಕು ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಸಂಶೋಧನಾ ಸಾರ ಹಾಗೂ ಕೃಷಿ ದರ್ಪಣ ಪ್ರಸಾರವಾಗುತ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

0: ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.
1: ಸ್ನೇಹಿತರೆ, ಇದುವರೆಗೆ ನೀವು ಕೃಷಿ ದರ್ಪಣವನ್ನು ಕೇಳ್ತಾ ಇದ್ದೀರಿ. ಇನ್ನು ನಾಳೆ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಡಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಹಸಿರೆಲೆ ಗೊಬ್ಬರದ ಮಹತ್ವ ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ಎನ್ ಕೇಶವಮೂರ್ತಿ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ

0: 56.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ 3 ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32 ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೊಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31 ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11 ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 4 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ಹಾಗೂ ವಿರಾಟ್ ಕೊಹ್ಲಿ 58 ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 8 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2 ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3 ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ ನಾಲ್ವರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

0: ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ, ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದುವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ, ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹೃತಿಹುದು, ಕೆಳಗದರ ನೆರಳು ಓಡುತ್ತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ, ಇದನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. ಜಿ ಎಸ್ ಎಸ್ ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನ್ನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಹೊಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಬವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಶನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಸ್ನೇಹಿತರೆ, ನಾಳೆ ಬೆಳಗ್ಗೆ 6:30 ಚಿಂತನ ಡಾಕ್ಟರ್ ಬೊಜ್ಜಂಗಳ ಅವನಿಜ ಸೋಮಯ್ಯ ಕೆಕೆ ಅವರಿಂದ. 6:35 ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ನೀವು 6:40 ಕೇಳಬಹುದು ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಸಮಯ 8:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು ಫಸ್ಟ್ ಫಿಲಂ. ಮೊದಲ ಬಾರಿ ಟಾಕೀಸ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾದ ಸುಂದರ ನೆನಪುಗಳ ಅನಾವರಣ. ನಿರೂಪಣೆ ಶ್ರೀಮಾನ್ ಎಸ್.
2: ಹಾಯ್.
3: ಹಾಯ್,
2: ನಿಮ್ಮ ಹೆಸರು?
3: ಮೋನಿಕಾ.
2: ಮೋನಿಕಾ, ಏನ್ ಓದ್ತಾ ಇದ್ದೀರಿ?
3: ನಾನೀಗ ಪಿ ಯು ಮುಗಿಸಿದೀನಿ, ಡಿಗ್ರಿಗೆ ಜಾಯ್ನ್ ಆಗ್ಬೇಕು.
2: ನಿಮ್ಮ ನೋಡಿ ನಾನು ಹೈಸ್ಕೂಲ್ ಅನ್ಕೊಂಡ್ಬಿಟ್ಟೆ.
3: ಹಂಗೆ ಅಂತಾರೆ ಎಲ್ರು.
2: ಎಷ್ಟು ಬಂತು ಪರ್ಸೆಂಟೇಜು?
3: 83% ಬಂತು.
2: ಟೋಟಲ್?
3: 498.
2: ಇನ್ನೂ ಜಾಸ್ತಿ ಬರಬೇಕಿತ್ತು ಅನ್ಸುತ್ತೋ ಇಲ್ಲ ಬಂದಿರೋದೇ ಜಾಸ್ತಿ ಅನ್ಸುತ್ತೋ?
3: ಅಂದರೆ ಸೈನ್ಸ್ಗೆ ಅದು ಜಾಸ್ತಿ ಅನಿಸುತ್ತೆ. ಅಂದರೆ ನನಗೂ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು, ಬರಬೇಕಿತ್ತು.
2: ಹೆಂಗೆ ಎಂಜಾಯ್ ಮಾಡ್ತೀರಾ ಸಮ್ಮರ್ಸ್ನ?
3: ಅಂದರೆ ಈಗ ಸ್ಟಾರ್ಟ್ ಮಾಡಿದೀವಿ ಟೆಂಪಲ್ಗೆ ಹೋಗೋದು, ಮಂತ್ರಾಲಯ ಆಯಿತು, ನೆಕ್ಸ್ಟ್ ಬೇರೆ ಮಂಡ್ಯ ಸೈಡ್ ಹೋಗೋಣ ಅಂತ. ಅಂದರೆ ಫೇಲ್ಯೂರೇ ನಮ್ಮನ್ನ ಇನ್ನೂ ಎತ್ತರ ಸ್ಥಾನಕ್ಕೆ ತಗೋಗುತ್ತೆ. ಇದನ್ನ ಫಸ್ಟು ಅನುಭವಿಸ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕು ಅಂತ.
2: ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಮೋಸ್ಟ್ಲಿ ಎಲ್ಲ ಫಿಲಮ್ ಗಿಲಮ್ ನೋಡ್ತೀರಾ ಅನ್ಸೋ ಜಾಸ್ತಿ ನೀವು, ಅದಕ್ಕೆ ಅಲ್ವಾ?
3: ಇಲ್ಲ, ನಾನು ಯಾವುದೂ ಫಿಲಮ್ ನೋಡಲ್ಲ ಜಾಸ್ತಿ.
2: ಮೂವೀಸ್ಗೆ ಹೋಗೋದೇ ಅಲ್ವಾ?
3: ಹೋಗಿರ್ತೀನಿ ಸ್ವಲ್ಪ ಸ್ವಲ್ಪ, ಜಾಸ್ತಿ ನೋಡಲ್ಲ.
2: ಜಾಸ್ತಿ ನೋಡಲ್ಲ ಅಂದರೆ ಕಡಿಮೆ ನೋಡಿದ್ದೀರಾ ಅಂತ. ಇದು ಇಲ್ಲಿ ಟ್ಯಾಕೀಸಲ್ಲ ಟಿ ವಿಲ ಮೊಬೈಲ್ ಅಲ್ಲ.
3: ಟ್ಯಾಕೀಸಲ್ಲೂ ನೋಡಿದ್ದೀನಿ, ಟಿ ವಿಲ್ ಜಾಸ್ತಿ ನೋಡ್ತೀನಿ. ಅಂದರೆ ಪೆನ್ ಡ್ರೈವ್ ಅಲ್ಲಿ ಹಾಕ್ಸ್ಕೊಂಡು ಫೋನಲ್ಲೂ ನೋಡ್ತೀನಿ.
2: ಟ್ಯಾಕೀಸಲ್ಲಿ ನೋಡ್ತೀನಿ ಅಂದ್ರಲ್ಲ, ಟ್ಯಾಕೀಸಲ್ಲಿ ಫಸ್ಟ್ ಟೈಮ್ ಯಾವ ಕನ್ನಡ ಫಿಲಮ್ ನೋಡಿದ್ರೆ ನೆನಪಿದೆಯಾ ಮೋನಿಕಾ?
3: ನೆನಪಿದೆ, ಅದ್ದೂರಿ.
2: ಅದ್ದೂರಿ 2012. ಅದೇ ಫಸ್ಟ್ ಫಿಲಮ್ ನಿಮಗೆ?
3: ಫಸ್ಟ್ ಫಿಲಮ್ ಅಂದ್ರೆ ಆಗ ಚಿಕ್ಕವಳಲ್ವಾ ಅವಾಗ.
2: ಅವಾಗ ಎಷ್ಟು ಎಷ್ಟು ವರ್ಷ ನಿಮಗೆ?
3: 4 years ಇಲ್ಲ 5 years ಇರ್ಬೋದು.
2: ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಟೈಕೆಸ್ ನೆನಪಿದ್ಯಾ?
3: ತಿಬ್ಬಾದೇವಿ ಅಂದ್ರೆ ಮನೆ ಹತ್ರನೇ.
2: ಓ, ಎನ್ ಆರ್ ಮೊಹಲ್ಲ?
3: ಎನ್ ಆರ್ ಮೊಹಲ್ಲ.
2: ಹಾ ಮೋನಿಕಾ, ತುಂಬ 2012 ಅಂದರೆ ಹೆಚ್ಚು ಕಡಿಮೆ 14 ವರ್ಷದಿಂದ ನೋಡಿರೋ ಫಿಲಮ್ ಅದು ನಿಮ್ಮ ಏರಿಯಾದಲ್ಲೇ. ಅದ್ದೂರಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂಥ ಸಿನಿಮಾ. ಧ್ರುವ ಸರ್ಜಾರ್ ಫಸ್ಟ್ ಫಿಲಮ್ ಅವ್ರಿಗೆ. ನೋಡಿ, ನಿಮಗೂ ಫಸ್ಟ್ ಫಿಲಮ್, ಅವ್ರಿಗೂ ಫಸ್ಟ್ ಫಿಲಮ್. ಅವತ್ತು ಹೋಗಿದ್ರೆ ಟ್ಯಾಕೀಸ್ಗೆ ಹೆಂಗಿತ್ತು? ಆಗಿನ ಕ್ರೌಡ್ ಹೋಗಿ ಬಿಡಲ್ಲ, ತಿಬ್ಬಾದೇವಿ ಟ್ಯಾಕೀಸ್ ಮುಂದೆ ಧ್ರುವನ್ ಕಟ್ ಔಟ್ ಎಲ್ಲ ನೋಡಿದಾಗ ಏನು ಅನಿಸ್ತು ನಿಮಗೆ? ನೀವು ಚಿಕ್ಕುಡಿ ಅಲ್ವಾ, ಫಸ್ಟ್ ಟೈಮ್ ಹೋದಾಗ ಏನು ಫೀಲ್ ಆಯಿತು ನಿಮ್ಗೆ ಟ್ಯಾಕೀಸಲ್ಲಿ?
3: ಅಂದರೆ ನಾನು ಅವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಲ್ವಾ. ಅಂದರೆ ನೈಟ್ ಶೋ ಹೋಗಿದ್ದು ನಾವು ಲೇಟಾಗಿ, ಫ್ಯಾಮಿಲಿ ಫುಲ್. ಆಮೇಲೆ ನ್ಯೂ ಅಲ್ವಾ, ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು.
2: ಎಷ್ಟಿತ್ತು ಅವಾಗ ಟಿಕೆಟ್ ನೆನಪಿದೆಯಾ?
3: 100 ಇರ್ಬೋದು.
2: ಸರಿ, ಟ್ಯಾಕೀಸ್ ಆಚೆ ಹೇಳ್ಬಿಟ್ರಿ. ಒಳಗಡೆ ಹೋದಾಗ ಟ್ಯಾಕೀಸ್ ಒಳಗಡೆ ಅಂತ ಕ್ರೌಡ್ ಇದ್ದೇ ಇರುತ್ತೆ. ಅದು ಧ್ರುವ ಸರ್ಜನ್ ಫಸ್ಟ್ ಫಿಲಮು. ಸ್ಕ್ರೀನ್ ಮೇಲೆ ಧ್ರುವ ಸರ್ಜನ್ ಎಂಟ್ರಿ ಆದಾಗ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಆಗ ದಿಬ್ಬದೇವಿಲಿ?
3: ಫುಲ್ ಕ್ರೇಜ್ ಇತ್ತು, ಎಲ್ಲ ಬರೀ ಅವ್ರ ವಿಜುವಲ್ ಸೌಂಡ್ಸೇ ಕೇಳಿಸ್ತಿತ್ತು, ಮೂವಿ ಸೌಂಡ್ಸ್ ಏನು ಜಾಸ್ತಿ ಕೇಳಿಸ್ತಾನೆ ಇರಲಿಲ್ಲ.
2: ನೀವು ಭಯ ಆಗಿಲ್ವಾ ಚಿಕ್ಕ ಹುಡುಗಿ ನೀವಾಗ?
3: ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ವಾ, ಅಷ್ಟೇನು ಭಯ ಇರಲ್ಲ.
2: ಯಾರು ಧ್ರುವ ಸರ್ಜ, ಇವ್ರು ಯಾಕೆ ಕಿರಿಸ್ತಾ ಇದ್ದಾರೆ, ಏನಿದು ಅನಿಸ್ಲಿಲ್ವಾ?
3: ಇಲ್ಲ, ಹಂಗೇನು ಫೀಲ್ ಆಗಲಿಲ್ಲ. ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದರೆ ಅಪ್ಪ ಅಮ್ಮ ಇರ್ತಾರಲ್ವಾ, ಕೇರ್ ಮಾಡ್ತಾರೆ ಮಕ್ಕಳನ್ನ.
2: ಸರಿ, ಅದ್ದೂರಿ ಫಿಲಮ್ ಹೆಂಗಿತ್ತು?
3: ಚೆನ್ನಾಗಿತ್ತು. ಅಂದರೆ ಫಸ್ಟ್ ಫಿಲಮ್ ಅಲ್ವಾ, ಫಿಲಿಮೇ ನೋಡಿರಲಿಲ್ಲ, ಚೆನ್ನಾಗಿತ್ತು. ಆ ಥರ ಎಕ್ಸ್ಪೀರಿಯನ್ಸ್ ಇನ್ನೂ ಮಾಡಬೇಕು ಅನಿಸ್ತಾ ಇರ್ತದೆ.
2: ಅವಾಗ ನೀವು ಚಿಕ್ಕ ಹುಡುಗಿ ಅದ್ದೂರಿ ಫಿಲಮ್ ನೋಡಿದಾಗ ನಿಮ್ಗೆ ಏನು ಅನಿಸಿಲ್ಲ? ಈಗ ಪಿ ಯು ಬಂದಿದ್ದೀರಲ್ವ, ಇವಾಗ ಅದ್ದೂರಿ ಫಿಲಮ್ ನೆನೆಸ್ಕೊಂಡಾಗ ಆಗಿಂದ ಏನು ನೆನಪಾಗುತ್ತೆ ನಿಮಗೆ?
3: ಈಗ ಫಿಲಮ್ ಆ ಥರ ತೆಗಿಯೋಕ್ಕಾಗಲ್ಲ, ಈಗೆಲ್ಲ ಬರೀ ಪ್ಯಾನ್ ಇಂಡಿಯಾ ಆ ಥರ ತೆಗಿತವ್ರೆ. ಆ ಥರ ತೆಗೆದ್ರೂ ಚೆನ್ನಾಗಿರುತ್ತೆ. ಅಂದರೆ ಧ್ರುವ ಸರ್ಜಾ ಇಷ್ಟ ಆದರು, ಅವಾಗ ಫಸ್ಟ್ ಹೀರೋ ನಾನು ನೋಡಿದ್ದು. ಆಮೇಲೆ ರಾಧಿಕಾ ಪಂಡಿತ್, ಆಮೇಲೆ ಸಾಂಗ್ಸ್ ಚೆನ್ನಾಗಿದೆ ಅದರಲ್ಲಿ. ಫಸ್ಟ್ ಮೂವಿ ಚೆನ್ನಾಗಿತ್ತು.
2: ಯಾರ್ಯಾರು ಹೋಗಿದ್ರು ಫಿಲಮ್ ಇವಕ್ಕೆ ಅವತ್ತು?
3: ಅಮ್ಮ, ನಾನು, ಕಸಿನ್ಸ್, ದೊಡ್ಡಮ್ಮ, ದೊಡ್ಡಪ್ಪ, ಅಪ್ಪ.
2: ಓ, ಇಡೀ ಫ್ಯಾಮಿಲಿನೇ ಔಟ್ ಆಗಿದ್ದೀರಾ?
3: ಫ್ಯಾಮಿಲಿ.
2: ಅದಾದ್ಮೇಲೆ ತಿಬ್ಬದೇವಲ್ಲಿ ಯಾವ್ದು ನೋಡಿದ್ರಿ? ಅದು ಆದ್ಮೇಲೆ
3: ಹೋಮ್, ಆಮೇಲೆ ಬಹದ್ದೂರ್ ನೋಡಿದ್ವಿ ಅಲ್ಲೇ.
2: ಓ, ಸುಮಾರು ನೋಡಿದ್ದೀರಾ?
3: ಅದೇ ಥಿಯೇಟರ್ ಮಾತ್ರ.
2: ಓ, ಮನೆ ಹತ್ರ ಅಂತ ಹೋಗಿರೋದಿಲ್ಲ, ಹೋಗ್ತಿರ್ಲಿಲ್ಲ?
3: ಇಲ್ಲ, ಅದು ಆಮೇಲೆ ನೈಟ್ ಶೋ ನಾವು ಹೋಗ್ತಿದ್ದೆ ಜಾಸ್ತಿ.
2: ಓಕೆ ಓಕೆ, ಸೂಪರ್. ಈಗ ನೋಡಿದ್ರು ಸರ್ಜಾ ಅವ್ರಿಗೆ ಬ್ರೇಕ್ ಕೊಟ್ಟಂತ ಸಿನಿಮಾ ಅದ್ದೂರಿ, ಅವ್ರಿಗೆ ಫಸ್ಟ್ ಫಿಲಮ್ ಅದ್ದೂರಿ. ಎ ಪಿ ಅರ್ಜುನ್ ಡೈರೆಕ್ಷನ್ ಅಲ್ಲಿ ಎರಡನೇ ಸಿನಿಮಾ ಅದ್ದೂರಿ, ತುಂಬ ಸಾಂಗ್ಸ್ ಹಿಟ್ ಆಯ್ತದು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಆಕ್ಷನ್, ಮೇಕಿಂಗ್ ಎಲ್ಲ ಸೂಪರ್ ಆಗಿತ್ತು. 150 ಹೊಡ್ತದೆ ಮೈಸೂರಲ್ಲಿ, ನನಗೆ ಗೊತ್ತಿರುವಂಗೆ. ಅಂತ ಫಿಲಮ್ ನೋಡಿದ್ರಿ, 14 ಆಯ್ತು ನೀವು ನೋಡಿ. ಈಗ ಸಡನ್ ಆಗಿ ರೇಡಿಯೋದಲ್ಲಿ ಅದ್ದೂರಿ ಸಾಂಗ್ ಬಂದಾಗ, ಟಿವಿಲಿ ಅದ್ದೂರಿ ಫಿಲಮ್ ಸೀನ್ ಬಂದಾಗ ಆಗಿಂದ ಏನು ನೆನಪಾಗುತ್ತೆ ನಿಮಗೆ?
3: ಥಿಯೇಟರ್ಗೆ ಹೋಗಿದ್ದೆ ನೆನಪಾಗುತ್ತೆ. ಆಮೇಲೆ ಅದರಲ್ಲಿ ಒಂದು ಫೀಲಿಂಗ್ ಸಾಂಗ್ ಫುಲ್ ಹಿಟ್ ಆಗಿದೆ, ಈಗಲೂ ಅದು ಕೇಳಿದ್ರೆ ಅದೇ ನೆನಪಾಗುತ್ತೆ. ಥಿಯೇಟರ್ಗೆ ಹೋಗಿ ನೋಡಿದ್ದು
2: ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತಲ್ಲ ಅದ
3: ಚೆನ್ನಾಗಿದೆ.
2: ಸುಮ್ಮನೆ ತಿರುಗಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಸಡನ್ ತಿಬ್ಬದೇವಿ ಕಡೆ ನೋಡ್ತೀರಿ, ಇವಾಗ ತಿಬ್ಬದೇವಿ ಟಾಕೀಸು ಇಲ್ಲ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅವಾಗ ಏನನ್ಸುತ್ತೆ ನಿಮಗೆ?
3: ಅಂದ್ರೆ ಇನ್ನ ಜಾಸ್ತಿ ಕ್ರೇಜ್ ಇಲ್ಲ ಅಲ್ಲಿ, ಇನ್ನು ಓಪನ್ ಆಗ್ಬೇಕಿತ್ತು, ಕ್ಲೋಸ್ ಮಾಡಬಾರ್ದಿತ್ತು. ಆಮೇಲೆ ಬೇರೆ ಬೇರೆ ಫಿಲಮ್ಸ್ ಹಾಕಿದ್ರೆ ಇನ್ನ ಓಡ್ಬೋದಿತ್ತೇನೋ ಥಿಯೇಟರ್ ಅಂತ ಅನ್ಸುತ್ತೆ.
2: ತಿಬ್ಬದೇವಿ ಟಾಕೀಸ್ ಕಡೆ ನೋಡಿದಾಗೆಲ್ಲ ನಿಮಗೆ ಅದ್ದೂರಿ ಫಿಲಮ್ ಚೈಲ್ಡ್ಹುಡ್ ನೆನಪಾಗುತ್ತಾ?
3: ಹಾ, ನೆನಪಾಗುತ್ತೆ.
2: ಆಗಿನ ಫಿಲಮ್ ಕ್ರೇಜ್, ಈಗಿನ ಫಿಲಮ್ ಕ್ರೇಜ್ ಏನಂತೀರ, ಏನನ್ಸುತ್ತೆ ನಿಮಗೆ?
3: ಈಗಿನ ಟೈಮ್ ಫುಲ್ ಚೇಂಜ್ ಆಗೈತೆ, ಜನರೇಷನ್ ಮೇಲೆ ಜನರೇಷನ್ ಚೇಂಜ್ ಆಗ್ತಾನೆ ಇರ್ತದೆ. ಟಿಕೆಟ್ ಚೇಂಜ್ ಆಗೈತೆ, ಆಮೇಲೆ ಅಮೌಂಟ್ ಕೂಡ ಎಲ್ಲ ಚೇಂಜ್ ಆಗೈತೆ. ಫೋನ್, ಈಗಂತೂ ಫೋನೇ ಜಾಸ್ತಿ ಇದು ಮಾಡ್ತಾರೆ. ಎಲ್ಲ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಬೇಕು, ಫೋನ್ ಮತ್ತೆ ಟಿವಿಲಿ ನೋಡಿದ್ರೆ ಸಾಕಾಗಲ್ಲ. ಥಿಯೇಟರ್ಗೆ ಹೋಗಿ ಕನ್ನಡ ಫಿಲಮ್ ಇಂಡಸ್ಟ್ರಿನ ಬೆಳೆಸ್ಬೇಕು. ಅಂದರೆ ಫಿಲಮ್ ಅವ್ರಿಗೂ ಕೂಡ ಲಾಭ ಆಗಬೇಕು, ಫಿಲಮ್ ಕನ್ನಡ ಫಿಲಮ್ ಓಡಬೇಕು ಅಷ್ಟೇ.
2: ಅಂದರೆ ನಿಮಗೆ ಅದ್ದೂರಿ ಸಿನಿಮಾದಲ್ಲಿ ನಿಮ್ಮ ಚೈಲ್ಡ್ಹುಡ್ ನೆನಪಿದೆ, ನಿಮ್ಮ ಅಪ್ಪ ಅಮ್ಮ ಜೊತೆ ಹೋಗಿದ್ದು ನೆನಪಿದೆ, ತಿಬ್ಬದೇವಿ ನೆನಪಿದೆ. ನೋಡಿ, ನೀವು ಥಿಯೇಟ್ರಲ್ಲಿ 500 ಸಿನಿಮಾ ನೋಡಿರಿ, ಬಟ್ ಫಸ್ಟ್ ಟೈಮ್ ನೋಡಿರ್ತಿರಲ್ಲ, ಅದನ್ನು ಮರೆಯೋಕ್ಕಾಗಲ್ಲ. ಯಾಕೆ ಅಂದರೆ ಅದು ನಿಮ್ಮ ಫಸ್ಟ್ ಫಿಲಮ್, ಏನಂತೀರಾ?
3: ಹೌದು, ಫಸ್ಟ್ ಫಿಲಮ್ ಕ್ರೇಜೇ ಬೇರೆ ಇರ್ತದೆ, ಆಮೇಲೆ ಅದು ಮೆಮೊರಿಲಿ ಉಳ್ಕೊಳ್ಳುತ್ತೆ.
2: ಅಂದರೆ ಅವತ್ತಿಂದ ಧ್ರುವ ಸರ್ಜಾ ಫ್ಯಾನ ನೀವು?
3: ಇಲ್ಲ, ನನ್ನ ಅಪ್ಪು ಫ್ಯಾನ್. ಆದರೆ ಫಸ್ಟ್ ಫಿಲಮ್ ನೋಡಿ ಧ್ರುವ ಸರ್ಜಾದು. ಎಲ್ಲರಿಗೂ ಅವ್ರವ್ರ ಹೀರೋ ಹೆಚ್ಚಿರ್ತಾರೆ, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅನ್ಬಾರ್ದು, ಎಲ್ಲರನ್ನ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ.
2: ಎಲ್ಲ ಹೀರೋಗಳು ಕನ್ನಡದವರೇ, ಎಲ್ಲರೂ ನಮ್ಮವ್ರು, ಎಲ್ಲರೂ

0: ನೋಡ್ಬೇಕು ಅಂತೀನಿ.
1: ಎಲ್ಲರೂ ಸಿನಿಮಾ ನೋಡ್ಬೇಕು.
0: ತುಂಬಾ ವೇಟ್ಫುಲ್ ಆಗಿ ಮಾತಾಡಿದ್ರಿ ಮೋನಿಕ್ ಅವರೇ, ತುಂಬಾ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಿ. ದಯವಿಟ್ಟು ಮುಂದೆ ಹೀಗೆ ಕನ್ನಡ ಫಿಲಂ ನೋಡ್ತಾರೆ ನಮ್ಮ ಮೈಸೂರು ಆಕಾಶವಾಣಿ ಕೇಳ್ತಾರೆ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.

0: ಸರ್ ನಮಸ್ಕಾರ ಸರ್.
1: ನಮಸ್ತೆ
0: ಸರ್, ನಿಮ್ಮ ಹೆಸರು?
1: ಮಹಾದೇವ್.
0: ಮಹಾದೇವ್, ಏನು ಕೆಲಸ ಮಾಡ್ಕೊಂಡಿದ್ದೀರಿ?
1: ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದೀರಿ.
0: ಎಲ್ಲಿದೆ ಸರ್ ಬೇಕರಿ?
1: ಇಲ್ಲಿ ಕೋಟೆ ಬಸ್ ಸ್ಟ್ಯಾಂಡ್.
0: ಓ, ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆನಾ? ಹೆಂಗಿದೆ ವ್ಯಾಪಾರ?
1: ನಡೀತೆ, ಚೆನ್ನಾಗಿ ನಡೀತೆ.
0: ಎಷ್ಟು ವರ್ಷದಿಂದ ಇಟ್ಟಿದ್ದೀರಿ ಇಲ್ಲಿ?
1: ಈಗ ಒಂದು ವಾರ ಆಯಿತು ಸರ್.
0: ಈಗ ಬೇಸಿಗೆ ರಜಾ, ಸ್ಕೂಲು ಕಾಲೇಜ್ ಇಲ್ಲ, ಹೆಂಗೆ ಸ್ಟೂಡೆಂಟ್ಸ್ ಬರ್ತಾ ಇದಾರ? ವ್ಯಾಪಾರ ಹೆಂಗೆ
1: ಆಗ್ತಾ ಇದೆ? ಪರವಾಗಿಲ್ಲ,
0: ಜನ ಬರ್ತಾ ಇದ್ದಾರೆ.
1: ಬರ್ತಾ ಇದ್ದಾರೆ. ಸ್ಕೂಲ್ ರಜಾದಾಗ ಕಮ್ಮಿ, ಸ್ಕೂಲ್ ಓಪನ್ ಆದರೆ ಜಾಸ್ತಿ ಆಗುತ್ತೆ.
0: ಅಂದರೆ ಸ್ಟೂಡೆಂಟ್ಸೇ ಜಾಸ್ತಿ ಬರ್ತಾರೆ ಅಂತ ಆಯ್ತು.
1: ಹಾಂ, ಹೌದು.
0: ಬೇರೆ ಬೇಕರಿ ಹೋಲಿಸಿದ್ರೆ ನಿಮ್ಮ ಬೇಕರಿಲಿ ಏನು ಸ್ಪೆಷಲ್ ಆಗಿ ಮಾಡ್ತೀರಿ ಐಟಮು?
1: ಬೇಕರಿ ಅಂದರೆ ಐಟಮ್ ತರಿಸಿ ಮಾಡೋದು ನಾವು.
0: ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ
1: ಅಲ್ಲಿ? ಎಲ್ಲ ಜಾಸ್ತಿ.
0: ಸೊಪ್ಪು, ಕೇಕು ಎಲ್ಲ ಸೇಲ್ ಆಗುತ್ತೆ?
1: ಎಲ್ಲ ಸೇಲ್ ಆಗುತ್ತೆ.
0: ನಾವು ಬಂದ್ರೆ ಫ್ರೀ ಕೊಡ್ತೀರಾ?
1: ಹಾಂ. ಸೊ
0: ಅದೇ ಹೆಂಗಂದ್ರೆ ಅಲ್ಲ ತಿಂದಂಗೆ ಆಯ್ತು ನಿಜವಾಗ್ಲೂ. ಏನು ಸರ್ ಟೈಮಿಂಗ್ಸ್ ನಿಮ್ದು ಬೇಕರಿಲಿ?
1: ಬೆಳಗ್ಗೆ 8 ಗಂಟೆಗೆ ಬರ್ತೀನಿ, ಸಾಯಂಕಾಲ 8 ಗಂಟೆಗೆ ಹೋಗ್ತೀನಿ.
0: ರಜಾ ಇಲ್ವಾ ನಿಮಗೆ ವಾರದಲ್ಲಿ?
1: ಬಸ್ ಸ್ಟ್ಯಾಂಡಲ್ಲಿ ಯಾರು ಕೊಡ್ತಾರೆ ಸರ್ ರಜಾನ?
0: ಯಾವ್ರು ಸರ್ ನಿಮ್ದು?
1: ನರಸೀಪುರ.
0: ನರಸೀಪುರದಲ್ಲಿ ಅವರು?
1: ಚವಳ್ಳಿ ಅಂತ.
0: ಚವಳ್ಳಿಯಿಂದ ಅಪ್ ಅಂಡ್ ಡೌನ್ ಮಾಡ್ತೀರಾ ಡೈಲಿ?
1: ಹೌದು. ಅಲ್ಲಿ
0: ಸೂಪರ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ಹೆಂಗಂದ್ರೆ?
1: ಮನೆ ವ್ಯವಸಾಯ.
0: ಫಿಲಮ್ ಗಿಲಮ್ ನೋಡೋ ಅಭ್ಯಾಸ ಇಲ್ವೋ?
1: ಇಲ್ಲ, ಇವಾಗ ಇಲ್ಲ.
0: ಇವಾಗಿಲ್ಲ ಅಂದ್ರೆ ಮೊದ್ಲಿತ್ತಾ?
1: ಮೊದಲು ನೋಡ್ತಿದ್ದೆ.
0: ಮೊದಲು ನೋಡ್ತಿದ್ದೀರಾ ಟ್ಯಾಕಿಸ್ ಅಲ್ಲ?
1: 14 ಸಲ ನೋಡಿನಿ ಪ್ರಪ ಟ್ಯಾಕಿಸ್ ಅಲ್ಲಿ ಅಪ್ಪನ.
0: ಓಹೋ, ಹಂಗಾರೆ ವಯಸ್ಸಲ್ಲೇ ತುಂಬಾ ಸಿನಿಮಾಗಳು ನೋಡಿದಿರಿ ಅಂತ ಆಯ್ತು. ಅಂದಾಜು ಟ್ಯಾಕಿಸ್ ಅಲ್ಲಿ 8 ಸಿನಿಮಾ ನೋಡಿದಿರಿ? ಆಗ
1: ಒಂದು 200 ಸಿನಿಮಾ ನೋಡಿದಿನಿ.
0: ಆ 200 ಸಿನಿಮಾದಲ್ಲಿ ಫಸ್ಟ್ ಟೈಮ್ ಟ್ಯಾಕಿಸ್ ಅಲ್ಲಿ ಯಾವ್ದು ನೋಡಿದ್ ನೆನಪಿದ್ಯಾ?
1: ನಂಜುಂಡಿ ಕಲ್ಯಾಣ.
0: ನಂಜುಂಡಿ ಕಲ್ಯಾಣ? ಓಹೋ, 87ನೇ ಇಸ್ವಿ ಫಿಲಮು, ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು. ಯಾವ ಟ್ಯಾಕಿಸ್ ಸರ್?
1: ಭಗವಾನ್.
0: ಇಲ್ಲಿರೋದು
1: ನರಸೀಪುರ.
0: ನಿಮ್ಮೂರಲ್ಲೇ ನೋಡಿದ?
1: ಹೌದು ಸರ್.
0: ಎಷ್ಟು ಆಗ ವಯಸ್ಸು ನಿಮಗೆ?
1: ಒಂದು 9 ವರ್ಷ ಇರ್ಬೋದು.
0: ಸ್ಕೂಲ್ ಹುಡುಗ?
1: ಸ್ಟೂಡೆಂಟು.
0: ನೋಡಿ ನಿಮಗೂ

0: ಫಿಲಮ್ಮು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಎರಡನೇ ಸಿನಿಮಾ. ಫಸ್ಟ್ ಚಿರಂಜೀವಿ ಸುಧಾಕರ ಮಾಡಿದ್ರು, ಬಟ್ ಹಿಟ್ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿ ಅವರು ಎಸ್ಟಾಬ್ಲಿಷ್ ಆಗಿದ್ದು ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ. ಮಾಲಾಸಿಯವರೆಗೂ ಫಸ್ಟ್ ಫಿಲಮ್ ಅದು. ಹೆಂಗಿತ್ತು ಸರ್ ಫಿಲಮ್?
1: ಚೆನ್ನಾಗಿದೆ.
0: ಏನಿಷ್ಟ ಆಯ್ತು?
1: ಎಲ್ಲ ಇಷ್ಟ ಆಯ್ತದ.
0: ಫಸ್ಟ್ ಟೈಮ್ ನೀವು ಟ್ಯಾಕೀಸ್ಗೆ ಹೋಗಿದ್ರಿ ಭಗವಾನ್ ಟ್ಯಾಕೀಸ್ಗೆ. ನಂಜುಂಡಿ ಕಲ್ಯಾಣ ಬೇರೆ ಸೂಪರ್ ಹಿಟ್ ಸಿನಿಮಾ ಅದು. ಆಗ ಅಲ್ಲಿ ಕಿಟ್ ಔಟು ಕ್ರೌಡು ಜನ ಎಲ್ಲ ಹೆಂಗಿದ್ರು ಸರ್?
1: ಸೂಪರ್, ಎಲ್ಲ ಫುಲ್ ಬಿಸಿ. ಅವಾಗ ಫುಲ್ ಜನ ಇತ್ತು ಸರ್.
0: ಟಿಕೆಟ್ ಎಷ್ಟಿತ್ತು?
1: 2,500 ರೂಪಾಯಿ
0: ಅಷ್ಟೇನಾ?
1: ನಾನು ನೋಡ್ಬೇಕಾದ್ರೆ ಅಲ್ಲಿ ನಮ್ಮ ಹಳ್ಳಿಲಿ 2,500 ರೂಪಾಯಿ.
0: ಬಾಲ್ಕನಿ ಎಷ್ಟು? ಗಾಂಧಿ ಕ್ಲಾಸ್ ಎಷ್ಟು?
1: ಬಾಲ್ಕನಿ 7 ರೂಪಾಯಿ, ಗಾಂಧಿ ಕ್ಲಾಸೇ 2,500 ರೂಪಾಯಿ.
0: ಅದೇ ಜಾಸ್ತಿ ಆಗಿದೆ. ಸರಿ, ಈಗ ಟ್ಯಾಕೀಸು ಆಸೆ ಹೇಳ್ಬಿಟ್ರೆ ಫುಲ್ ಜನ ಇದ್ರು ಅಂತ. ಒಳಗಡೆ ಹೋಗಿದ್ದೀರಾ, ಸ್ಕ್ರೀನ್ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಬಂದಾಗ ಜನ ಎಲ್ಲ ಕಿರ್ಚಿದ್ದು, ವಿಜಲ್ ಹೊಡೆದು ನೆನಪಿದ್ಯಾ, ಕಾಸಿಗೆ ಸೇರ್ಚಿದ್ದು ಹೆಂಗಿತ್ತಾಗ?
1: ಚೆನ್ನಾಗಿತ್ತು ಸರ್. ಎಲ್ಲ ಕಿರ್ಚಿತ್ತಿದ್ರು, ಅರಿಚಿದ್ರು, ಎಲ್ಲ ವಿಜಲ್ ಎಲ್ಲ ಹೊಡೆತಿದ್ರು.
0: ಕಾಸಿಗೆ ಸೇರ್ಚಿದ್ರು?
1: ಹಾ, ಎರ್ಚಿದ್ದಾರೆ. ಒಳಗೆ ಸೇರಿದ್ರು ಗುಂಡಾರ ಸಾಂಗ್ ಎರ್ಚಿದ್ದಾರೆ.
0: ಹೋಗಿದ್ರು ಸಿನಿಮಾಗೆ?
1: ನಮ್ಮಅಮ್ಮ, ನಾನು, ನಮ್ಮ ಅಕ್ಕ.
0: ಅಕ್ಕ, ನಿಮ್ಮ ತಾಯಿ, ನೀವು. ಆ ನಂಜುಂಡಿ ಕಲ್ಯಾಣ ಆದ್ಮೇಲೆ ಇನ್ಯಾವ್ದು ನೋಡಿದ್ರಿ ಆ ಟ್ಯಾಕೀಸ್ ಅಲ್ಲಿ?
1: ಅದು ನೆನಪಿಲ್ಲ ಸರ್.
0: ಫಸ್ಟ್ ಫಿಲಮ್ ಅಂತೂ
1: ನೆನಪಿದೆ.
0: ನೋಡಿದ್ರ ನೀವು 200 ಅಲ್ಲ 2,000 ಫಿಲಮ್ ನೋಡಿದ್ರು. ಫಸ್ಟ್ ಟೈಮ್ ನೋಡಿರ್ತಿರಲ್ಲ, ಅದು ಮರೆಯಕ್ಕಾಗಲ್ಲ. ಏನಂತೀರಿ?
1: ಸೂಪರ್ ಸರ್.
0: ಆ ನಂಜುಂಡಿ ಕಲ್ಯಾಣದಲ್ಲಿ ಮಾದೇವ್ ಅವರಿಗೆ ತುಂಬ ಏನು ಇಷ್ಟ ಆಯಿತು?
1: ಸಾಂಗ್ಗಳು.
0: ಆ ಸಿನಿಮಾದಲ್ಲಿ 7-8 ಆಡಿದೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು?
1: ಎಲ್ಲ ಎಲ್ಲ ಇಷ್ಟ ಸರ್.
0: ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಆಕ್ಟಿಂಗ್ ಹೆಂಗಿತ್ತು?
1: ಚೆನ್ನಾಗಿತ್ತು.
0: ರಾಘವೇಂದ್ರ ರಾಜ್ಕುಮಾರ್ ಮಾಲಾಷ್ಟಿ ಕಾಂಬಿನೇಷನ್ ಹೆಂಗಿತ್ತು?
1: ಸೂಪರ್.
0: ಒಳಗೆ ಸೇರಿದರೆ ಗುಂಡು ಬರೀ ಲೇಡೀಸ್ಗೆಲ್ಲ, ಗಂಡಸರಿಗೂ ಇಷ್ಟ ಆಗಿದೆ. ನಿಮ್ಗೂ ಇಷ್ಟ ಆಯ್ತಾ?
1: ಇಷ್ಟ ಸರ್.
0: ಭಗವಾನ್ ಟ್ಯಾಕೀಸ್ ಅಲ್ಲಿ ನಂಜುಂಡಿ ಕಲ್ಯಾಣ ನೋಡಿದ್ಮೇಲೆ ಪುನಃ 8 ಸಲ ನೋಡಿದ್ರಿ ಆ ಫಿಲಮ್ನ?
1: 2 ಸರಿ.
0: ಟ್ಯಾಕೀಸ್ ಅಲ್ಲೇ?
1: ಟ್ಯಾಕೀಸ್ ಅಲ್ಲೇ.
0: ಟಿವಿಲಿ?
1: ಟಿವಿಲಿ ದಿನ ಆಗ್ತಾರ ನೋಡ್ತೀವಿ.
0: ಈಗ ನೀವು 87-88 ನೋಡಿರೋದು, ತುಂಬ ಹಳೆಯ ಸಿನಿಮಾ. ಹೆಚ್ಚು ಕಡೆ 40 ವರ್ಷ ಆಯ್ತು ಬಂದು, ನಿಮಗೆ 48 ಅಂದರೆ. ಈಗ ನೀವು ಭಗವಾನ್ ಟ್ಯಾಕೀಸ್ ಕಡೆ ಹೋಗ್ತಾ ಇರ್ತೀವಿ ನರಸೀಪುರದಲ್ಲಿ ಕಡೆ, ಅವಾಗ ನಿಮ್ಗೆ ಹಳೇದು ಏನೇ ನೆನಪಾಗುತ್ತೆ?
1: ಫಸ್ಟ್ ಅಲ್ಲಿ ಫಿಲಮ್ ನೋಡಿದೆಲ್ಲ ನೆನಪಾಗುತ್ತೆ. ಅದು ಸೆಕೆಂಡ್ಸ್ಗೆ ಹೋಗಿದ್ದು, ನೈಟಲ್ಲಿ ಹೋಗಿದ್ದು. ಅದು
0: ಯಾಕೆ ಬೆಳಿಗ್ಗೆ ಯಾಕೆ ಹೋಗಿಲ್ಲ, ನೈಟಲ್ಲಿ ಯಾಕೆ ಹೋಗಿದ್ರಿ?
1: ಅವಾಗ ನೈಟ್ ಅಂದರೆ ಜನ ಜಾಸ್ತಿ, ಅವಾಗ ನೈಟಲ್ಲಿ ಹೋಗೋದು. ಹಳ್ಳಿ ಕಡೆ ಎಲ್ಲ ನೈಟಲ್ಲಿ ಹೋಗೋದೇ ಜಾಸ್ತಿ. ಇವಾಗಿಲ್ಲ, ಮೊದಲು ಚಿಕ್ಕವರಾಗಿದ್ದಾಗ ಹಳ್ಳಿ ಕಡೆ ಹೋಗ್ತಿದ್ವು.
0: ಓಹ್, ಅಂದರೆ ನೈಟ್ ಹೊತ್ತು ಹೋಗಿ ನೋಡ್ಕೊಂಬಂದು ಮಲ್ಕೊಂಬಿಡೋದು?
1: ಮಲ್ಕೊಂಬಿಡೋದು.
0: ಬೆಳಿಗ್ಗೆ ಎದ್ದು ಸ್ಟೋರಿನ ಹೇಳೋದು ಕೂತ್ಕೊಂಡು ಎಲ್ರಿಗೂ.
1: ಹೌದು, ಸ್ಟೋರಿ ಹೇಳೋದು.
0: ಈಗ ಟಿವಿಲಿ ನಂಜುಂಡಿ ಕಲ್ಯಾಣ ಫಿಲಮ್ ಬಂದಾಗ, ನಮ್ಮ ರೇಡಿಯೋದಲ್ಲಿ ಹಾಡು ಬಂದಾಗ ಅದೇನು ನೆನಪಾಗುತ್ತೆ ನಿಮ್ಗೆ? ಇದು
1: ನಮ್ಮ ತಾಯಿ ನಮ್ಮ ಅಕ್ಕನ ಜೊತೆ ನೋಡಿದ್ದು ನೆನಪಾಗುತ್ತೆ. ಇವಾಗಲೂ ಹಾಕಕ್ಕೆ ಕೇಳ್ತೀನಿ ನಾನು, ಇಲ್ಲಿ ಹೋಮ್ ಥಿಯೇಟ್ರಲ್ಲಿ ಹಾಕೊಂಡು ಅಂಗಡಿಯಲ್ಲಿ ಕೇಳ್ತೀನಿ.
0: ನೋಡಿದ್ರ ನಂಜುಂಡಿ ಕಲ್ಯಾಣ ಫಿಲಮಲ್ಲಿ ಎಷ್ಟು ನೆನಪಿದೆ ನಿಮಗೆ? ನಿಮ್ಮ 8 ವರ್ಷದ ಬಾಲ್ಯ ಇದೆ, ನಿಮ್ಮ ಅಕ್ಕ ನಿಮ್ಮ ತಾಯಿ ಜೊತೆ ನೋಡಿದ ನೆನಪಿದೆ, ಭಗವಾನ್ ಟ್ಯಾಕೀಸ್ ನೆನಪಿದೆ. ಅದಕ್ಕೆ ಹೇಳೋದು ಫಸ್ಟ್ ಫಿಲಮಲ್ಲಿ ಇಷ್ಟು ಇರುತ್ತೆ ನಿಮ್ಮೊಬ್ಬರಿಗೆ ಅಲ್ಲ, ಎಲ್ರಿಗೂ ಕೂಡ. ರಾಘವೇಂದ್ರ ರಾಜ್ಕುಮಾರ್ಗೆ ಬ್ರೇಕ್ ಕೊಟ್ಟಂತಹ ಚಿತ್ರ, ಅವರು ಸ್ಟಾರ್ ಆದಂತಹ ಚಿತ್ರ ನಂಜುಂಡಿ ಕಲ್ಯಾಣ. ಪರೋತ್ತಮ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಬಂದು ಸಂಗೀತಂ ಶ್ರೀನಿವಾಸ್ ಡೈರೆಕ್ಷನ್ ಮಾಡಿದಂತ ಚಿತ್ರ ಸೂಪರ್ ಹಿಟ್ ಆಯಿತು. ಮಾಲಾಶ್ರೀ ಕೂಡ ಚಿತ್ರದ ಮೂಲಕ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಹೀರೋಯಿನ್ ಆದ್ರು. ನಂಜುಂಡಿ ಕಲ್ಯಾಣ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ. ಅಂತ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ರಿ ಮಾದೇವಯ್ಯ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಮುಂದೆ ನೀವೇ ಕನ್ನಡ ಸಿನಿಮಾಗಳು ನೋಡ್ತಾರೆ, ನಮ್ಮ ಮೈಸೂರು ಆಕಾಶವಾಣಿ ಕೇಳ್ತಾರೆ. ನಮಸ್ಕಾರ ಸರ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.

0: ಸರ್ ನಮಸ್ಕಾರ.
1: ನಮಸ್ಕಾರ ಸರ್, ಹೇಳಿ.
0: ಸರ್ ತಮ್ಮ ಹೆಸರು?
1: ಸತೀಶ್ ಅಂತ.
0: ಸತೀಶ್ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದೀರಿ?
1: ನಾವು ಆಟೋ ಓಡಿಸೋದು ಸರ್.
0: ಎಷ್ಟು ವರ್ಷದಿಂದ?
1: 40 ವರ್ಷ ಆಯ್ತು ಸರ್.
0: ನೀವು ಮಾಡೋ ಕೆಲಸದಲ್ಲಿ ಎಷ್ಟು ತೃಪ್ತಿ ಕಾಣ್ತೀರಾ ಸರ್?
1: ನಮಗೆ ಶ್ರದ್ಧೆಯಿಂದ ಮಾಡಿದ್ರೆ ಇದರಲ್ಲಿ ಏನು ಮೋಸ ಇಲ್ಲ ಸರ್, ತುಂಬ ಚೆನ್ನಾಗಿರ್ಬೋದು, ಏನು ತೊಂದರೆ ಇಲ್ಲ. ನಾವು ಮಕ್ಕಳು ಮರಿ ಎಲ್ಲ ಸಾಕಿ ಎಲ್ಲ ಇದು ಮಾಡಿದೀವಿ ಆಟೋದಲ್ಲಿ, ಏನು ತೊಂದರೆ ಇಲ್ಲ ಸರ್. ಆಮೇಲೆ ಪ್ರತಿಯೊಂದು ಇದಕ್ಕೂ ಯಾರ ಹತ್ರ ಏನೂ ಬೆಗ್ ಮಾಡಬೇಕಾಗಿಲ್ಲ ಸರ್. ನಮ್ಮ ಅನ್ನ ನಾವು ಹುಟ್ಟಿಸ್ಕೊಂಡು ತಿನ್ಬೋದು ಸರ್, ಯಾರಿಗೂ ಏನು ಇದು ಮಾಡೋಂಗಿಲ್ಲ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರೆ ಯಾವುದೇ ರೀತಿ ಚಟ ಇಲ್ಲದೆ ಇದ್ರೆ ಚೆನ್ನಾಗಿರ್ಬೋದು ಸರ್.
0: ಸೂಪರ್. 40 ವರ್ಷದಿಂದ ಈ ಆಟೋದ ಮೂಲಕ ನಿಮ್ಮ ಜೀವನ ಸಾಗಿಸ್ತಾ ಇದ್ರಿ, ಸೆಟ್ಲ್ ಮಾಡಿದ್ರಿ, ಮಕ್ಕಳನ್ನ ಓದಿಸಿದ್ರಿ. ಸತೀಶ್ ಅವರು ಬಿಡುವಿನ ವೇಳೆ ಏನು ಮಾಡ್ತೀರಿ?
1: ನಾನು ಕೇಳ್ತೀನಿ ಸರ್, ಆಕಾಶವಾಣಿ ಕೇಳ್ತೀನಿ.
0: ಸೂಪರ್. ಸಿನಿಮಾ ಗಿನ್ಮಾ ನೋಡೋ ಅಭ್ಯಾಸ ಇಲ್ವೇ?
1: ಸಿನಿಮಾ ನೋಡ್ತಿದ್ದೆ ಸರ್ ಮುಂಚೆ, ಈಗಿಲ್ಲ ಸರ್. ಸರ್ ನಾನು ಥಿಯೇಟ್ರಲ್ಲೇ ನೋಡ್ತಾ ಇದ್ದೆ ಸರ್.
0: ಥಿಯೇಟ್ರಲ್ಲೇ ನೋಡ್ತಿದ್ರೆ? ಹಾಗಾದರೆ ಸತೀಶ್ ಅವರು ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಟ್ಯಾಕೀಸಲ್ಲಿ ನೋಡಿದಂತಹ ಫಸ್ಟ್ ಫಿಲಮ್ ಯಾವುದು?
1: ಸರ್ ನಾಗರಾವ್ ಪದ್ಮಾಟಾಕೀಸಲ್ಲಿ.
0: ನಾಗರಾವ್ 1974 ನೋಡಿ, ಕೇಳಿದ ತಕ್ಷಣ ಎಷ್ಟು ಟಕ್ ಅಂತ ಹೇಳ್ಬಿಟ್ರೆ ನೆನಪಲ್ಲಿ ಇತ್ತು ಅನ್ಸುತ್ತೆ ನಿಮಗೆ?
1: ಅದೆಲ್ಲ ಮರೆಯೋಕ್ಕಾಗಲ್ಲ ಸರ್, ಮರೆಯಲಾಗದಾಗ ಇದು ಅಂತಾರಲ್ಲ ಆ ಥರ. ಅದು ಸುಮಾರು ಆಯಿತು ಸರ್, ಇದು 40 ವರ್ಷ ಆಗಿರ್ಬೋದು.
0: ಅವಾಗ ತಮ್ಮ ವಯಸ್ಸು ಎಷ್ಟು?
1: ನಾಗರಾವ್ ಸಿನಿಮಾ ನೋಡಿದಾಗ ನನಗೆ 11 ವರ್ಷ ಸರ್.
0: ಪಾಪ, 11 ವರ್ಷಕ್ಕೆ ಟ್ಯಾಕೀಸ್ ಕಾಲಿಟ್ಬಿಟ್ಟಿದ್ರಲ್ಲ ಸರ್, ಗ್ರೇಟ್ ನೀವು.
1: ಹೌದು ಸರ್, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಬಹಳ ಇಷ್ಟ ಆದ ಫಿಲಮ್ ಅದು ನನಗೆ.
0: ಫಸ್ಟ್ ಟೈಮ್ ಟ್ಯಾಕೀಸ್ ಹೋಗಿದ್ದೀರಿ ಸತೀಶ್ ಅವರೇ, ಹೇಗಿತ್ತು ಸರ್ ಆ ಕ್ಷಣಗಳು? ಏನ್ ಅನಿಸ್ತಿತ್ತು ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ನ ನೀವು ವಿಷ್ಣುವರ್ಧನ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ?
1: ನನಗೆ ಅದನ್ನ ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ನ ಜೀವನದಲ್ಲಿ ಇನ್ನ ಆ ತರ ದಿನ ಬರಲ್ಲ ಅನ್ನೋ ಹಂಗ ಆಗೋಯ್ತು ಸರ್. ಅಷ್ಟು ಖುಷಿ ಆಯ್ತು. ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ಯಾವುದು ಇರ್ಲಿಲ್ಲ ಸರ್, ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕಿತ್ತು.
0: ಮೈಸೂರಿನ ಪದ್ಮಾ ಟೇಕೀಸ್ ಅಲ್ಲಿ ನಾಗರಾವ್ ನೋಡಿದ್ರಿ ಫಸ್ಟ್ ಟೈಮ್?
1: ಅಗ್ರಹಾರದಲ್ಲಿ.
0: ಅಗ್ರಹಾರ. ಸೂಪರ್. ನೋಡಿ, ಆ ನಾಗರಾವ್ ವಿಶೇಷ ಏನು ಗೊತ್ತಾ, ಅದು ವಿಷ್ಣುವರ್ಧನ್ಗೂ ಫಸ್ಟ್ ಸಿನಿಮಾ, ಅಂಬರೀಶ್ ಅವ್ರಿಗೂ ಫಸ್ಟ್ ಸಿನಿಮಾ, ನಿಮಗೂ ಫಸ್ಟ್ ಸಿನಿಮಾ.
1: ನಿಮಗೂ ಫಸ್ಟ್ ಸಿನಿಮಾ ಸರ್, ಖಂಡಿತ. ನನಗೂ ಫಸ್ಟ್ ಸಿನಿಮಾ, ಅವ್ರಿಗೂ ಫಸ್ಟ್ ಸಿನಿಮಾ. ಆದರೆ ಆ ಸಿನಿಮಾದಲ್ಲಿ ಆ ಒಂದೊಂದು ಸೀಕ್ವೆನ್ಸು ನೋಡೋಕ್ಕೆ ಭಾಳ ಆನಂದ ಆಗೋದು ನಮಗೆ. ಫಸ್ಟ್ ಟೈಮ್ ಹೋಗಿದ್ದು, ಓ ನಾವು ಜೀವನದಲ್ಲಿ ಈ ಥರ ಎಲ್ಲ ಇರಬೇಕು ಮಾಡಬೇಕು ಅನ್ನೋ ಥರ. ಇದು ಕೋಪ ಅನ್ನೋದನ್ನ ಇದ್ದರೆ ಇದು ಮಾಡ್ಕೋಬಾರ್ದು, ಕಂಟ್ರೋಲ್ ಮಾಡ್ಕೋಬೇಕು, ಕೋಪ ಇದ್ದರೆ ಏನಾಗುತ್ತೆ ಅನ್ನೋದು ಎಲ್ಲ ಆ ಮೇಷ್ಟ್ರು ಅವನು ತಿರುಗ್ಕೊಂಡು ಹಿಂಗೆ ತಳ್ತಾನಲ್ಲ ಮೇಷ್ಟ್ರು ಹೋಗ್ಬಿಡ್ತಾರಲ್ಲ ಅವಾಗೆಲ್ಲ, ಅದಕ್ಕೆ ನಾವು ಯಾವುದಕ್ಕೂ ದುಡುಕಿ ನಿರ್ಧಾರ ಯಾವ್ದನ್ನು ತೊಗೋಬಾರ್ದು ಅಂತ ತಾಳ್ಮೆಯಿಂದ ಇರಬೇಕು ಅನ್ನೋದನ್ನ ಕಲಿತೆ ಸರ್. ನನಗೆ ಆ ಬಾರೆ ಬಾರೆ ಅಂತ ಒಂದು ಹಾಡಿದೆಯಲ್ಲ ಸರ್, ಚಂದದ ಚೆಲುವಿನ ತಾರೆ ಅಂತ, ಆ ಹಾಡು ನನಗೆ ತುಂಬ ಇಷ್ಟ.
0: ಹಾಡಿನ ವಿಶೇಷ ಗೊತ್ತಾ ನಿಮಗೆ? ಅದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮ ಸ್ಲೋ ಮೋಷನ್ ಸಾಂಗ್, ಅಂದರೆ ತುಂಬ ನಿಧಾನಗತಿಯಲ್ಲಿ ಚಿತ್ರೀಕರಿಸಿದಂತಹ ಮೊದಲನೇ ಹಾಡು ನಾಗರಾವ್ ಚಿತ್ರದ್ದು. ಆಮೇಲೆ ತುಂಬ ಬಂತು ಬಿಡಿ. ಅಷ್ಟೆಲ್ಲ ಸರ್, ನಾಗರಾವ್ ಸಿನಿಮಾದಲ್ಲಿ ಗುರು ಶಿಷ್ಯರ ಸಂಬಂಧ ಎಷ್ಟು ಗಟ್ಟಿಯಾಗಿರಬೇಕು, ಗುರು ಶಿಷ್ಯರ ನಡುವೆ ಎಂಥ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ ಅನ್ನೋದನ್ನ ಅಶ್ವಥ್ ಮತ್ತು ವಿಷ್ಣುವರ್ಧನ್ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಪುಟ್ಟಣ್ಣ ಕಣಗಲ್ ಅವರು ಅಷ್ಟೇ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಿರ್ಮಾಪಕರು ನಮ್ಮ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು, ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು
1: ಸರ್. ಅದು ಹಾಡು ಬಂದ ತಕ್ಷಣ ನಾನು ಏನೇ ಕೆಲಸ ಇರಲಿ ಬಿಟ್ಬಿಟ್ಟು ನೋಡ್ತಾ ನಿಂತ್ಕೊಂಡ್ಬಿಡ್ತೀನಿ ಸರ್, ಎಲ್ಲೇ ಇದ್ರು ನಾನು ಅದನ್ನು. ಯಾಕೆ ಅಂದರೆ ನಾನು ತಿರ್ಗಾ ಹಳೆಯ ನೆನಪಿಗೆ ಹೊಟ್ಟೋಗ್ತೀವಿ ಸರ್ ನಾವು ಅವಾಗಿನ ಇದಕ್ಕೆ. ಅವಾಗ ನಾವು ಎಲ್ಲ ಆಟೋದಲ್ಲಿ ಈ ದಸರಾ ಗಿಸರಾ ಬಂದರೆ ಎಲ್ಲ ಇಲ್ಲೆಲ್ಲ ಭಾಳ ಇದಾಗಿ ಮಾಡ್ತಾ ಇದ್ವಲ್ಲ ದಸರಾನ, ಅದೆಲ್ಲ ಹಳೆ ನೆನಪೆಲ್ಲ ಬಂದ್ಬಿಡುತ್ತೆ ಸರ್ ಅದು ನೋಡ್ತಾ ಇದ್ದೆ.
0: ಅದಕ್ಕೆ ಹೇಳೋದು ಫಸ್ಟ್ ಈಸ್ ಬೆಸ್ಟ್ ಅಂತ. ಫಸ್ಟ್ ಫಿಲಮ್ ಬಂದ ತಕ್ಷಣ ಅದಕ್ಕಿರೋ ತಾಕತ್ತೆ ಅಂತದ್ದು, ತುಂಬ ನೆನಪುಗಳಿರುತ್ತೆ, ತುಂಬ ಭಾವನಾತ್ಮಕ ಕ್ಷಣಗಳಿರುತ್ತೆ, ತುಂಬ ಸಂಭ್ರಮದ ಕ್ಷಣ ಇರುತ್ತೆ. ತುಂಬ ಖುಷಿ ಆಯಿತು ಸತೀಶ್ ಅವರ ನಿಮ್ಮ ಜೊತೆ ಮಾತಾಡಿ ನಮಗೆ. ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿನ ಕೇಳ್ತಾ ಇರಿ. ನಮಸ್ಕಾರ ಸರ್.
1: ಇದನ್ನ ಮುಂದುವರಿಸ್ಕೊಂಡು ಚೆನ್ನಾಗಿ ಹೋಗಿ ನೀವೇ.

0: ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್, ನಿಮ್ಮ ಹೆಸರು?
1: ಮಲ್ಲೇಶ.
0: ಮಲ್ಲೇಶ್ ಅವರು ಏನ್ ಕೆಲಸ ಮಾಡ್ಕೊಂಡಿದ್ದೀರಿ?
1: ನಾವು ವ್ಯಾಪಾರ ಮಾಡೋದು.
0: ಏನ್ ವ್ಯಾಪಾರ ಸರ್?
1: ಹಣ್ಣು ವ್ಯಾಪಾರ ಮಾಡೋದು.
0: ಹಣ್ಣು ವ್ಯಾಪಾರ ಇಲ್ಲಿ
1: ಇಲ್ಲೇ ಚಿಕ್ಕಡೇರಿ ಹತ್ರ.
0: ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್?
1: ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ.
0: ಹೇಗಿದೆ ಸರ್ ನಿಮ್ಮ ಕೆಲಸದಲ್ಲಿ, ಎಷ್ಟು ನಿಮ್ದು ಇದೆ, ನೀವು ಮಾಡೋ ಕೆಲಸನ ಎಷ್ಟು ಗೌರವಿಸ್ತೀರಾ ನೀವು?
1: ಚೆನ್ನಾಗಿದೆ, ಸಂಪಾದನೆ ಚೆನ್ನಾಗಿದೆ, ಕೆಲಸ ನಮಗೆ ತುಂಬಾ ನಾವು ಗೌರವ ಕೊಡ್ತೀವಿ, ಚೆನ್ನಾಗಿದೆ.
0: ಬರೀ ಹಣ್ಣು ವ್ಯಾಪಾರ ಅಂದ್ರೆ ಬಂದವರಿಗೆಲ್ಲ ಸಿಹಿ ಹಂಚೋ ಕೆಲಸ ನಿಮ್ದು. ಬರೀ ವ್ಯಾಪಾರ ಮಾಡ್ಕೊಂಡೇ ಇರ್ತೀರಾ, ಬೇಜಾರಾದಾಗ ಫಿಲಮ್ ಗಿಲಮ್ ಅಡುಗೆ ಕೇಳ್ತೀರ?
1: ಫಿಲಮ್ ನೋಡ್ತೀವಿ, ವಾರಕೊಂಡ್ರೆ ಫಿಲಮ್ ಹೋಗ್ತೀವಿ.
0: ಇದುವರೆಗೂ ಟ್ಯಾಕೀಸ್ ಅಲ್ಲಿ ನೋಡ್ತೀರಾ, ಮೊಬೈಲ್ ಅಲ್ಲಿ ನೋಡ್ತೀರಾ, ಟಿವಿ ನೋಡ್ತೀರಾ?
1: ಟ್ಯಾಕೀಸ್ ಅಲ್ಲಿ ನೋಡ್ತೀವಿ.
0: ಇದುವರೆಗೂ ಎಷ್ಟು ಫಿಲಮ್ ನೋಡಿರ ಸರ್ ಟ್ಯಾಕೀಸ್ ಅಲ್ಲಿ? ಅಂದಾಜು
1: ಮಾರು
0: ಸುಮಾರು ಅಂದ್ರೆ ನೀವು ಲೆಕ್ಕವೇ ಇಲ್ಲ ಅಂತ ಆಯ್ತು.
1: ಲೆಕ್ಕವೇ ಇಲ್ಲ.
0: ಬಟ್ ನಮಗ್ ಬೇಕಾಗಿರೋದು, ನೀವು ನೋಡಿರೋ ಫಸ್ಟ್ ಫಿಲಮ್ ಯಾವ್ದು ಟ್ಯಾಕೀಸ್ ಅಲ್ಲಿ ನೆನಪಿದ್ಯಾ?
1: ನಾವು ನೋಡಿರೋ ಫಸ್ಟ್ ಫಿಲಮ್ ಅಂದ್ರೆ ಅಪ್ಪು.
0: ಹಾ ನೋಡಿ, ಅದು ಅಪ್ಪುಗೂ ಫಸ್ಟ್ ಫಿಲಮ್, ನಿಮ್ಗೂ ಫಸ್ಟ್ ಫಿಲಮ್. ಅವಾಗ ನಿಮ್ಗೆ ವಯಸ್ಸು ಎಷ್ಟು, ಯಾವ ಟ್ಯಾಕೀಸ್ ಅಲ್ಲಿ ನೋಡಿದ್ರಿ ಸರ್?
1: ನಮ್ಗೆ ಒಂದು 12 ವರ್ಷ ನಮ್ಗೆ ಏಜು. ಪ್ರಭಾ ಟ್ಯಾಕ್ಸ್ ಅಲ್ಲಿ ಫಸ್ಟೇ ಫಸ್ಟ್ ಹೋಗಿದ್ದೀವಿ ಅಪ್ಪು ಫಿಲಮ್ಗೆ. 20 ರೂಪಾಯಿ 30 ರೂಪಾಯಿ ಇತ್ತು ಆಗ.
0: ಕಟ್ ಔಟ್ ಕ್ರೌಡ್ ಹೇಗಿತ್ತು ಸರ್?
1: ಫುಲ್ ಕ್ರೌಡ್ ಇತ್ತು. ಬೆಳಗಿನ ಜಾವ 5 ಗಂಟೆಗೆ ಹೋಗ್ಬಿಟ್ಟು ನಾವು ಟಿಕೆಟ್ ತಕೊಂಡು ಫಸ್ಟ್ ನೋಡಿದ್ದು ತುಂಬಾ ಖುಷಿ ಆಯ್ತು.
0: ಟ್ಯಾಕೀಸ್ ಒಳಗಡೆ ದೊಡ್ಡ ಸ್ಕ್ರೀನ್ ಅಲ್ಲಿ ಅಪ್ಪು ಎಂಟ್ರಿ ಸೀನ್ ನೋಡಿದಾಗ ಆ ಜನರ ವಿಜುವಲ್ ಕ್ಲಾಪ್ಸ್ ಹೆಂಗಿತ್ತು ಸರ್?
1: ಸೂಪರ್ ಆಗಿತ್ತು. ಫಸ್ಟ್ ಓಪನಿಂಗ್ ಸೀನ್ ಸೂಪರ್ ಸಿನಿಮಾ ತರ ತುಂಬಾ ಇಷ್ಟ ಆಯ್ತು.
0: ಅಪ್ಪು ಸಿನಿಮಾದಲ್ಲಿ ಮಲ್ಲೇಶ್ ಅವರಿಗೆ ಏನೇನು ಇಷ್ಟ ಆಯ್ತು, ಯಾಕೆ ಇಷ್ಟ ಆಯ್ತು?
1: ಅಪ್ಪು ಫಿಲಮ್ ಅಲ್ಲಿ ಅವರ ಡ್ಯಾನ್ಸ್ ಆಗ್ಬೋದು, ಅವ್ರ ಆಕ್ಟಿಂಗ್ ಆಗ್ಬೋದು, ಫೈಟ್ ಆಗ್ಬೋದು, ಎಲ್ಲ ತುಂಬಾ ಇಷ್ಟ ಆಯ್ತು. ಸ್ಟೋರಿ ಆಗ್ಬೋದು, ಫಿಲಮ್ ತುಂಬಾ ಇಷ್ಟ ಆಗಿದೆ.
0: ಫಸ್ಟ್ ಸಿನಿಮಾದಲ್ಲಿ ಅವ್ರ ಫೈಟ್ ಡ್ಯಾನ್ಸ್ ಎಲ್ಲ ಹೆಂಗಿದೆ, ಎಷ್ಟು ಎಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿ ಬಂದಿದ್ರು ಅವರು, ಅಪ್ಪು ಅವರು. ಆಮೇಲೆ ಅಪ್ಪು ಸಿನಿಮಾದಲ್ಲಿ ಆ ಎಂಟ್ರಿ ಸೀನ್ ಇದೆ, ಜಂಪ್ ಆಗಿ ಬರ್ತಾರಲ್ಲ, ಆ ಸೀನ್ ಹೆಂಗಿದೆ ಗೊತ್ತಾ? ಜಂಪ್ ಮಾಡ್ಕೊಂಡ್ ಬರ್ತಾರಲ್ಲ ಅಪ್ಪು, ಅದ್ ಹೆಂಗಿದೆ ಅಂದ್ರೆ ಇವತ್ತಿಂದ ನಾನು ಬಂದೆ ಅನ್ನೋ ತರ ಇದೆ ಸೀನ್. ಆಮೇಲೆ ಅದು ರಕ್ಷಿತ್ ಅವ್ರಿಗೂ ಮೊದಲನೇ ಸಿನಿಮಾ. ಅಪ್ಪು ಸಿನಿಮಾ ಈಗ ಟಿವಿಲಿ ರೇಡಿಯೋದಲ್ಲಿ ಸಾಂಗು ಹಿಂಗು ಫಿಲಮ್ ಗಿಲಾಮಿ ಅಂದ್ರೆ ಬಂದಾಗ ನಿಮ್ಗೆ ತಕ್ಷಣಕ್ಕೆ ಏನೇ ನೆನಪಾಗುತ್ತೆ?
1: ಅವ್ರು ಬರ್ತಾರಲ್ಲ, ಅವ್ರ ಓಪನಿಂಗು, ಅಪ್ಪು ಅವ್ರು ಬಂದಿದ್ದಾರೆ. ಯಾರು ಅಪ್ಪು? ನಾನೇ ಕಣ ಅಪ್ಪು. ಅವ್ರಿಗೆ ಇವ್ರಿಗೆ ಗೆದ್ದೆ ಮಾತ್ರ ನೀನು ಅಜಯನೇ ಇಲ್ಲ, ತಾಕತ್ತಿದ್ರೆ ನನ್ನ ಹತ್ರ ಬಿಟ್ಕೊಟ್ಟು, ನನ್ನ ಫ್ರೆಂಡ್ ಹತ್ರ ಗೆದ್ದಿದ್ದೆಲ್ಲ ನಿಂದು, ಈ ಉಂಗ್ರ ಹತ್ರ ಕೊಡ್ತಾರೆ, ಅದೊಂದು ನಂದು ಅಂತ ಕೊಡ್ತಾರೆ. ಅದೊಂದು ಸೀನ್ ಸೂಪರ್ ಇರುತ್ತೆ. ಲಾಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಕಣ ನಂಗೆ ಅಂತ ಹೇಳ್ತಾರೆ ಅವ್ರಿಗೆ.
0: 23 ವರ್ಷ ಆದ್ರೂ ಡೈಲಾಗ್ ನೆನ್ಪಿಟ್ಕೊಂಡಿದ್ರ ಅಂದ್ರೆ ಫಿಲಮ್ ನಿಮ್ಗೆ ಎಷ್ಟು ಇಷ್ಟ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ.
1: ಆ ಫಿಲಮ್ 25 ವಾರ ಓಡ್ತು ಪ್ರಭಾಸಲ್ಲಿ, ನಾವು ಒಂದು 15 ಸಲ ಫಿಲಮ್ ನೋಡಿದೀವಿ ಅದನ್ನ.
0: ನೀವೇ ಓಡಿಸ್ಬಿಟ್ಟಿದ್ರೆ 25 ವಾರ ಬುಡಿ ಆಗಿದ್ರೆ.
1: ಫಸ್ಟ್ ನಾವು ಅಪ್ಪು ನಾವು ಫಿಲಮ್ ನೋಡಿದ್ದು ಥಿಯೇಟರ್ ಅಲ್ಲಿ ಅಂದ್ರೆ ಅಪ್ಪು ಮೂವಿನೇ. ಅದು ನಮ್ಗೆ ಒಂಥರ ಯಾವಾಗ್ಲೂ ನಮ್ಗೆ ನೆನಪಿರ್ತದೆ. ಆ ಸಿನಿಮಾ ಟಿವಿಲಿ ಆಗ್ಬೋದು ಇಲ್ಲೇ ಆಗ್ಬೋದು, ಅದೊಂದು ನೋಡಿ ನಮ್ಗೊಂಥರ ತುಂಬಾ ನಮ್ಗೆ ಖುಷಿ ಆಯ್ತದೆ.
0: ಅಪ್ಪು ಅವ್ರನ್ನ ಈ ಸಮಯದಲ್ಲಿ ಎಷ್ಟು ಮಿಸ್ ಮಾಡ್ಕೋತೀವಿ ಸರ್? ಅವ್ರ ಫ್ಯಾನ್ ಆಗಿ
1: ತುಂಬಾ ಮಿಸ್ ಮಾಡ್ಕೋತೀವಿ ಸರ್. ಅವರು ಇರ್ಬೇಕಾಗಿತ್ತು ಅಂದ್ರೆ ತುಂಬಾ ಬೇಜಾರಾಯ್ತದೆ. ಅವ್ರ ಒಂದು ಸಾಂಗೇ ಬರ್ಬೋದು ಟಿವಿಲಿ, ಒಂದು ಸೀನೇ ಆಗ್ಬೋದು, ಒಂಥರ ಫುಲ್ಲು ಬೇಜಾರಾಯ್ತದೆ. ತುಂಬಾ ನಾವು ಮಿಸ್ ಮಾಡ್ಕೊಂಡಿದ್ದೀವಿ.
0: ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡು ಬಂದಂತಹ ವ್ಯಕ್ತಿ, ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಬೆಳೆದು ನಿಂತವರು, ಆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪವರ್ ಸ್ಟಾರ್ ಎಂಟ್ರಿ ಆಯ್ತು. ಪರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ, ಪುರಿ ಜಗನ್ನಾಥ್ ಡೈರೆಕ್ಷನ್, ಗುರು ಕಿರಣ್ ಮ್ಯೂಸಿಕ್, ಟೋಟಲ್ ಆಗಿ ಅಪ್ಪು ಸಿನಿಮಾ ಒಂದು ಪರ್ಫೆಕ್ಟ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಅದ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ನಾನು ನೋಡಿದೀನಿ, ಅದರಿಂದ ಅನ್ಸುತ್ತೆ 15 ಸಲ ನೋಡಿರೋ ಸಿನಿಮಾನ ತುಂಬಾ ಅದ್ಭುತವಾದ ಸಿನಿಮಾ.
1: ಆ ಸಿನಿಮಾದ ಎಲ್ಲಾ ಸಾಂಗ್ ತುಂಬಾ ಇಷ್ಟ. ಅದರಲ್ಲಿ ಓಪನಿಂಗ್ ಟೈಟಲ್ ಸಾಂಗ್ ಇದೆ, ತಾಲಿಬಾನ್ ಅಲ್ಲ ಅಲ್ಲ ಅಂತ ಸಾಂಗು. ಅದ್ರಲ್ಲಿ ಡಾನ್ಸ್ ತುಂಬಾ ಸೂಪರ್ ಮಾಡಿದಾರೆ, ಅದು ನಮ್ಗೆ ತುಂಬಾ ಇಷ್ಟ.
0: ಡ್ಯಾನ್ಸ್ ಬರ್ದಿರೋರ್ಗು ಡ್ಯಾನ್ಸ್ ಮಾಡಿಸ್ಬಿಡುತ್ತಾ ಸಾಂಗ್ ಹಂಗಿದೆ. ಸಾಂಗ್ ಆಡಿರೋರು ಯಾರು ಗೊತ್ತಾ?
1: ಸಾಂಗ್ ಆಡಿರೋರು ಅಪ್ಪು ಅವರೇ.
0: ಬರ್ದಿರೋದು ಯಾರು ಗೊತ್ತಾ?
1: ಉಪೇಂದ್ರ ಅವರು.
0: ಸೂಪರ್ ಉಪೇಂದ್ರ ಅವ್ರ ಲಿರಿಕ್ಸ್, ಪುನೀತ್ ಅವ್ರ ಸಿಂಗಿಂಗ್, ಗುರು ಕಿರಣ್ ಮ್ಯೂಸಿಕ್, ಇಷ್ಟು ಸೇರಿ ಅಪ್ಪು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅನ್ನೇ ತುಂಬಾ ಖುಷಿ ಆಯ್ತು ಮಲ್ಲೇಶ್ ಅವರ ನಿಮ್ ಜೊತೆ ಮಾತಾಡಿ. ಹೀಗೆ ಕನ್ನಡ ಸಿನಿಮಾನ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
1: ನಮಸ್ಕಾರ ಸರ್.

0: ಫಾಸ್ಟ್ ಫಿಲಂ ಮೊದಲ ಬಾರಿ ಥಿಯೇಟರ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾಗಳ ಸುಂದರ ನೆನಪುಗಳ ಅನಾವರಣ ಕೇಳಿದಿರಿ. ನಿರೂಪಣೆ ಶ್ರೀಮಾನ್ ಎಸ್, ನಿರ್ಮಾಣ ಶಾಂತಕುಮಾರ್ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರಿನಿಂದ ರಾಷ್ಟ್ರೀಯ ನಾಟಕ ಪ್ರಸಾರವಾಗಲಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಮೂಲ ರಚನೆ ಶೋಭನಾ ಭಾರದ್ವಾಜ್, ಕನ್ನಡಕ್ಕೆ ಎಂಪಿ ಪ್ರಜ್ವಲ್, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:45. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
1: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
2: ವಂದೇ ಮಾತರಂ.
3: ವಂದೇ ಮಾತರಂ.
0: ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
1: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೇ ದೀನ್ ದಯಾಳ್.
1: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
4: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
1: ನನಗೆ ಸಂಕೋಚವಾಗ್ತಾ ಇದೆ.
4: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
5: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
6: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
5: ಹಾ, ಯಾಕೆ ಆಡ್ಬಾರ್ದು ಹೇಳಿ? ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
6: ಹಾ ಹೌದಲ್ವಾ, ಕೊಡಿರಿ. ಏನ್ ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು.

0: ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
1: ಅರೆ ಸುಖವಾಗಿರು ಕಂದ.
0: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
2: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿದೆ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನು ಸಮರ್ಪಿಸಿದನೋ, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
0: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿದ ನಿಮ್ಮ ದೀನ್ ದಯಾಳ್.
1: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ, ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
0: ನಾವು ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನು ದೂರ ಮಾಡಿಬಿಟ್ಟಿದ್ದಾನೆ.
1: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
0: ಬಹುಶಃ ಹೌದೇನೋ, ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
1: ಏನು ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
0: ಅವನನ್ನೆಲ್ಲ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರು.

0: ಇಲ್ಲಿ ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು

0: ನನಗಂತೂ ಸಾಧ್ಯವಿಲ್ಲ.
1: ನಿಜ ಹೇಳುತ್ತಿದ್ದೇನೆ ದೀನದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ, ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
1: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
1: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
1: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
1: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
2: ಬಾಬಾ ದೀನದಯಾಳ್, ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
2: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
2: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ,
2: ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ. ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
2: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
0: ಹೌದು, ಗೊತ್ತಾಯಿತು.
2: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
2: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
2: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸ್ಕೊ.
0: ಆದರೆ
2: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
0: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
2: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
0: ಇನ್ನು ನನಗೆ ಅನುಮತಿ ನೀಡಿ.
2: ವಿಜಯೀ ಭವ.
3: ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
0: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
4: ವಂದೇ ಮಾತರಂ, ವಂದೇ ಮಾತರಂ, ವಂದೇ.

0: ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ.
2: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೆ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಇದುವರೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ.

ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಮೈಸೂರು FM 100.6. ಈಗ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ KK ಅವರಿಂದ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ವಿಶ್ವ ಏಡ್ಸ್ ಲಸಿಕಾ ದಿನದಂದು HIV ಏಡ್ಸ್ ಜಾಗೃತಿ ಮತ್ತು ಲಸಿಕೆ ಸಂಶೋಧನೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿಶಾಸ್ತ್ರಜ್ಞರಾದ ಡಾಕ್ಟರ್ ಛಾಯಾ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸೇವಾವಾಹಿನಿ 7:30. ನಾಳೆ ಬೆಳಗ್ಗೆ 7:45, 8:45, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ SS. 9:00 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಹಿರಿಯ ಚಿತ್ರಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಡೆಸಿದ್ದ ಸಂವಾದ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಎಲ್ ಶಿವಶಂಕರ ಸ್ವಾಮಿ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ ಪ್ರಸಾರವಾಗಲಿದೆ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಡಾಕ್ಟರ್ ಅನುಪಮಾ ನಿರಂಜನ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರ್ ಗಿರೀಶ್ ಅವರು ಹಾಡಿರುವ ದೇವರನಾಮ 12:35. 12:45 ನಮ್ಮ ಆರೋಗ್ಯದಲ್ಲಿ IBS ಅಂದರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಲಕ್ಷಣಗಳು ಮತ್ತು

ಚಿಕಿತ್ಸೆಯ ಕುರಿತು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಜಲಜೀವನ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಎಂ ರವಿ. ಭಾವಗೀತೆಗಳು 1:20. ನಾಳೆ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರಯುಗಳ ನಾದಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಇನ್ನು 4 ಗಂಟೆಗೆ ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸುತ್ತಾರೆ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ. ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ, ಪ್ರಸ್ತುತಿ ಎಸ್ ಈಶ್ವರ್ ಭಟ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ, ಕೃಷಿ ದೇವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ, ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8 ಗಂಟೆಗೆ ಯುವವಾಣಿ. ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ ಪ್ರಸಾರವಾಗಲಿದೆ. ಇನ್ನು 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೃತಿ ಹೆಚ್ಆರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 10 ಗಂಟೆಗೆ ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವೀನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.